ಸ್ನೇಹಿತರೆ, ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 12 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 23 ತಾರೀಖು ಬುಧವಾರ. ಎಫ್ಎಂ

ಪ್ರಸಾರ ಕಾರ್ಯವನ್ನ ಆರಂಭ ಮಾಡ್ತಾ ಇದೀವಿ. ಸಮಯ ಆಗ್ತಾ ಇದೆ 5:58. ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಹಾಗೆ ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:11. ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವೆಲ್ಲೋ. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು ಸ್ನೇಹಿತರೆ. ನಿಮಗಾಗಿ ಭಕ್ತಿಗೀತೆಗಳನ್ನು ಸಹ ಕೇಳಿಸೋದಕ್ಕೆ ಪ್ಲೇಲಿಸ್ಟನ್ನು ತಯಾರು ಮಾಡಿಟ್ಕೊಂಡಿದ್ದೀವಿ. ಇನ್ನು ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನ ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಆದರೆ ನೈಜ ಆಧ್ಯಾತ್ಮ ಅಂದರೆ ಏನು? ಕೇವಲ ಕಣ್ಮುಚ್ಚಿ ಕುಳಿತುಕೊಳ್ಳೋದಾ ಅಥವಾ ಕಾಡಿಗೆ ಹೋಗಿ ತಪಸ್ಸು ಮಾಡೋದಾ? ಖಂಡಿತ ಇಲ್ಲ. ನಮ್ಮ ದೈನಂದಿನ ಕರ್ತವ್ಯಗಳನ್ನು ಭಕ್ತಿಯಿಂದ ಮಾಡ್ತಾ ಜೀವನವನ್ನೇ ದೇವರಿಗೆ ಅರ್ಪಣೆ ಮಾಡೋದೇ ನಿಜವಾದ ಆಧ್ಯಾತ್ಮ ಅಂತ ಹೇಳ್ತಾರೆ ನಮ್ಮ ಹಿರಿಕರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಹ ನಮಗೆ ಬೋಧಿಸಿದಂತಹ ಅತ್ಯಂತ ಶ್ರೇಷ್ಠವಾದ ಹಾಗೆ ಪ್ರಾಯೋಗಿಕ ಮಾರ್ಗವೇ ಕರ್ಮಯೋಗ. ಹಾಗಾಗಿ ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೊಂದಿಗೆ ಕರ್ಮಯೋಗದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಪುತ್ತೂರು ನರಸಿಂಹನಾಯಕ್ ಅವರ ದನಿಯಲ್ಲಿ ಒಂದು ಭಕ್ತಿಗೀತೆಯನ್ನ ಕೇಳಿ ಬಂದ್ರಿ. ವಿನಾಯಕನ ಸ್ತುತಿಯೊಂದಿಗೆ ನಾದರ್ಚನೆ ಕಾರ್ಯಕ್ರಮ ಆರಂಭ ಆಯಿತು. ಸಮಯ ಆಗ್ತಾ ಇದೆ 6:17:50. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಕರ್ಮಯೋಗದ ಕುರಿತು ನಾವು ಮಾತಾಡ್ತಾ ಇದ್ವಿ. ಕರ್ಮಯೋಗದ ಮೂಲ ತತ್ವ ಏನು ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ, ಅಥವಾ ನಾವು ಮಾಡುವಂತಹ ಕೆಲಸವೇ ಪೂಜಾ. ವರ್ಕ್ ಇಸ್ ವರ್ಷಿಪ್ ಅನ್ನೋ ಒಂದು ಮಾತನ್ನು ಕೇಳಿದ್ವಿ ಅಲ್ವಾ. ಬಸವಣ್ಣ ಅವರ ಒಂದು ತತ್ವವೂ ಸಹ ಇದೇ ಆಗಿತ್ತು. ನಾವು ಯಾವುದೇ ವೃತ್ತಿಯಲ್ಲಿದ್ದರೂ ಸಹ, ಉದಾಹರಣೆಗೆ ರೈತರಾಗಿರಲಿ, ಶಿಕ್ಷಕರಾಗಿರಲಿ, ಗೃಹಿಣಿಯಾಗಿರಲಿ, ಅಥವಾ ಯಾವುದೇ ಒಂದು ಉದ್ಯೋಗವಾಗಿರಲಿ, ಮಾಡುವಂತಹ ಕೆಲಸವನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡೋದೇ ದೇವರಿಗೆ ಸಲ್ಲಿಸುವಂತಹ ಅತೀ ದೊಡ್ಡ ಪೂಜೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಕೇವಲ ಪೂಜಾ ಕೋಣೆಯಲ್ಲಿ ಮಾತ್ರವಲ್ಲದೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 6:27:42. ಸ್ನೇಹಿತರೆ, ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಕರ್ಮಯೋಗದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಭಗವದ್ಗೀತೆಯ ಪ್ರಸಿದ್ಧ ಶ್ಲೋಕ ಏನು ಅಂತ ಹೇಳಿದ್ರೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಈ ಒಂದು ತತ್ವವನ್ನು ನಮಗೆ ಬೋಧಿಸುತ್ತೆ ಭಗವದ್ಗೀತೆ. ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ಇದರಿಂದ ನನಗೆ ಏನು ಸಿಗುತ್ತೆ ಅಂತ ಹೇಳಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕದೆ ಕೆಲಸವನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳುತ್ತೆ ಈ ಒಂದು ಸಾಲು. ಫಲಿತಾಂಶದ ಚಿಂತೆಯನ್ನು ದೇವರಿಗೆ ಬಿಟ್ಟು ನಮ್ಮ ಪ್ರಯತ್ನವನ್ನು 100ಕ್ಕೆ 100ರಷ್ಟು ನೀಡೋದೇ ನಿಷ್ಕಾಮ ಕರ್ಮ. ಇದು ನಮ್ಮನ್ನು ಅನಗತ್ಯ ಒತ್ತಡ, ಆತಂಕ ಮತ್ತು ನಿರಾಶೆಯಿಂದ ಮುಕ್ತಿಗೊಳಿಸುತ್ತೆ. ಹಾಗಾಗಿ ಕೇವಲ ನಾವು ಕೆಲಸದ ಕಡೆ ಗಮನ ಕೊಡೋಣ, ಫಲಿತಾಂಶ ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:36 ಕರ್ಮಯೋಗದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸಾಮಾನ್ಯವಾಗಿ ಉಂಟಾಗುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಕೆಲಸವನ್ನ ನಾನೇ ಮಾಡಿದೆ, ನನ್ನಿಂದಲೇ ಇದು ಸಾಧ್ಯ ಆಯಿತು ಅನ್ನುವಂತಹ ಒಂದು ಅಹಂಭಾವ. ಆದರೆ ಕರ್ಮಯೋಗಿಯು ತನ್ನ ಸಫಲತೆಯ ಹಿಂದೆ ಇರೋದು ಭಗವಂತನ ಕೃಪೆ ಅಂತ ಹೇಳಿ ನಂಬ್ತಾನೆ. ನಾನು ಕೇವಲ ನಿಮಿತ್ತ ಮಾತ್ರ, ಮಾಡಿಸುವವನು ಆ ದೇವರು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ಅಹಂ ಅನ್ನುವಂತಹ ಒಂದು ಭಾವ ಕರಗಿ ಹೋಗುತ್ತೆ. ಯಾವಾಗ ಅಹಂ ಇಲ್ಲವಾಗುತ್ತೋ ಆವಾಗ ಮನಸ್ಸಿನಲ್ಲಿ ಅಪಾರವಾದಂತಹ ಶಾಂತಿ ಮತ್ತು ನಮ್ರತೆ ನೆಲೆಯೂರುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆ ಮುಡಿ ಬರ್ತಾ ಇದೆ. ಪುತ್ತೂರು ನರಸಿಂಹ ನಾಯ್ಕ ಅವರ ದನಿಯಲ್ಲಿ ಕೇಳಿ.

ಬಾರು ಕೃಷ್ಣಯ್ಯ ಸೊಗಸಾದ ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಪುತ್ತು ನರಸಿಂಹ ನಾಯಕ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 6:52. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ನಾದರ್ಶನೆಯಲ್ಲಿ ಕರ್ಮಯೋಗದ ಕುರಿತು ನಾವು ಮಾತಾಡ್ತಾ ಇದ್ವಿ. ಕರ್ಮಯೋಗ ಕೇವಲ ಸ್ವಂತ ಏಳಿಗೆಗೆ ಸೀಮಿತವಾಗಿರೋದಲ್ಲ ಸ್ನೇಹಿತರೆ, ಅದು ಇಡೀ ಸಮಾಜದ ಕಲ್ಯಾಣವನ್ನು ಬಯಸುತ್ತೆ. ನಿಸ್ವಾರ್ಥ ಮನಸ್ಸಿನಿಂದ ಆಪತ್ತಿನಲ್ಲಿ ಇರೋರಿಗೆ ನೆರವಾಗೋದು, ಹಸಿವಿನಲ್ಲಿ ಇದ್ದವರಿಗೆ ಅನ್ನ ನೀಡೋದು, ಮತ್ತು ಸಮಾಜದ ಒಳಿತಿಗಾಗಿ ಶ್ರಮಿಸೋದು ಕರ್ಮಯೋಗದ ಮುಖ್ಯ ಅಂಗ. ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ರೀತಿ ನೊಂದ ಜೀವಗಳಿಗೆ ಸಹಾಯ ಹಸ್ತ ಚಾಚಿದಾಗ ಸಿಗುವಂತಹ ಆನಂದ ಯಾವುದೇ ಭೌತಿಕ ವಸ್ತುವಿನಿಂದ ಸಿಗೋದಿಲ್ಲ. ಇನ್ನು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಸಿಗುವಂತಹ ಫಲವನ್ನು ದೇವರ ಪ್ರಸಾದ ಅಂತ ಹೇಳಿ ಸ್ವೀಕರಿಸೋದೆ ಪ್ರಸಾದದ ಬುದ್ಧಿ ಅಂತ ಹೇಳ್ತಾರೆ. ಹಾಗೆ ಜೀವನದಲ್ಲಿ ಗೆಲುವು ಬರಲಿ ಅಥವಾ ಸೋಲು ಬರಲಿ, ಸುಖವಿರಲಿ ಅಥವಾ ಕಷ್ಟವಿರಲಿ, ಎಲ್ಲವನ್ನೂ ಸಹ ದೇವರಿತ್ತಂತಹ ಒಂದು ಕೊಡುಗೆ ಅಂತ ಹೇಳಿ ಸಮಚಿತ್ತದಿಂದ ಸ್ವೀಕಾರ ಮಾಡೋದನ್ನು ಕರ್ಮಯೋಗ ಕಲಿಸುತ್ತೆ. ಈ ಸಮಭಾವವೇ ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಪರಿಪೂರ್ಣನನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಒಂಬತ್ತು ನಿಮಿಷ 27 ಸೆಕೆಂಡ್ಗಳು. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ ಉಡುಪಿ ಜಿಲ್ಲೆ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಕೆ ಹೆಬ್ಬಾರ್. ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು ಅವರ ಧ್ವನಿಯಲ್ಲೇ ಆಲಿಸಿ.
2: ನಮ್ಮಲ್ಲಿ ಯಕ್ಷಗಾನ ಒಂದೇ, ವರ್ಷಕ್ಕೆ ಎರಡೋ ಮೂರೋ ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದೊಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿತ್ತು ಬರೆಯಲು. ನಾನು ಅದರಿಂದ ಮನ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನೇ ಬಿಟ್ಟೆವು. ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ ಮಠ ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ. ಹತ್ತಿರ ಹೋಗೋ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ. ಅವರು ಒಂದು ವರ್ಷ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತು ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಮುಂಬೈಗೆ ಹೋದರೆ ನಿನಗೆ ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತು. ಮತ್ತು ತಾಯಿ ಒಬ್ಬರನ್ನು ಅವರನ್ನು ತರಿಸಿದೆವು. ನಾನು, ತಾಯಿ, ಅಣ್ಣ, ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ, ಈ 4 ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದನ್ನು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರ್ ಎಂಬವರ ನೂತನ ಕಲಾ ಮಂದಿರ, ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆಯ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ JJ ಸ್ಕೂಲಿನ ಪರೀಕ್ಷೆಗೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡುತ್ತಿದ್ದರು. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೆ ಮಾಡಿಕೊಂಡಿದ್ದೆ, ಹಗಲಿಡೀ ಶಾಲೆ. ಈ ಮಧ್ಯದಲ್ಲಿ ಮದುವೆ ಆಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್. ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆ ಆಯಿತು. ನನಗೆ ಚಾರ್ಲ್ಸ್ ಜಿರಾಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45 ವರೆಗೆ ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ 3ಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಕೆ ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಸಮಯ ಆಗ್ತಾ ಇದೆ 6:54. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿಬರಲಿದೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕ ರಚಾ ಝ. ಅಥ ವಾರ್ತಾ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಅದ್ಯ ಗುಜರಾತಸ್ಯ ವಡೋದರಾ ನಗರೆ ಮಹಾರಾಜ ಸಯಾಜಿರಾವ ವಿಶ್ವವಿದ್ಯಾಲಯಸ್ಯ 75ನೇ ವಾರ್ಷಿಕೆ ದೀಕ್ಷಾಂತ ಸಮಾರೋಹೆ ಭಾಗಂ ಭಜಿಷ್ಯತಿ. ಸಮಾರೋಹಾವಧೌ ರಾಷ್ಟ್ರಪತಿ ಪದಾಸೀನಯ ಮುರ್ಮು ವರ್ಯಯ ಷಟ್ಶತಾಧಿಕ ದ್ವಾದಶ ಸಹಸ್ರಾಧಿಕೇಭ್ಯ ವಿದ್ಯಾರ್ಥಿಭ್ಯ ಉಪಾಧಯ ಪ್ರದಾಸ್ಯತಿ. ಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮೇಷು ಶೈಕ್ಷಣಿಕೋಪಲಬ್ಧಿಭ್ಯ ಸಾ ವಿದ್ಯಾರ್ಥಿಭ್ಯ ಸುವರ್ಣ ಪದಕಾನಿ ಅಪಿ ಪ್ರದಾಸ್ಯತಿ. ತದನಂತರಂ ಅಸೌ ವಡೋದರಾ ನಗರೆ ಬ್ರಹ್ಮಕುಮಾರೀಸ್ ಇತಿ ಸಂಸ್ಥಾಯಾಃ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಕಾರ್ಯಕ್ರಮಸ್ಯ ಅಂತರ್ಗತೆ ಸಾ ವಿಶ್ವಸ್ಯ ನವನಿರ್ಮಾಣಾಯ ಆಧ್ಯಾತ್ಮಿಕ ಜಾಗರಣಂ ಇತಿ ಪರಿಯೋಜನಾಯಾಃ ಉದ್ಘಾಟನಂ ಕರಿಷ್ಯತಿ. ತಥಾ ವಿಕಸಿತ ಭಾರತಾಯ ಯುವ ರಾಷ್ಟ್ರ ನಿರ್ಮಾಣಾಯ ಆಂತರಿಕ ಶಕ್ತೇಃ ಜಾಗರಣಂ ಇತಿ ಅಭಿಯಾನಸ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಶುಭಾರಂಭಂ ಕರಿಷ್ಯತಿ. ರಾಷ್ಟ್ರಪತಿಃ ಗುಜರಾತಸ್ಯ ತ್ರಿದಿವಸೀಯ ಯಾತ್ರಾಯಾಂ ಅಸ್ತಿ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಹ್ಯಃ ಗುಜರಾತಸ್ಯ ಏಕತಾನಗರೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇತ್ಯಸ್ಯ ಭವ್ಯ ಪೃಷ್ಠಭೂಮೌ ಆಯೋಜಿತೆ ಸಮಾರೋಹೆ ಭಾರತೀಯ ಚಲಚಿತ್ರ ಕ್ಷೇತ್ರಸ್ಯ ಪ್ರಮುಖ ಪ್ರತಿಭಾಭ್ಯಃ 24th ವರ್ಷಸ್ಯ 270th ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರಾನ್ ಪ್ರದತ್ತವತಿ. ಚಲಚಿತ್ರ ಜಗತಃ ಜನಾನ್ ಸಂಬೋಧಯಂತಿ ರಾಷ್ಟ್ರಪತಿಃ ಮುರ್ಮುಃ ಉಕ್ತವತಿ ಯತ್ ಚಲಚಿತ್ರಂ ಭಾರತಸ್ಯ ಸಮೃದ್ಧಾಂ ಸಾಂಸ್ಕೃತಿಕ ವೈವಿಧ್ಯತಾಂ ಪ್ರತಿಬಿಂಬಯತಿ ತಥಾ ವಿಭಿನ್ನ ಭಾಷಾಣಾಂ ಪ್ರಾದೇಶಿಕ ಪರಿಪ್ರೇಕ್ಷ್ಯಾನಾಂ ರಾಷ್ಟ್ರೀಯಾಭಿಲಾಷಾಣಾಂ ಚ ಮಧ್ಯೆ ಸೇತು ರೂಪೇಣ ಕಾರ್ಯಂ ಕರೋತಿ.
2: यहाँ अनेक भाषाओं एवं विभिन्न क्षेत्रों में बनी फिल्मों से जुड़े लोग उपस्थित हैं. सभी भाषाओं और क्षेत्रों की फिल्मों में हमारे भारत की छवि दिखाई देती. भारतीय फिल्मों में हम भारत के लोगों के सपने परंपरा संघर्ष और भविष्य की संभावनाएं भी है. उत्कृष्ट फिल्मों को सम्मानित करने का ये समारोह स्टैचू ऑफ यूनिटी के प्रांगण में वॉल ऑफ यूनिटी के समीप आयोजित हो रहा है. ऐसा लगता है कि भारत की सांस्कृतिक एकता के इस महोत्सव को स्वाधीन भारत की एकता के शिल्पकार लौह पुरुष सरदार वल्लभ भाई पटेल स्वयं आशीर्वाद दे रहे हैं.
1: ಸಮಾರೋಹೆ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಘೋಷಿತವಾನ್ ಯತ್ ರಾಷ್ಟ್ರೀಯ ಚಲಚಿತ್ರ ಪುರಸ್ಕಾರ ಸಮಾರೋಹ ಅಧುನಾ ದೇಶಸ್ಯ ಪ್ರಮುಖೇಷು ಪ್ರಯಟನ ಸ್ಥಳೇಷು ಆಯೋಜಯಿಷ್ಯಂತೆ. ಸಹ ರಾಜ್ಯೇಭ್ಯ ಕೇಂದ್ರ ಶಾಸಿತ ಪ್ರದೇಶೇಭ್ಯಶ್ಚ ಭವಿಷ್ಯೆ ಪುರಸ್ಕಾರ ಸಮಾರೋಹಾಣಾಂ ಆತಿಥ್ಯಾಯ ಪ್ರಮುಖ ಸ್ಥಳಾನಾಂ ಚಯನಂ ಕರ್ತುಂ ಆಹ್ವಾನಂ ಕೃತವಾನ್. ಸಮಾರೋಹೆ ರಾಷ್ಟ್ರಪತಿ ವರ್ಯಯ ದೇಶಸ್ಯ ಆಹತ್ಯ ವಿಭಿನ್ನೇಭ್ಯ ಭಾಗೇಭ್ಯ ಆಗತೇಭ್ಯ ದ್ವಿನವತಿ ಪುರಸ್ಕಾರ ವಿಜೇತೃಭ್ಯ ಸಮ್ಮಾನನಂ ಪ್ರದತ್ತಂ. ಪ್ರಸಿದ್ಧ ಕನ್ನಡ ಅಭಿನೇತ ಅನಂತ ನಾಗ ಭಾರತೀಯ ಚಲಚಿತ್ರ ಕ್ಷೇತ್ರೆ 5 ದಶಕಾಧಿಕಕಾಲಪರ್ಯಂತಂ ಪ್ರದತ್ತಸ್ಯ ಉತ್ಕೃಷ್ಟ ಯೋಗದಾನಸ್ಯ ಕೃತೆ ಪ್ರತಿಷ್ಠಿತೇನ ದಾದಾ ಸಾಹಬ್ ಫಾಲ್ಕೆ ಪುರಸ್ಕಾರೇಣ ಸಮ್ಮಾನಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ನವದೆಹಲ್ಯಾಂ ಉಡುಪಿ ಇತ್ಯತ್ರ ಶ್ರೀ ಪೇಜಾವರ ಅಧೋಕ್ಷಜ ಮಠಸ್ಯ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿನಾ ಅನ್ಯೈಃ ಗಣಮಾನ್ಯೈಃ ಚ ಸಹ ಮಿಲಿತವಾನ್. ಅಸ್ಮಿನ್ ಅವಸರೆ ಶ್ರೀ ಮೋದಿನಾ ಪದ್ಮ ವಿಭೂಷಣ ಯತಿಕುಲ ಚಕ್ರವರ್ತಿ ಶ್ರೀ ವಿಶ್ವೇಶ ತೀರ್ಥ ಸ್ವಾಮಿನಃ ಜನ್ಮ ಶತಾಬ್ದಿ ಸಮಾರೋಹಸ್ಯ ಪ್ರತೀಕ ಚಿಹ್ನಸ್ಯ ಅನಾವರಣಂ ಕೃತಂ. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಶ್ರೀ ವಿಶ್ವೇಶ ತೀರ್ಥ ಸ್ವಾಮಿನಃ ಭಕ್ತ್ಯ ಜ್ಞಾನಾರ್ಜನೇನ ಸೇವಯಾ ಚ ಪರಿಪೂರ್ಣಂ ಜೀವನಂ ಅಸಂಖ್ಯ ಜನಾನ್ ನಿರಂತರಂ ಪ್ರೇರಯತಿ. ಸಹ ಉಕ್ತವಾನ್ ಯತ್ ತಸ್ಯ ಜನ್ಮ ಶತಾಬ್ದ್ಯಾಃ ಉಪಲಕ್ಷ್ಯ

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 7:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ವಾರ್ತೆಗಳ ವಿವರ: ರೈತರು ನಮ್ಮ ನಾಡಿನ ಬೆನ್ನೆಲುಬು, ಅನ್ನದಾತರರ ಹಿತ ಕಾಯುವುದೇ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಬೆಳೆ ರಕ್ಷಣೆ, ಜಾನುವಾರುಗಳ ಆರೈಕೆ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಜೂನ್ 1 ಸೆಪ್ಟೆಂಬರ್ 18 ಸಾಮಾನ್ಯವಾಗಿ 779 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ ಬಿದ್ದಿರುವುದು ಕೇವಲ 499 ಮಿಲಿಮೀಟರ್ ಮಳೆ ಮಾತ್ರ. ಒಟ್ಟಾರೆಯಾಗಿ ಶೇಕಡಾ 36% ಮಳೆ ಕಡಿಮೆಯಾಗಿದ್ದು, ಇದು 1976 ನಂತರದ 50 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಳೆಯಾಗಿದೆ. ರಾಜ್ಯದ 30 ಜಿಲ್ಲೆಗಳ 212 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರತಿಯೊಂದು ಭಾಗದಲ್ಲೂ ನಿಖರ ಪರಿಶೀಲನೆ ನಡೆಸಿ ಅರ್ಹರಿಗೆ ಸೂಕ್ತ ಪರಿಹಾರ ಮತ್ತು ನೆರವನ್ನು ನೇರವಾಗಿ ತಲುಪಿಸಲಾಗುತ್ತಿದೆ. ಈ ಸಂಕಷ್ಟದ ಸಮಯದಲ್ಲಿ ರೈತಾಪಿ ವರ್ಗದ ಕೈ ಹಿಡಿದು ಅವರ ಬದುಕಿಗೆ ನೆರವಾಗಲು ಸರ್ಕಾರ ಸದಾ ಬದ್ದವಾಗಿದೆ ಎಂದಿದ್ದಾರೆ. ಮಕ್ಕಳಲ್ಲಿ ಕೌಶಲ ವೃದ್ಧಿಗೆ ಆದ್ಯತೆ ನೀಡಲು, ಅವರ ಪಠ್ಯಕ್ರಮವನ್ನು ಉದ್ಯಮ ಆಧಾರಿತವನ್ನಾಗಿ ಪರಿವರ್ತಿಸಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ತಂತ್ರಜ್ಞಾನದ ಸೇವೆ ಒದಗಿಸಲಾಗುತ್ತಿದೆ. ಬೆಂಗಳೂರಿನ ಆಸ್ತಿಗಳ ದಾಖಲೆ ಸರಿಪಡಿಸಲು ಹಾಗೂ ಜನರಿಗೆ ಖಾತಾ ವಿತರಣೆಗೆ ತಂತ್ರಜ್ಞಾನವನ್ನೇ ಬಳಸಲಾಗುತ್ತಿದೆ. ಬೆಂಗಳೂರಿನಲ್ಲಿ 40 ಲಕ್ಷ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ದಾಖಲೆ ನೀಡಲು ಸರ್ಕಾರ ಮುಂದಾಗಿದೆ. ಜೊತೆಗೆ ಮನೆ ಮನೆಗೆ ದಾಖಲೆಗಳನ್ನು ನೀಡಲಾಗುವುದು. ಎಸ್ಐಆರ್ ಮುಗಿದ ಬಳಿಕ ನಗರದ ಸಾರ್ವಜನಿಕರಿಗೆ ಈ ದಾಖಲೆ ವಿತರಣೆ ಆರಂಭಿಸಲಾಗುವುದು ಎಂದರು. ಡಾ ಕಸ್ತೂರಿ ರಂಗನ್ ವರದಿ ಕುರಿತು ವಿರೋಧ ಪಕ್ಷದ ಸದಸ್ಯರಾದ ವಿ ಸುನೀಲ್ ಕುಮಾರ್, ಅರಬೈಲ್ ಶಿವರಾಮ್ ಹೆಬ್ಬಾರ್, ಭಾಗೀರಥಿ, ಸುರೇಶ್ ಕುಮಾರ್, ಚನ್ನಬಸಪ್ಪ ಅವರುಗಳು ವರದಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಸದನದಲ್ಲಿ ಮಾತನಾಡಿ ತಮ್ಮ ಸಲಹೆಗಳನ್ನು ನೀಡಿದರು. ವಿ ಸುನೀಲ್ ಕುಮಾರ್ ಮಾತನಾಡಿ, ಕೇವಲ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರೆ ಯಾವುದೇ ಪ್ರಯೋಜನ ಇಲ್ಲ. ರಾಜ್ಯದ ಜನ, ಪಶ್ಚಿಮಘಟ್ಟದ ಜನರು ಎದುರಿಸುತ್ತಿರುವ ನಷ್ಟದ ಬಗ್ಗೆ ಯೋಚಿಸಬೇಕಿದೆ. ಪರಿಸರ ಉಳಿಯಬೇಕು, ಪಶ್ಚಿಮಘಟ್ಟ ಉಳಿಯಬೇಕು. 5/5/2014 ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ 34 ಅಂಶಗಳನ್ನು ಪ್ಯಾರಾವೈಸ್ ರಿಮಾರ್ಕ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದರು. ಸರದಿ ವರದಿಯಲ್ಲಿನ ಅಂಶಗಳನ್ನು ಪುನರ್ ಪರಾಮರ್ಶಿಸಬೇಕು ಎಂದರು. ಡಾ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕೃತ ನಿರ್ಣಯವನ್ನು ಮಾನ್ಯ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿನಲ್ಲಿ ಮಂಡಿಸಿದರು. ಡಾ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಸಂಬಂಧವಾಗಿ ಕರೆಯಲಾದ ವಿಶೇಷ ಅಧಿವೇಶನದಲ್ಲಿ ಅವರು ಮಾತನಾಡಿ, ಗ್ರಾಮದ ಅರಣ್ಯ ಪ್ರದೇಶದ ಜೊತೆ ಕೃಷಿ ಜಮೀನು, ತೋಟಗಳು, ಮನೆಗಳು ಇಎಸ್ಎ ಅಡಿಯಲ್ಲಿ ಸೇರಿರುವುದು, ಜಂಟಿ ಸಮೀಕ್ಷೆ ಮಾಡದೆ ಉಪಗ್ರಹ ದತ್ತಾಂಶ ಆಧಾರದ ಮೇಲೆ ಗಡಿ ನಿರ್ಧರಿಸಿರುವುದು, ಬಗರ್ ಹುಕುಂ, ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ ಮತ್ತು ನ್ಯಾಯಾಂಗ ಪ್ರಕರಣಗಳು ಬಾಕಿ ಇರುವುದು, ಗ್ರಾಮದ 1/5 ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬ ಆಧಾರದ ಮೇಲೆ ಇಡೀ ಗ್ರಾಮವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿ

0: ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳನ್ನು ಸರಿಪಡಿಸಿ ಸೂಕ್ತ ಮಾರ್ಪಾಡುಗಳನ್ನು ಸೂಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರಾಜ್ಯ ಸರ್ಕಾರವು ಭಾರತ ಸರ್ಕಾರಕ್ಕೆ ಒಂದು ವರ್ಷದ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಈ ವಿಷಯದ ಕುರಿತು ವಿವರವಾದ ಚರ್ಚೆ ನಡೆಸಿ ನಂತರವೇ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂದು ನಿರ್ಣಯ ಮಂಡಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2020 ಕುರಿತು ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನದವರೆಗೆ ಭಾರತದಲ್ಲಿ ಬಾಹ್ಯಾಕಾಶ ಎಂದರೆ ಇಸ್ರೋ ಮಾತ್ರವಾಗಿತ್ತು. 2020 ಸುಧಾರಣೆಗಳು ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಯನ್ನು ಅಧಿಕೃತಗೊಳಿಸಲು, ಉತ್ತೇಜಿಸಲು ಮತ್ತು ಬೆಂಬಲಿಸಲು ಅಧಿಕಾರ ಹೊಂದಿರುವ ಸ್ವತಂತ್ರ ಸಂಸ್ಥೆಯಾದ ಇನ್ಸ್ಪೇಸ್ ಅನ್ನು ರಚಿಸುವ ಮೂಲಕ ಆ ವಿಶೇಷತೆಯನ್ನು ಕೊನೆಗೊಳಿಸಿದವು. 2023 ಭಾರತೀಯ ಬಾಹ್ಯಾಕಾಶ ನೀತಿಯು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳಿಂದ ತಳಮಟ್ಟದ ವ್ಯವಸ್ಥೆಗಳು ಮತ್ತು ಸೇವೆಗಳವರೆಗೆ ಸಂಪೂರ್ಣ ಯೋಜಿತ ಹಂದರವನ್ನು ಸೃಷ್ಟಿಸಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಬಿಆರ್ ಗುರುಪ್ರಸಾದ್.
4: 2019 ಸುಮಾರಿನಲ್ಲಿ ಸರ್ಕಾರ ಇವಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆನ ಸ್ಥಾಪಿಸಿತು. ಭಾರತದ ಅಂತರಿಕ್ಷ ಸಾಮರ್ಥ್ಯ ಏನಿದೆ, ಅದರಿಂದ ರೂಪಿತವಾದ ರಾಕೆಟ್ಗಳು ಹಾಗೂ ಉಪಗ್ರಹ ತಂತ್ರಜ್ಞಾನವನ್ನ ವಾಣಿಜ್ಯಾತ್ಮಕವಾಗಿ ಅದನ್ನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸೇವೆಗಳನ್ನ ಒದಗಿಸಬಹುದು ಅನ್ನೋದನ್ನ ದೃಷ್ಟಿಯಿಂದ ಈ ಸಂಸ್ಥೆನ. ಇದಾದ್ಮೇಲೆ 2020 ಭಾರತ ಸರ್ಕಾರ ಈ ಖಾಸಗಿ ಕ್ಷೇತ್ರದವರಿಗೆ ಭಾರತದ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಕಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿತು. ಅದರ ಅಂಗವಾಗಿ ಇನ್ ಸ್ಪೇಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸಿತು. ಇದಾದ್ಮೇಲೆ ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಸಂಸ್ಥೆ ವಿಕ್ರಮ 1 ಅನ್ನುವಂತಹ ರಾಕೆಟ್ನಲ್ಲಿ July 18, 2026 ಉಪಗ್ರಹವೊಂದನ್ನ ಅಂತರಿಕ್ಷಕ್ಕೆ ಉಡಾಯಿಸುವಲ್ಲಿ ಸಫಲವಾಯಿತು.
0: ವಿಶ್ವಬ್ಯಾಂಕ್ ನೆರವಿನ ಯೋಜನೆಯಡಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನಕ್ಕೆ 150 ಕೋಟಿ ವೆಚ್ಚದ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದ್ದು, ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಕಾಸಸೌಧದಲ್ಲಿ ಎಲ್ಲಾ ಜಿಲ್ಲೆಗಳ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಬರ ಪರಿಸ್ಥಿತಿ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಅವರು, ಕೆರೆಗಳು ಸದ್ಯ ಬತ್ತಿರುವುದರಿಂದ ಹೂಳು ತೆಗೆಯುವುದು, ಏರಿ ದುರಸ್ತಿ ಹಾಗೂ ಎತ್ತರಿಸುವುದು, ಸೌಂದರ್ಯೀಕರಣ ಮತ್ತು ನಾಲೆಗಳ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ ಎಂದು ಹೇಳಿದರು. ಯುಕೆಪಿ ಹಂತ 1 ಮತ್ತು 2 ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನಗಳಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಸಿಐಡಿ ತನಿಖೆಯನ್ನು ವೇಗಗೊಳಿಸಿ ಅಕ್ರಮಕ್ಕೆ ಸಹಕರಿಸಿದವರನ್ನು ಮುಲಾಜಿಲ್ಲದೆ ಜೈಲಿಗಟ್ಟಿ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ನಿರ್ಮಿಸಿ ಹಸ್ತಾಂತರಿಸಿರುವ ಕೊಲ್ಹಾರ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ 3,000 ಹೊಸ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದ ಅಧಿಕೃತ ಆದೇಶದ ಪ್ರತಿಯನ್ನು ಹಸ್ತಾಂತರಿಸಲಾಗಿದೆ ಎಂದು ವಸತಿ ಖಾತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ ಬಿ ಪ್ರಕಾಶ್ ಹೇಳಿದ್ದಾರೆ. ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಹುಬ್ಬಳ್ಳಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಕ್ರೀಡಾ ಸ್ಪರ್ಧೆ

ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದಿನಿಂದ 3 ದಿನ ಆಯೋಜಿಸಿದೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯಲ್ಲಿ ಉಡುಪಿ ಶ್ರೀ ಪೇಜಾವರ ಅಧ್ಯಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಇತರ ಗಣ್ಯರನ್ನು ಭೇಟಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023ರ ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:30 ಕ್ಕೆ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:50 ಕನ್ನಡ ಕಾಮನ ಬಿಲ್ಲಿನಲ್ಲಿ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಮೊದಲಿಗೆ ಮುಡಿ ಬರ್ತಾ ಇದೆ ನಮಿಸುವೆ ನಿನಗೆ ಎನ್ನುವಂತಹ ಒಂದು ಗೀತೆ ಕೇಳಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: 101.3 ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 7:56:58. ಇದೀಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಸುಬ್ರಾಯ ಚಕ್ಕಾಡಿ ಅವರ ಒಂದು ರಚನೆ, ವಿದ್ಯಾಮೂರ್ತಿ ಅವರ ದನಿಯಲ್ಲಿ ಕೇಳಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷ್. ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ನಂತರ ರಾಷ್ಟ್ರಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರಿಸ್ನ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟ್ರಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ಭಾರತೀಯ ಚಿತ್ರರಂಗದ ಉನ್ನತ ಪ್ರತಿಭೆಗಳಿಗೆ 2024 ಸಾಲಿನ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿನ್ನೆ ಗುಜರಾತ್ನ ಏಕತಾ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಚಲನಚಿತ್ರ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜೀವಂತ ಮಾಧ್ಯಮವಾಗಿದೆ. ಇದು ವಿವಿಧ ಭಾಷೆಗಳು, ಪ್ರಾದೇಶಿಕ ದೃಷ್ಟಿಕೋನಗಳು ಹಾಗೂ ಜಂಟಿ ರಾಷ್ಟ್ರೀಯ ಆಶಯಗಳನ್ನು ಬೆಸೆಯುವ ಸೌಹಾರ್ದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಣ್ಣಿಸಿದರು. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಆಯೋಜಿಸಿದ್ದ ಪಾಲುದಾರರ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿದೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ದೂರ ಸಂಪರ್ಕ ಉಪಕರಣಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರ ಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡುಮೇಜಿನ ಸಭೆ ಆಯೋಜಿಸಿತ್ತು. ಸಭೆಯ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಪ್ರಮುಖ ದೂರಸಂಪರ್ಕ ವಿದ್ಯುನ್ಮಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅಡಿಯಲ್ಲಿ ಭಾರತವನ್ನು ಸೇವಾಧಾರಿತ ಮಾರುಕಟ್ಟೆಯಿಂದ ಜಾಗತಿಕ ಉತ್ಪನ್ನ ಮತ್ತು ಉತ್ಪಾದನಾ ಶಕ್ತಿಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಯೋಜನೆ ನಿರ್ಣಾಯಕವಾಗಿದೆ ಎಂದು ಅವರು ಹೇಳಿದರು.
1: मध्यप्रदेश के मुख्यमंत्री मोहन यादव जी और हमने टेलीकॉम मैन्युफैक्चरिंग रोड शो के लिए जोन के लिए एक रोड शो किया. अनेक कंपनियां टेलीकॉम के सेक्टर में उन्होंने बहुत रुचि दिखाई है ग्वालियर के इस टेलीकॉम मैन्युफैक्चरिंग जोन में निवेश करने के लिए. और हम यही चाहते हैं कि इस सफर पे जो प्रधानमंत्री जी का जो सोच और जो संकल्प है

0: भर में निजी क्षेत्र के सारे कंपनी हमारे साथ जुड़ के आगे बढ़े ताकि भारत को एक सर्विसेज देश से हम लोग प्रोडक्ट देश में परिवर्तित कर पाए।
1: ಬಳಿಕ ಮಾತನಾಡಿದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್, ಗ್ವಾಲಿಯರ್ ದೂರಸಂಪರ್ಕ ಉತ್ಪಾದನಾ ವಲಯ ಪ್ರಾದೇಶಿಕ ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142 ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63 ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗುಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆ ಇಳಿತಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜೊತೆಗೆ ಜನ್ ವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಮಾನವ ಹಕ್ಕುಗಳ ಉತ್ತೇಜನ ಮತ್ತು ರಕ್ಷಣೆಗಾಗಿ ವಿವಿಧ ರಾಷ್ಟೀಯ ಆಯೋಗಗಳ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಒತ್ತಿ ಹೇಳಿದ್ದಾರೆ. ಜಪಾನ್ನ ಐಜಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು 2 ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಈ ಮೂವರು ಬೆಳಗ್ಗೆ ತಂಡ ಸ್ಪರ್ಧೆ ಮತ್ತು ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ. ಟೋಕಿಯೋ 2020 ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. 2023 ಹ್ಯಾಂಗ್ಝೋ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನ ಪಡೆದಿದ್ದ ಅವರು ಈ ಬಾರಿ ತಮ್ಮ ಮೊದಲ ಏಷ್ಯನ್ ಗೇಮ್ಸ್ ಪದಕವನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತಪಡಿಸಿಕೊಂಡಿರುವ ಲಕ್ಷ್ಯ ಸೇನ್ ಮತ್ತು ಭಾರತೀಯ ಪುರುಷರ ತಂಡವು ತಂಡ ವಿಭಾಗದ ಸೆಮಿಫೈನಲ್ನಲ್ಲಿ ಚೀನಾವನ್ನು ಎದುರಿಸಲಿದೆ. ಉಷು ಕ್ರೀಡೆಯಲ್ಲೂ ಪದಕದ ಅವಕಾಶವಿದ್ದು, ಮಹಿಳೆಯರ 60 ಕೆಜಿ ಸಾಂಡಾ ಸೆಮಿಫೈನಲ್ನಲ್ಲಿ ರೋಷಿಬಿನಾ ದೇವಿ ಇಂಡೋನೇಷ್ಯಾದ ಥಾನಿಯಾ ಕುಸುಮಾನಿಂಗತ್ಯಾಸ್ ಅವರನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:45 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ಮುಡಿ ಬರ್ತಾ ಇದೆ ಸುರೇಖಾ ಕೆ ಎಸ್ ಅವರ ದನಿಯಲ್ಲಿ ಕೆ ಎಸ್ ನಿಸಾ ಅಹಮದ್ ಅವರ ಒಂದು ರಚನೆ ಕೇಳಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಭಾವಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:55. ಇದೀಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಶಿಶುನಾಳ ಶರೀಫರ ಒಂದು ತತ್ವಪದ, ಸುನಿತಾ ಅನಂತಸ್ವಾಮಿ ಅವರ ದನಿಯಲ್ಲಿ. ಈ ಒಂದು ತತ್ವಪದದ ಮೂಲಕ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದೆ ಸರಿಯಾಗಿ 8:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿ ಬರಲಿವೆ. ನಂತರ ಮತ್ತೆ ಭೇಟಿಯಾಗ್ತೀನಿ ಹ್ಯಾಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ನಾನು ತೇಜಸ್ವಿನಿ, ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 8:30 ಇದೀಗ ಕೇಳಿ ಎಸ್ ಕೆ ಕ್ರಿಯೇಷನ್ಸ್ ಅವರ ಪ್ರಾಯೋಜಿತ ಗೀತೆ.
1: ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ September 25 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. September 25 ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:54:53 ಕನ್ನಡ ಕಾಮನ ಬಿಲ್ಲಿನಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ದಲ್ಲ ಸ್ನೇಹಿತರೆ. ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಎಲ್ಲೆಲ್ಲಿ ಪ್ರಪಂಚದಾದ್ಯಂತ ನಮ್ಮ ಒಂದು ಎಫ್ಎಂ ಸ್ಟೇಷನ್ನ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ಅ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹೊಸ ಹೊಸ ಗೀತೆಗಳ ಒಂದು ಪ್ಲೇಲಿಸ್ಟ್ ರೆಡಿಯಾಗಿದೆ. ಇದರೊಟ್ಟಿಗೆ ಇಂದು ತುಂಬಾ ಇಂಪಾರ್ಟೆಂಟ್ ದಿನ. ಏನು, ಯಾವ ವಿಷಯದ ಕುರಿತು

ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸ್ರೂರವರ ಸಂಗೀತ ನಿರ್ದೇಶನದಲ್ಲಿ ಕರಾವಳಿ ಚಿತ್ರದಿಂದ ಒಂದು ಹಾಡನ್ನ ಕೇಳಿ ಬಂದಿರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:58 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಸಮಾಜದ ಮುಖ್ಯವಾದ ಮತ್ತು ಹೆಚ್ಚು ಗುರುತಿಸಿಕೊಳ್ಳದೇ ಇರುವಂತಹ ಸೇನಾನಿಗಳು ಯಾರು ಗೊತ್ತಾ? ಅವರೇ ನಮ್ಮ ಪೌರ ಕಾರ್ಮಿಕರು. ನಾವಿನ್ನೂ ನಿದ್ರೆಯಿಂದ ಎದ್ದೇ ಇರೋದಿಲ್ಲ, ಅಷ್ಟರಲ್ಲೇ ಪ್ರತಿದಿನ ಬೆಳಗ್ಗೆ ಕೈಯಲ್ಲಿ ನೈರ್ಮಲ್ಯದ ಉಪಕರಣಗಳನ್ನು ಹಿಡಿದು ನಮ್ಮ ಓಣಿ, ಬೀದಿ ಹಾಗೆ ನಗರಗಳನ್ನು ಸ್ವಚ್ಛಗೊಳಿಸೋದಕ್ಕೆ ನಮ್ಮ ಪೌರ ಕಾರ್ಮಿಕರು ಸಜ್ಜಾಗಿರ್ತಾರೆ. ಸ್ನೇಹಿತರೆ, ಇಂದು ಪೌರ ಕಾರ್ಮಿಕರ ದಿನಾಚರಣೆ, ಹಾಗಾಗಿ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು. ನಮ್ಮ ನಗರ ಮತ್ತು ಗ್ರಾಮಗಳು ರೋಗ ರುಜಿನಗಳಿಂದ ಮುಕ್ತವಾಗಿರಬೇಕು, ನೈರ್ಮಲ್ಯದಿಂದ ಕೂಡಿರಬೇಕು, ಸ್ವಚ್ಛತೆಯಿಂದ ಕಂಗೊಳಿಸ್ತಾ ಇರಬೇಕು ಅನ್ನೋ ಒಂದು ಆಸೆಗೆ ಬೆನ್ನೆಲುಬಾಗಿ ನಿಂತಿರೋರೆ ನಮ್ಮ ಪೌರ ಕಾರ್ಮಿಕರು. ದಿನನಿತ್ಯದ ಅವರ ನಿಸ್ವಾರ್ಥ ಸೇವೆಯ ನಗರದ ಸ್ವಚ್ಛತೆಗೆ ಕಾರಣವಾಗಿದೆ. ಸ್ನೇಹಿತರೆ, ಮಳೆ, ಚಳಿ, ಬಿಸಿಲು ಅಂತ ಹೇಳದೆ ಪ್ರತಿಯೊಂದು ಹವಾಮಾನದಲ್ಲೂ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹ ಅವರೊಂದು ಶ್ರಮಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರ ನಾಗರಿಕನ ಆರೋಗ್ಯಪೂರ್ಣ ಜೀವನದ ಹಿಂದೆ ಈ ನೈರ್ಮಲ್ಯ ಯೋಧರ ಕಠಿಣ ಪರಿಶ್ರಮ ಇದ್ದೇ ಇದೆ ಅನ್ನೋದನ್ನು ನಾವೆಲ್ಲರೂ ಸಹ ನೆನಪು ಮಾಡಿಕೊಳ್ಳಲೇಬೇಕು. ಹಾಗಾಗಿ ಇಂದಿನ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಪೌರ ಕಾರ್ಮಿಕರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅವರ ಕುರಿತು ಒಂದಷ್ಟು ಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳ್ತಾರೆ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಎಫ್ಎಂ ರೈನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:44 ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ. ಹೊಸ ಹೊಸ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇಂದು 23 ಸೆಪ್ಟೆಂಬರ್ ಪೌರ ಕಾರ್ಮಿಕರ ದಿನಾಚರಣೆ. ಪೌರ ಕಾರ್ಮಿಕರೆಲ್ಲರಿಗೂ ಸಹ ಪೌರ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಪೌರ ಕಾರ್ಮಿಕ ದಿನಾಚರಣೆ ಅಂದರೆ ಕೇವಲ ಒಂದು ದಿನದ ಮಟ್ಟಿಗೆ ಅವರನ್ನು ನೆನಪು ಮಾಡಿಕೊಂಡ್ರೆ ಸಾಲೋದಿಲ್ಲ. ದಿನನಿತ್ಯದ ಜೀವನದಲ್ಲೂ ಸಹ ಅವರಿಗೆ ನಾವು ಗೌರವವನ್ನು ಕೊಡಬೇಕು ಮತ್ತು ಅವರನ್ನು ಮಾನವೀಯತೆಯಿಂದ ನಡೆಸ್ಕೊಳ್ಬೇಕು. ಮುಖ್ಯವಾಗಿ ಕಸವನ್ನು ಮೂಲದಲ್ಲೇ ಹಸಿ ಕಸ ಮತ್ತು ಒಣಕಸವಾಗಿ ವಿಂಗಡಣೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಜೊತೆಗೆ ಸ್ವಚ್ಛತೆ ಕಾಪಾಡೋದು ಕೇವಲ ಅವರ ಕೆಲಸ ಮಾತ್ರವಲ್ಲ, ನಮ್ಮ ಜವಾಬ್ದಾರಿಯೂ ಸಹ ಹೌದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡು ಮುಡಿ ಬರ್ತಾ ಇದೆ. ಸಂಜಿತ್ ಹೆಗ್ಡೆ ಅವರ ದನಿಯಲ್ಲಿ ಕೇಳಿ.

ಚಿಕ್ಕಿರಿ ಚಿಕ್ಕಿರಿ ಅನ್ನೋ ಒಂದು ಹಾಡನ್ನ ಕೇಳಿ ಬಂದ್ರಿ. ಸಮಯ ಆಗ್ತಾ ಇದೆ, 8:58 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ಪೌರ ಕಾರ್ಮಿಕರ ದಿನಾಚರಣೆ, ಹಾಗಾಗಿ ಪೌರ ಕಾರ್ಮಿಕ ದಿನಾಚರಣೆಯ ಕುರಿತು ಒಂದಷ್ಟು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳು, ಸುರಕ್ಷತೆ ಮತ್ತು ಆರೋಗ್ಯದ ಕುರಿತು ಜಾಗೃತಿ ಮೂಡಿಸೋದು ತುಂಬಾ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಅಗತ್ಯವಾದಂತಹ ಸುರಕ್ಷತಾ ಕವಚಗಳಾಗಿರಬಹುದು, ಕೈಕವಸುಗಳಾಗಿರಬಹುದು, ಕಾಲಿನ ಚೀಲಗಳಾಗಿರಬಹುದು, ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳು ಅವರಿಗೆ ದೊರೀತಾ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ನಾವೆಲ್ಲ.

ಎಲ್ಲರೂ. ಇವೆಲ್ಲವೂ ಸಹ ಸರ್ಕಾರದ ಜೊತೆಗೆ ನಮ್ಮ ಜವಾಬ್ದಾರಿಯೂ ಸಹ ಹೌದು. ಅಷ್ಟೇ ಅಲ್ಲದೆ ಅವರ ಕಠಿಣ ಪರಿಶ್ರಮಕ್ಕೆ ತಕ್ಕ ಹಾಗೆ ಸೂಕ್ತ ವೇತನ ಸಿಗ್ತಿದೆಯಾ ಅನ್ನೋದನ್ನು ಸಹ ಗಮನಿಸಬೇಕು. ಸಾಮಾಜಿಕ ಭದ್ರತೆ ಹಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಅವರ ಜೀವನ ಮಟ್ಟವೂ ಸಹ ಸುಧಾರಿಸೋದಕ್ಕೆ ಸಹಾಯ ಆಗುತ್ತೆ. ಸ್ವಚ್ಛ ಭಾರತ ಸ್ವಚ್ಛ ಕರ್ನಾಟಕದ ಕನಸನ್ನು ಪ್ರತಿದಿನ ನನಸು ಮಾಡ್ತಿರುವಂತಹ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ನಮ್ಮ ಕೃತಜ್ಞತೆಗಳು. ಇಂದಿನಿಂದ ನಾವೆಲ್ಲರೂ ಸಹ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡೋಣ. ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತ ಹೇಳ್ತಾ ಸ್ನೇಹಿತರೆ, FM ರೇನ್ಬೋ ವತಿಯಿಂದ ಮತ್ತೊಮ್ಮೆ ಎಲ್ಲ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಈ ಹಾಡಿನ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಂದೆ ಸರಿಯಾಗಿ 8:55 ಪ್ರಾಯೋಜಿತ ಕಾರ್ಯಕ್ರಮ, ನಂತರ ಭೇಟಿಯಾಗ್ತೀನಿ 9:00 ಸ್ವಾಗತ್ ಸಾಂಗ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ನಾನು ತೇಜಸ್ವಿನಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲು.

0: ಸಮಯ ಆಗ್ತದೆ 8:55. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
2: ಕೇಳುಗರೆ ನಮಸ್ಕಾರ. ಆಮ್ರಫಲಂ ರಸಶ್ರೇಷ್ಠಂ, ಫಲಾನಾಂ ಉತ್ತಮಂ ಸ್ಮೃತಂ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣನ್ನು ಸಂಸ್ಕೃತದಲ್ಲಿ ಆಮ್ರಫಲ ಎನ್ನುತ್ತಾರೆ. ಮಾವಿನ ಹಣ್ಣು, ತೊಗಟೆ, ಎಲೆ, ಹೂವು, ಬೇರು ಹೀಗೆ ಎಲ್ಲದರಲ್ಲಿಯೂ ಔಷಧೀಯ ಗುಣ ಇದೆ. ಮಾವಿನ

0: ಕಾಯಿ ಮಲಬದ್ಧತೆಗೆ ಹಾಗೂ ಜೀರ್ಣಶಕ್ತಿಯನ್ನೂ ಹೆಚ್ಚಿಸಲು ಉತ್ತಮವಾದ ಮನೆಮದ್ದು. ಹೊಟ್ಟೆ ಉಬ್ಬರಿಸಿದ್ದರೆ ಇದೊಂದು ಉತ್ತಮವಾದ ಔಷಧ. ಉರಿಮೂತ್ರದಲ್ಲಿ ಮಾವಿನ ಹೂವನ್ನು ರಾತ್ರಿ ಪೂರಾ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ಉರಿಮೂತ್ರ ವಾಸಿಯಾಗುತ್ತದೆ. ಮಾವಿನ ಹಣ್ಣಿನಲ್ಲಿ ಹೃದಯಕ್ಕೆ ಬಲ ಕೊಡುವ ಅಂಶಗಳಿವೆ. ಇದನ್ನು ಆಯುರ್ವೇದದಲ್ಲಿ ಹೃದಯ ಎಂದು ಹೇಳಿದ್ದಾರೆ. ರಕ್ತದ ಪ್ರಮಾಣವನ್ನು ಹೆಚ್ಚಿಸುವ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಸಹ ಈ ಮಾವಿನಲ್ಲಿವೆ. ಇಷ್ಟೆಲ್ಲಾ ಔಷಧೀಯ ಗುಣ ಇರುವ ಮಾವಿನ ಕಾಯಿಯ ತಂಬುಳಿಯನ್ನು ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಎಳೆ ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡು ಸಿಪ್ಪೆ ಹಾಗೂ ಒಳಗಿನ ಕರ್ನಲ್ ಅನ್ನು ತೆಗೆಯಬೇಕು. ಇವು ಇದ್ದಲ್ಲಿ ಸ್ವಲ್ಪ ಒಗರು ಬರುತ್ತದೆ. ಸಿಪ್ಪೆ ತೆಗೆದುಕೊಂಡ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ನಂತರ ಒಂದು ಚಮಚ ಜೀರಿಗೆ 5-6 ಕಾಳುಮೆಣಸು ಸೇರಿಸಿ ಬಾಣಲಿಗೆ ಹಾಕಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಇದಕ್ಕೆ 4-5 ಚಮಚದಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಕೊಂಡು ಈ ಮಿಶ್ರಣಕ್ಕೆ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕಿ ಮಿಶ್ರ ಮಾಡಿ ನಂತರ ತುಪ್ಪ ಅಥವಾ ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆ ನೀಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಬೆರೆಸಿದರೆ ಮಾವಿನಕಾಯಿಯ ತಂಬುಳಿ ಸಿದ್ಧವಾಗುತ್ತದೆ. ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ, ಆಹಾರ ಪಚನವಾಗಲು ಸಹಕಾರಿ. ಮಾವಿನಕಾಯಿಯ ಚಿಗುರಿನ ತಂಬುಳಿಯನ್ನು ತಯಾರಿಸಬಹುದು. ಇದರ ಸೇವನೆಯಿಂದ ಜೀರ್ಣಶಕ್ತಿ ಹೆಚ್ಚಿ ಅತಿಸಾರ ನಿವಾರಣೆಯಾಗುತ್ತದೆ. ಹಲ್ಲಿನ ವಸಡುಗಳಿಗೆ ಉತ್ತಮವಾದ ರಕ್ಷಣೆಯನ್ನ ಕೊಡುತ್ತದೆ. ಮುಂಜಾವಿನ ವೇಳೆಯಲ್ಲಿ ಒಂದು ಹಿಡಿಯಷ್ಟು ಮಾವಿನ ಚಿಗುರನ್ನು ತೆಗೆದುಕೊಂಡು ತೊಳೆದು ಶುದ್ಧೀಕರಿಸಿ ನಂತರ ಮಾವಿನ ಕುಡಿಯೊಂದಿಗೆ ಕಾಳುಮೆಣಸು ಹಾಗೂ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಟ್ಟುಕೊಂಡು ಅದಕ್ಕೆ ಜೀರಿಗೆ ಹಾಗೂ ಒಣಮೆಣಸಿನಕಾಯಿ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ 2-3 ಲೋಟ ಮಜ್ಜಿಗೆಯನ್ನು ಹಾಗೂ ಉಪ್ಪನ್ನು ಬೆರೆಸಿದರೆ ಮಾವಿನ ಕುಡಿಯ ತಂಬುಳಿ ಸಿದ್ಧವಾಗುತ್ತದೆ. ಇದನ್ನು ನೀರು ಹಾಗೂ ಮಜ್ಜಿಗೆಯನ್ನು ಬೆರೆಸಿ ಬೇಸಿಗೆಯಲ್ಲಿ ತಂಪಾದ ಪಾನೀಯದಂತೆಯೂ ಸಹ ಸೇವಿಸಬಹುದು. ಕೇಳುಗರೆ, ಇನ್ನೊಂದು ಔಷಧೀಯ ಎಲೆಯ ಬಗ್ಗೆ ಹೇಳಬೇಕೆಂದ್ರೆ ಬಿಲ್ವ ಅಥವಾ ಬಿಲ್ಪತ್ರೆ. ಬಿಲತಿ ಭಿನ್ನತಿ ಇತಿ ಬಿಲ್ವ, ರೋಗಗಳನ್ನ ಭಿನ್ನಗೊಳಿಸಿ ದೂರ ಮಾಡುವ ಗುಣಗಳಿಂದಾಗಿ ಬಿಲ್ವ ಎನ್ನುವ ಹೆಸರು ಬಂದಿದೆ. ಇದರ ಲ್ಯಾಟಿನ್ ಹೆಸರು ಈಗಲ್ ಮಾರ್ಮಿಲಸ್ ಅಂತ. ಬಿಲ್ವದ ಎಲೆಯ ಕಲ್ಕ ಅಥವಾ ಪೇಸ್ಟ್ ಅನ್ನು ಕುರು ಉಗುರು ಸುತ್ತು ಇರುವಲ್ಲಿ ಹಚ್ಚಿದರೆ ನೋವು ಊತ ಕಡಿಮೆ ಆಗ್ತದೆ. ಬಿಳಿ ಸಿಬ್ಬು ಇದ್ದಾಗ ಬಿಲ್ವದ ಕಾಯಿಯನ್ನ ಮಜ್ಜಿಗೆಯೊಂದಿಗೆ ತೇದಿ ಹಚ್ಚುವುದರಿಂದ ಬಿಳಿ ಸಿಬ್ಬು ವಾಸಿಯಾಗ್ತದೆ. ಇನ್ನು ಬಿಲ್ಪತ್ರೆಯ ತಂಬುಳಿಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಒಂದು ಹಿಡಿಯಾಗುವಷ್ಟು ಬಿಲ್ಪತ್ರೆಯ ಚಿಗುರು ಎಲೆಗಳನ್ನ ಸಂಗ್ರಹಿಸಿ ಚೆನ್ನಾಗಿ ಶುಚಿಗೊಳಿಸಿ ಇಟ್ಕೊಳ್ಬೇಕು. ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಬಾಡಿಸಿಕೊಂಡು ಇದರೊಂದಿಗೆ 8-10 ಕಾಳುಮೆಣಸು, 1/2 ಚಮಚ ಜೀರಿಗೆಯನ್ನ ಹುರಿದುಕೊಂಡು ಸ್ವಲ್ಪ ಕಾಯಿ ತುರಿಯೊಂದಿಗೆ ರುಬ್ಬಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ತಾಜಾ ಮಜ್ಜಿಗೆ ಸೇರಿಸಿದರೆ ಬಿಲ್ಪತ್ರೆ ತಂಬುಳಿ ಸಿದ್ಧವಾಗುತ್ತದೆ. ಒಗ್ಗರಣೆಯನ್ನು ಸಹ ಕೊಡಬಹುದು. ಕೆಲವರಲ್ಲಿ ಆಹಾರ ಸೇವನೆಯ ತಕ್ಷಣ ಮಲವಿಸರ್ಜನೆ ಮಾಡಬೇಕೆನಿಸುವ ಲಕ್ಷಣಗಳಿರುವ ಇರಿಟೇಬಲ್ ಬವಲ್ ಸಿಂಡ್ರೋಮ್ ತೊಂದರೆ ಇರ್ತದೆ. ಇದು ಕರುಳುಗಳ ಉರಿಯೂತದಿಂದ ಉಂಟಾಗುವಂತಹದ್ದು. ಬಿಲ್ಪತ್ರೆಯು ಶೋಥಹರ ಅಂದರೆ ಉರಿಯೂತವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ. ಈ ಬಿಲ್ಪತ್ರೆಯ ತಂಬುಳಿಯ ನಿಯಮಿತ ಸೇವನೆ ಹಾಗೂ ಪಥ್ಯಾಹಾರವನ್ನ ಪಾಲಿಸುವುದರಿಂದ ಈ ತೊಂದರೆ ದೂರವಾಗ್ತದೆ. ಆಮಶಂಕೆ, ಅತಿಸಾರ ಬೇದಿ ಉಂಟಾದಾಗ, ಜಾಂಡಿಸ್ ಲಕ್ಷಣಗಳಿದ್ದಾಗ ಈ ಬಿಲ್ಪತ್ರೆಯ ತಂಬುಳಿ ತುಂಬಾ ಉಪಯುಕ್ತವಾಗಿದೆ. ಮಧುಮೇಹವನ್ನು ತುಂಬಾ ಸಮರ್ಥವಾಗಿ ಬಿಲ್ಪತ್ರೆ ಹತೋಟಿಯಲ್ಲಿಡುತ್ತದೆ. ಸ್ತ್ರೀಯರಲ್ಲಿ ಬಿಳಿಮುಟ್ಟು ಅಥವಾ ಲಿಕೋರಿಯಾ ಮತ್ತು ಋತುಸ್ರಾವದ ಸಂದರ್ಭದಲ್ಲಿ ಅತಿಯಾದ ಹೊಟ್ಟೆ ನೋವಿದ್ದಾಗ ಬಿಲ್ಪತ್ರೆಯ ತಂಬುಳಿಯ ಸೇವನೆ ತುಂಬಾ ಫಲಕಾರಿಯಾಗಿದೆ. ನಮಸ್ಕಾರ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:02 ಕನ್ನಡ ಕಾಮನಬಿಲ್ಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡನ್ನ ಕೇಳಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ಲ? ತುಂಬಾನೇ ಸಿಂಪಲ್. ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಬೇಗ ಬೇಗ ಸಂದೇಶವನ್ನ ಕಳಿಸಬೇಕಾಗುತ್ತೆ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. 9480901013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಮರಿದೆ ಟೈಪ್ ಮಾಡಿ ಕಳಿಸಿ. ಇದೀಗ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಹಾಡಿನೊಂದಿಗೆ ಸಖತ್ ಸಾಂಗ್ ಕಾರ್ಯಕ್ರಮ ಕೇಳಿ.

ನೇಯರ್ ಮುತ್ತಣ್ಣ ಹಾಗೂ ಧಮ್ ಚಿತ್ರಗಳಿಂದ ಒಂದೊಂದು ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:11:43. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಖತ್ ಸಾಂಗ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ಇಂದಿನ ಕಾರ್ಯಕ್ರಮ ಆರಂಭ ಆಯಿತು ಸ್ನೇಹಿತರೆ. ಮತ್ತಾರೆಲ್ಲ ಸಂದೇಶವನ್ನ ಕಳಿಸಿಲ್ವೋ ಅವರು ಸಹ ಬೇಗ ಬೇಗ ಸಂದೇಶವನ್ನ ಕಳಿಸ್ಬೋದು 9480909013 ಈ ಒಂದು ವಾಟ್ಸಪ್ ಸಂಖ್ಯೆಗೆ. ಸ್ನೇಹಿತರೆ, ಮೌನಕ್ಕಿಂತ ದೊಡ್ಡ ಭಾಷೆ ಮತ್ತೊಂದಿಲ್ಲ ಅಲ್ವಾ? ಕೈಗಳ ಚಲನೆಗಳ ಮೂಲಕನೂ ಸಹ ಭಾಷೆಯನ್ನು ನಾವು ವ್ಯಕ್ತಪಡಿಸಬಹುದು. ಮಾತಿನ ಹಂಗಿಲ್ಲದೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಅಸಾಧಾರಣ ಭಾಷೆಯೇ ಸಂಕೇತ ಭಾಷೆ ಅಥವಾ ಸೈನ್ ಲ್ಯಾಂಗ್ವೇಜ್. ಧ್ವನಿರಹಿತರಿಗೆ ಧ್ವನಿಯಾಗುವಂತಹ ಒಂದು ಭಾಷೆ ಇದು. ಅಂದರೆ ಇಂದು ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್, ಹಾಗಾಗಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತಾ ಸಾಕ್ತೀವಿ. ಕೇಳ್ತಾ ಇರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ ಮುಡಿ ಬರ್ತಾ ಇದೆ ಚಿತ್ರಾವರ್ಧನೆಯಲ್ಲಿ ಬೆಳ್ಳಿ ಚಿಕ್ಕಿ ಅನ್ನೋ ಒಂದು ಹಾಡು. ನಂಬರ್ 1 ಚಿತ್ರದಿಂದ ಕೇಳಿ.

ಸಖತ್ತಾಗಿರೋ ಸಾಂಗ್ಗಳೊಂದಿಗೆ ಸಖತ್ ಸಾಂಗ್ ಕಾರ್ಯಕ್ರಮ ಸಾಗ್ತಾ ಇದೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:13:45. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾವನವಿಲ್ಲು. ಅನೇಕ ಮಂದಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ಹೊಸದುರ್ಗದಿಂದ ಪುಟ್ಟರಾಜು ಅವರು, ಹಾಗೆ ರಾಯಚೂರಿಂದ ಶಂಕರ್ ಅವರು, ಮಂಡಿಕಲ್ ಕೃಪಾ ಅವರು, ಬಿಂದು ಪ್ರಕಾಶ್ ಅವರು ಬೆಂಗಳೂರಿಂದ, ಮತ್ತು ಸಭಾಹತ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅನ್ನಪೂರ್ಣ ಅವರು, ಬಸವರಾಜ್ ಅವರು, ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೊನ್ನಾವರದಿಂದ ಗಜಾನ ಭಟ್ ಅವರು, ಕಲಬುರಗಿಯಿಂದ ಧರ್ಮಣಧನ್ಯ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಮಧುಮಾಲತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಗಣೇಶ್ ಅವರು ಸಾಗರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸ್ತಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್ ಕುರಿತು ಮಾತಾಡ್ತಾ ಇದ್ವಿ ಅಲ್ವಾ. ಇನ್ನು ಸೈನ್ ಲ್ಯಾಂಗ್ವೇಜಸ್ ಅಂದರೆ ಕೇವಲ ಸನ್ನೆ ಮಾಡೋದಲ್ಲ, ಅದು ಕೈಗಳ ಚಲನೆ, ಬೆರಳುಗಳ ವಿನ್ಯಾಸ ಮತ್ತು ಮುಖದ ಹಾವಭಾವಗಳನ್ನು ಒಳಗೊಂಡಿರುವಂತಹ ಅತ್ಯಂತ ಸುಂದರವಾದ ಹಾಗೆ ಪರಿಪೂರ್ಣವಾದಂತಹ ಒಂದು ಭಾಷೆ ಅಂತಲೇ ಹೇಳ್ಬೋದು. ಶಬ್ದಗಳು ತಲುಪದೇ ಇರುವಂತಹ ಒಂದು ಜಾಗಕ್ಕೆ ಭಾವನೆಗಳನ್ನು ನೇರವಾಗಿ ತಲುಪಿಸುವಂತಹ ಅದ್ಭುತ ಶಕ್ತಿ ಈ ಒಂದು ಸೈನ್ ಲ್ಯಾಂಗ್ವೇಜ್ಗೆ ಇದೆ. ಪ್ರಪಂಚದಾದ್ಯಂತ ಸುಮಾರು 70 ಮಿಲಿಯನ್ ಮಂದಿ ಈ ಸೈನ್ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ದಾರಂತೆ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಮಾತೃಭಾಷೆಯಲ್ಲಿ ಸಂವಹನ ಮಾಡುವಂತಹ ಹಕ್ಕಿದೆ. ಹಾಗಾಗಿ ಈ ದಿನವನ್ನು ಆಚರಣೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸೈನ್ ಲ್ಯಾಂಗ್ವೇಜನ್ನು ಜನರಿಗೆ ತಿಳಿಸೋದು ಮತ್ತು ಆ ಭಾಷೆಗೆ ಸಮಾಜದಲ್ಲಿ ಸೂಕ್ತವಾದಂತಹ ಗೌರವವನ್ನು ನೀಡೋದು ಅಂತ ಹೇಳ್ತಾ ಈಗ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲೆನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:36. ಇನ್ನು ಸಖತ್ ಸಂಘ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ, ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಸಹ ಸಂದೇಶವನ್ನು ಕಳಿಸ್ಬೋದು ನಿಮ್ಮ ನೆಚ್ಚಿನ ಹಾಡನ್ನು ಕೇಳೋದಕ್ಕೆ. ಇನ್ನು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಸ್ನೇಹಿತರೆ, ಇಂದು ಸೈನ್ ಲ್ಯಾಂಗ್ವೇಜ್ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಂದು ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್. ಹಾಗಾಗಿ ಪ್ರಪಂಚದಾದ್ಯಂತ ಸುಮಾರು 70 ಮಿಲಿಯನ್ ಮಂದಿ ಈ ಒಂದು ಸೈನ್ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ದಾರೆ. ಮತ್ತು ಹಾವೇರಿಯಿಂದ ತಿರುಮಲೇಶ್ ಅವರು ಹೇಳ್ತಾ ಇದ್ದಾರೆ, ನಾನು ಚಿಕ್ಕವಳಿರಿದ್ದಾಗ ಪ್ರತಿ ಭಾನುವಾರ ಮಧ್ಯಾಹ್ನ 1:15 to 1:30 ಸೈನ್ ಲ್ಯಾಂಗ್ವೇಜ್ ನ್ಯೂಸ್ ಬರ್ತಾ ಇತ್ತು, ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ವಿ ಅಂತ ಹೇಳಿ ಅನಿತಾ ತಿರುಮಲೇಶ್ ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೀವು ಸಹ ನೀವು ಏನಾದರೂ ಈ ರೀತಿಯ ಸೈನ್ ಲ್ಯಾಂಗ್ವೇಜ್ನಲ್ಲಿ ಸಂವಹನ ಮಾಡುವಂತಹ ಒಂದು ಸುದ್ದಿಯನ್ನು ಅಥವಾ ಮತ್ತಿನ್ಯಾವುದೋ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಆ ಒಂದು ಅನುಭವವನ್ನು ನೆನಪನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ. ನಿಮಗಾಗಿ ಈಗ ಒಂದು ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಫಿಲ್ಮ್ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:47 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದಾರೆ, ನಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ವೀರೇಶ್ ಅವರು ಅಗಸನಕಟ್ಟಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ರೆ, ಶ್ವೇತಾ ಉದಯ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ರೆ, ಉಡುಪಿಯಿಂದ ಸತೀಶ್ ಅವರು ಹಾಗೆ ಸಿದ್ದು ಅವರು ಸಂದೇಶವನ್ನ ಕಳಿಸ್ತಾ ಇದ್ರೆ, ಶುಭೋದಯ ಅಂತ ಹೇಳ್ತಾ ಇರೋರು ದಾವಣಗೆರೆಯಿಂದ, ಸರಸ್ವತಿ ನಗರದಿಂದ ಸಂಗನ ಬಸಪ್ಪ ಅವರು, ಜೊತೆಗೆ ಕಿಚ್ಚ ಸುದೀಪ್ ಅವರ ಅಭಿನಯದ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ, ಹಂಪಿನಗರಿಂದ ಪದ್ಮಜಾ ಮತ್ತು ಶರತ್ ಬಿಡಿ ಅವರ ಸಂದೇಶವನ್ನ ಕಳಿಸ್ತಾ ಇದ್ರೆ, ವೆಂಕಟೇಶ್ ಅವರು ಹೊಸಕೋಟೆಯಿಂದ, ಹಾಗೆ ರವೀಂದ್ರ ಅವರು ಕೆಂಗೇರಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ರೆ, ಯೋಗೇಶ್ ಅವರು ಚಾಮರಾಜನಗರದಿಂದ, ಚಂದ್ರಶೇಖರ್ ನಾಯ್ಕ ಅವರು ಜೀವನ್ ಭೀಮಾನಗರದಿಂದ ಸಂದೇಶವನ್ನ ಕಳಿಸ್ತಾ ಇದ್ರೆ, ಹಾಗೆ ಸತೀಶ್ ಅವರು ನಗರಕೆರೆಯಿಂದ ಸಂದೇಶವನ್ನ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಸ್ನೇಹಿತರೆ, ಇವತ್ತು ನಾವು ಸೈನ್ ಲ್ಯಾಂಗ್ವೇಜಸ್ ಕುರಿತು ಮಾತಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಇಂದು ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್. ಪ್ರಪಂಚದಾದ್ಯಂತ ಸುಮಾರು 70 ಮಿಲಿಯನ್ ಮಂದಿ ಈ ಒಂದು ಸೈನ್ ಲ್ಯಾಂಗ್ವೇಜಸ್ ಅನ್ನ ಬಳಸ್ತಾ ಇದ್ದಾರೆ ಅನ್ನೋ ಒಂದು ವಿಷಯವನ್ನು ನಾವು ತಿಳಿದುಕೊಂಡ್ವಿ. ಹಾಗೆ ವಿಶ್ವಸಂಸ್ಥೆ 2018 ಸೆಪ್ಟೆಂಬರ್ 23 ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್ ಅನ್ನು ಘೋಷಣೆ ಮಾಡುತ್ತೆ. ನಮ್ಮಲ್ಲಿ ಅನೇಕರು ಸೈನ್ ಲ್ಯಾಂಗ್ವೇಜ್ ಜಗತ್ತಿನಾದ್ಯಂತ ಒಂದೇ ಇರುತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸೈನ್ ಲ್ಯಾಂಗ್ವೇಜ್ ಇರುತ್ತೆ ಸ್ನೇಹಿತರೆ. ಭಾರತದಲ್ಲಿ ನಾವು ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅನ್ನು ಬಳಸ್ತೀವಿ. ಇದರಲ್ಲಿ ತನ್ನದೇ ಆದಂತಹ ವ್ಯಾಕರಣವಿದೆ, ತರ್ಕಬದ್ಧತೆ ಇದೆ, ಜೊತೆಗೆ ಸಂಸ್ಕೃತಿಯೂ ಸಹ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ ಇದು 101.3 ಕನ್ನಡ ಕಾಮನವಿಲ್ಲು.

ಮಾತು ತಪ್ಪದ ಮಗ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:53, 21 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸೈನ್ ಲ್ಯಾಂಗ್ವೇಜಸ್ ಕುರಿತು ನಾವು ಮಾತಾಡ್ತಾ ಇದ್ವಿ. ಸಿಹಿ ಸಂಧ್ಯಾ ಪ್ರಮೋದ್ ಅವರು ಬೊಮ್ಮನಹಳ್ಳಿಯಿಂದ ತಮ್ಮ ಒಂದು ನೆನಪನ್ನ ಹಂಚ್ಕೊಳ್ತಾ ಇದ್ದಾರೆ. ಅವರು ಸಿಂಗಾಪುರದಲ್ಲಿ ಒಬ್ಬರು ಮನೆಗೆ ಹೋಗಿದ್ರಂತೆ, ಸ್ವಾತಿ ಮತ್ತೆ ಅರುಣ್ ಶರ್ಮಾ ಅಂತೆ ಅವ್ರ ಹೆಸರು, ದಂಪತಿಗಳ ಹೆಸರು. ಅವರಿಗೆ ಸ್ವರ ಮತ್ತೆ ಆರುಷ್ ಅಂತ ಹೇಳಿ ಇಬ್ಬರು ಮಕ್ಕಳಿದ್ರಂತೆ. ಅವರು ಸನ್ನೆ ಮೂಲಕ ಭಾಷೆಯನ್ನು ವ್ಯಕ್ತಪಡಿಸಿದಂತಹ ರೀತಿ ಅವ್ರಿಗೆ ತುಂಬ ಮನ ತುಂಬಿ ಬಂದಿತ್ತಂತೆ ಆ ದಿನದಂದು. ಆ ಒಂದು ನೆನಪನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇಂದು 23 ತಾರೀಕು ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್. ಸೈನ್ ಲ್ಯಾಂಗ್ವೇಜ್ ಎಷ್ಟು ಮುಖ್ಯ ಅನ್ನೋದ್ರ ಕುರಿತು ನಾವು ಮಾತಾಡ್ತಾ ಇದ್ವಿ. ಜಗತ್ತಿನಾದ್ಯಂತ ಸುಮಾರು 70 ಮಿಲಿಯನ್ ಮಂದಿ ಈ ಒಂದು ಭಾಷೆಯನ್ನು ಬಳಸ್ತಾ ಇದ್ದಾರೆ ಸ್ನೇಹಿತರೆ. ಇಂದಿನ ಆಧುನಿಕ ಯುಗದಲ್ಲಿ ಅನೇಕ ರಂಗಗಳಲ್ಲಿ ಸೈನ್ ಲ್ಯಾಂಗ್ವೇಜ್ ಬಳಕೆ ಸವಾಲಾಗಿಯೇ ಉಳಿದಿದೆ ಅಂತ ಹೇಳ್ಬೋದು. ಆಸ್ಪತ್ರೆಗಳಾಗಿರಬಹುದು, ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಹಾಗೆ ಮಾಧ್ಯಮಗಳಲ್ಲಿ ಸೈನ್ ಲ್ಯಾಂಗ್ವೇಜಸ್ನ ಕೊರತೆ ಇದೆ. ಈ ಕೊರತೆಯನ್ನು ನೀಗಿಸಿ ಎಲ್ಲರಿಗೂ ಸಹ ಸಮಾನ ಅವಕಾಶ ನೀಡಬೇಕು ಅಂತ ಹೇಳಿದ್ರೆ, ಶಾಲಾ ಮಟ್ಟದಲ್ಲೇ ಮಕ್ಕಳಿಗೆ ಈ ಸೈನ್ ಲ್ಯಾಂಗ್ವೇಜ್ ಬಳಕೆಯ ಮಹತ್ವವನ್ನು ನಾವು ತಿಳಿಸಿ ಹೇಳಬೇಕಾಗತ್ತೆ. ಆಗ ಶಬ್ದಗಳಿಲ್ಲದೆಯೂ ಸಹ ಮನಸ್ಸನ್ನು ಓದುವಂತಹ ಕಲೆ ಎಲ್ಲರಿಗೂ ಒಲಿದು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಕೇತ ಭಾಷೆಗೆ, ಅಂದರೆ ಸೈನ್ ಲ್ಯಾಂಗ್ವೇಜ್ಗೆ ಒಳ್ಳೆಯ ಪ್ರಚಾರ ಸಿಗ್ತಾ ಇದೆ. ಪ್ರಮುಖ ಸುದ್ದಿಗಳು ಮತ್ತು ಸರ್ಕಾರಿ ರ್ಯಾಲಿಗಳು, ಚಲನಚಿತ್ರಗಳಲ್ಲೂ ಸಹ ಸೈನ್ ಲ್ಯಾಂಗ್ವೇಜಸ್ನ ಬಳಕೆ ಹೆಚ್ಚುತ್ತಾ ಇದೆ. ಜೊತೆಗೆ ಧ್ವನಿರಹಿತ ಸಮುದಾಯವನ್ನು ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರೋದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ನೆರವಾಗ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಸೈನ್ ಲ್ಯಾಂಗ್ವೇಜನ್ನು ಕಲಿಯೋದು ಅಂದರೆ ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಬಾಗಿಲನ್ನು ತೆರೆದ ಹಾಗೆ. ಸಂವಹನಕ್ಕೆ ಮಾತುಗಳಷ್ಟೇ ಅಲ್ಲ, ಹೃದಯದ ಸ್ಪಂದನೆಯೂ ಸಹ ಮುಖ್ಯ ಅಂತ ಹೇಳ್ತಾ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಮುಕ್ತಾಯ ಮಾಡ್ತಿದ್ದೀನಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಸ್ನೇಹಿತರೆ, ಹೀಗೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನ್ಸಿಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನವಿಲ್ಲು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ

ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03, 15:00. ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಬೆಳ್ಳಿ ಪರದೆಯ ಬೆಳಕಿನಲ್ಲಿ ಬಣ್ಣದ ಲೋಕದ ಮಜವಾದ ಕಥೆಗಳನ್ನು ಹೊತ್ತು ನಿಮಗಾಗಿ ಕಥೆಗಳ ಜೊತೆಗೆ ಒಂದಷ್ಟು ಹಾಡುಗಳನ್ನು ಸಹ ನಾನು ಹೊತ್ಕೊಂಡು ಬಂದಿದ್ದೀನಿ. ಮೊದಲಿಗೆ ಮೂಡಿ ಬರ್ತಾ ಇದೆ ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಇಳಿದು ಬಾ ತಾಯಿ. ಈ ಹಾಡಿಯ ನಂತರ ಮತ್ತಷ್ಟು ಸೊಗಸಾದ ಹಾಡುಗಳು ಜೊತೆಗೆ ಒಂದಷ್ಟು ಚಿತ್ರಕಥೆಗಳು ಸಹ ನಿಮ್ಮೊಟ್ಟಿಗೆ ಕೇಳ್ತಾರಿ. 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು.

ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅರಿಶಿನ ಕುಂಕುಮ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ. ಸ್ನೇಹಿತರೆ, ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ 1970 ಈ ಒಂದು ಚಿತ್ರ ಬಿಡುಗಡೆಗೊಂಡಿತ್ತು. ಸಮಯ ಆಗ್ತಾ ಇದೆ, 10:10 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸಿನಿಚಿಟ್ಟೆ ಕಾರ್ಯಕ್ರಮ. ನಿಮ್ಮ ಜೊತೆ ಆಗಿದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, 1977 ಬಿಡುಗಡೆಯಾದಂತಹ ಚಿತ್ರ ಒಲಿವು ಗೆಲುವು. ಈ ಚಿತ್ರದ ಕಥೆ ಏನು ಅಂತ ಹೇಳಿದ್ರೆ, ಆಧುನಿಕ ಕಾಲೇಜು ಹುಡುಗಿಯಲ್ಲಿದ್ದಂತಹ ಒಂದು ಹುಡುಗುತನವನ್ನು ತಿದ್ದೋದಕ್ಕೆ ಹೋದಂತಹ ಪ್ರೊಫೆಸರ್ ಕೊನೆಗೆ ತಾನೇ ಆಕೆಯ ಪ್ರೀತಿಯ ಬಲೆಯಲ್ಲಿ ಸಿಲುಕ್ತಾನೆ, ಜೊತೆಗೆ ಆಕೆಯಿಂದ ನಿರಾಕರಿಸಲ್ಪಡ್ತಾನೆ. ಆದರೆ ಆಕೆ ಈ ರೀತಿ ಮಾಡಿದ್ದಾದರೂ ಯಾಕೆ ಅನ್ನೋದು ಮಾತ್ರ ಕೊನೆ ತನಕ ಸಸ್ಪೆನ್ಸ್ ಆಗಿ ಉಳಿಯುವಂತಹ ಒಂದು ಚಿತ್ರ ಇದು. ಹಾಗೆ ಆ ಸಸ್ಪೆನ್ಸನ್ನು ಭೇದಿಸೋದಕ್ಕೆ ಹೊರಟಾಗ ನಿಜವಾದಂತಹ ಒಂದು ಸಂಗತಿ ಅರಿವಾಗಿ ಪ್ರೇಮಿಗಳು ಸುಖಾಂತ್ಯವನ್ನು ಕಾಣ್ತಾರೆ. ಇವಿಷ್ಟು ಈ ಸಿನಿಮಾದ ಸಾರಾಂಶ. ಈ ಸಿನಿಮಾದಲ್ಲಿ ಇರುವಂತಹ ಪ್ರತಿಯೊಂದು ಹಾಡುಗಳು ಒಂದಕ್ಕೊಂದು ಸೊಗಸಾಗಿವೆ. ಅದರಲ್ಲಿ ಒಂದು ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಈ ಚಿತ್ರದ ಪ್ರತಿಯೊಂದು ಗೀತೆಗಳನ್ನು ಜಿ ಉದಯಶಂಕರ್ ಅವರು ರಚನೆ ಮಾಡಿದರೆ, ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದರು. ಇದೀಗ ಮುಡಿಬರ್ತಾ ಇದೆ ಒಲವು ಗೆಲುವು ಚಿತ್ರದಿಂದ ಗಿಣಿಯೇ ನನ್ನ ಅರಿಗಿಣಿಯೇ ಕೇಳಿ.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಕಸ್ತೂರಿ ನಿವಾಸ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರೆ ಪಿ ಸುಶೀಲ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 10:18 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಹಸಿರು ಚಿಟ್ಟೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:49 1977ರಲ್ಲಿ ಬಿಡುಗಡೆಯಾದಂತಹ ಒಲವು ಗೆಲುವು ಚಿತ್ರದ ಒಂದು ಹಾಡನ್ನ ಕೇಳಿ ಬಂದ್ವಿ. ಜೊತೆಗೆ ಕಸ್ತೂರಿ ನಿವಾಸ ಚಿತ್ರದ ಒಂದು ಹಾಡನ್ನು ಸಹ ಕೇಳಿ ಬಂದ್ವಿ. ಇನ್ನು 1977ರಲ್ಲಿ ಬಿಡುಗಡೆಯಾದಂತಹ ಮತ್ತೊಂದು ಚಿತ್ರ ಯಾವುದು ಅಂತ ಹೇಳಿದ್ರೆ ಗಿರಿಕನ್ಯೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಶ್ರಮಿಕ ವರ್ಗದವರ ಪ್ರತಿನಿಧಿಯಾಗಿ ಅಂದರೆ ಹಸಿರುಮಯ ಎಸ್ಟೇಟ್ ಒಂದರ ಮುಖ್ಯಸ್ಥರಾಗಿ ಪಾತ್ರವನ್ನು ನಿರ್ವಹಿಸ್ತಾರೆ ಈ ಒಂದು ಚಿತ್ರದಲ್ಲಿ. ಹಳ್ಳಿಗಾಡಿನ ಕಂದಾಚಾರಗಳನ್ನು ಒಂದೊಂದಾಗಿ ಬಿಡಿಸಿಟ್ಟು ಪ್ರಗತಿಪರ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಹೋಗಿ ತೊಂದರೆಗೆ ಸಿಲುಕ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ. ಆದರೆ ತಮ್ಮ ಒಂದು ಧೈರ್ಯ ಸ್ಥೈರ್ಯಗಳಿಂದ ನಂಬಿದ ತತ್ವವನ್ನು ನೇರ ಪ್ರೀತಿಯನ್ನು ಉಳಿಸ್ಕೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಚಿತ್ರದ ಒಂದು ಕಥೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ, ಜೊತೆಗೆ ಹಾಡುಗಳು ಸಹ. ಈ ಚಿತ್ರದ ಒಂದು ಹಾಡು ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ಸಮಯ ಆಗ್ತಾ ಇದೆ 10:29:36. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮ. ಮುಂದೆ ಸರಿಯಾಗಿ 10:30 ಕ್ಕೆ ಮುಡಿ ಬರಲಿದೆ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್.

ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ. ಹೃದಯ

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:26:25. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ಹಳೆಯ ಚಿತ್ರಗಳ ಬಗ್ಗೆ, ಹಾಗೆ ಅವುಗಳ ಒಂದು ಹಾಡುಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಶಕ್ತಿಯನ್ನು ನಾವು ನೋಡಬೇಕಾದ

ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ, ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

0: ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ.
1: ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ದಾರಿ ತಪ್ಪಿದ ಮಗ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:57 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಿನಿ ಚಿಟ್ಟೆ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರ ಅಭಿನಯದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನು ಸಾಮಾಜಿಕವಾಗಿ ಶ್ರಮಿಕ ವರ್ಗದವರನ್ನ ಕಡೆಗಣಿಸುವಂತಹ ಒಂದು ಸಂದರ್ಭದಲ್ಲಿ ಹೋಟೆಲ್ ಮಾಣಿಯ ಪಾತ್ರದಲ್ಲಿ ನಟಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರ ಅಂದರೆ ಬಡವರ ಬಂಧು. ಈ ಒಂದು ಚಿತ್ರದುದ್ದಕ್ಕೂ ಕರ್ತವ್ಯವೇ ದೇವರು ಅನ್ನೋ ಒಂದು ನಿಷ್ಠೆಯನ್ನು, ಈ ಒಂದು ವ್ಯಕ್ತಿತ್ವದಲ್ಲಿ ಪ್ರಾಮಾಣಿಕತೆಯನ್ನು ತೋರ್ತಾನೆ, ಪ್ರೀತಿಯನ್ನು ಪಡೆದುಕೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಮತ್ತು ಆ ಪ್ರೀತಿಯನ್ನು ಸರಳತೆಯಿಂದ ಉಳಿಸ್ಕೊಳ್ತಾರೆ. ಅಂಗವಿಕಲ ಹೆತ್ತ ತಂದೆಯ ಸೇವೆ ಮಾಡುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮತ್ತು ಪ್ರತಿಯೊಬ್ಬ ಕಲಾವಿದನ ಪಾತ್ರ ಅಮೋಘವಾಗಿ ಮೂಡಿಬಂದಿದೆ ಈ ಒಂದು ಚಿತ್ರದಲ್ಲಿ. ಈ ಚಿತ್ರದ ಒಂದು ಹಾಡು ಮೂಡಿ ಬರ್ತಾ ಇದೆ, ನಿನ್ನ ನುಡಿಯು ಹೊನ್ನ ಅಂತ ಅಂದ್ಬಿಟ್ಟಂಥ ಒಂದು ಹಾಡು. ಈ ಚಿತ್ರದ ನಂತರ ಮತ್ತೆರಡು ಹಾಡುಗಳು ಮೂಡಿ ಬರುತ್ತವೆ. ಈ ಮೂರು ಹಾಡುಗಳ ಪ್ರಸಾರದೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಆಕಾಶವಾಣಿ ಎಫ್ಎಂ
3: ರೇನ್ಬೋ, ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:00. ನಮಸ್ಕಾರ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನಸ್ಸಿಗೆ ಇಷ್ಟವಾದ ಹಾಡು, ನಿಮ್ಮ ನೆನಪಿಗೆ ಹತ್ತಿರವಾದ ಹಾಡು, ನಿಮಗೆ ಯಾರಿಗಾದರೂ ಅರ್ಪಿಸಬೇಕು ಅನ್ನಿಸುವ ಹಾಡು, ಇದೆ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಲ್ಲಿ ಹಾಡು ನಿಮ್ದೆ, ಆಯ್ಕೆನೂ ನಿಮ್ದೆ. ನೀವು ಕಳಿಸುವ ಸಂದೇಶಗಳು, ನೀವು ಕೇಳಿಸುವ ಹಾಡುಗಳು, ನಿಮ್ಮ ನೆನಪುಗಳು ಇವೆಲ್ಲ ಸೇರಿ ಈ ಕಾರ್ಯಕ್ರಮ ಮತ್ತಷ್ಟು ಚಂದಗೊಳಿಸುತ್ತದೆ. ಹಾಗಾಗಿ ಇವತ್ತು ಕೂಡ ನಿಮ್ಮ ಮೆಸೇಜ್ಗಳನ್ನು ಓದ್ತಾ, ನಿಮ್ಮಿಷ್ಟವಾದ ಹಾಡುಗಳನ್ನು ಕೇಳಿಸ್ತಾ, ಮಧ್ಯ ಮಧ್ಯೆ ಹಿಂದಿ ಚಿತ್ರರಂಗದ ಕೆಲವೊಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಶಾಂತಲಾ ಜೆ.

ಹಾಡನ್ನ ಕೇಳ್ತಾ ಇದ್ದೀವಿ. ಇವತ್ತು ಸೆಪ್ಟೆಂಬರ್ 23 ಒಂದು ವಿಶೇಷ ದಿನ. ಯಾಕೆ ಅಂದರೆ ಇದೇ ದಿನ ಹುಟ್ಟಿದ ಇಬ್ಬರು ಜನಪ್ರಿಯ ಕಲಾವಿದರು, ಹಿಂದಿ ಚಿತ್ರರಂಗದ ತಮ್ಮದೇ ಆದ ಸ್ಟೈಲ್ನಿಂದ ಗುರುತಿಸಿಕೊಂಡಂತಹ ಪ್ರೇಮ್ ಚೋಪ್ರಾ ಮತ್ತು ತಮ್ಮ ಸಹಜ ಅಭಿನಯದಿಂದ ಮನಗೆದ್ದ ತನುಜಾ ಅವರು. ಹಾಗಾದರೆ ಅವರ ಹಾಡುಗಳನ್ನು ಕೇಳ್ತಾ, ಅವರ ಟ್ರಿವಿಯಾಸ್ಗಳನ್ನ ಕೇಳ್ತಾ, ನಿಮ್ಮ ಇಷ್ಟವಾದ ಹಾಡುಗಳನ್ನು ಕೇಳುವಂತಹ ಒಂದು ಸುಂದರ ಪ್ರಸಂಗ ಇವತ್ತಿನ FM ರೈನ್ಬೋ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಹಿಂದಿ ಚಿತ್ರರಂಗದ ಅತ್ಯಂತ ಪರಿಚಿತ ಮುಖಗಳಲ್ಲಿ ಒಬ್ಬರಾದ ಪ್ರೇಮ್ ಚೋಪ್ರಾ ಅವರ ಜನ್ಮದಿನ 1935 ಜನಿಸಿದ ಪ್ರೇಮ್ ಚೋಪ್ರಾ ಅವರಿಗೆ 91 ಇವತ್ತಿಗೆ. ಅವರ ಹೆಸರನ್ನು ಕೇಳಿದ ತಕ್ಷಣ ಬಹುತೇಕ ಎಲ್ಲರಿಗೂ ನೆನಪಾಗೋದು ಒಂದೇ ಒಂದು ಡೈಲಾಗ್ ಅನ್ಸುತ್ತೆ, ಪ್ರೇಮ್ ನಾಮ್ ಹೇ ಮೇರಾ, ಬಾಬಿ ಚಿತ್ರದ ಆ ಡೈಲಾಗ್. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಅವರು ಕೆರಿಯರ್ನಲ್ಲಿ ಕೇವಲ ವಿಲನ್ ಪಾತ್ರಗಳಲ್ಲಿ ಇರಲಿಲ್ಲ, ಆರಂಭದ ದಿನಗಳಲ್ಲಿ ನಾಯಕ ಹಾಗೂ ಬೇರೆ ರೀತಿಯ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ಅವರ ಬರ್ತ್ಡೇ ಸಂದರ್ಭದಲ್ಲಿ ಅವರಿಗೋಸ್ಕರ ಒಂದು ಅವರ ಸಿನಿಮಾದ ಈ ಹಾಡನ್ನು ಕೇಳೋಣ.

ಆಪ್ಗೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ನಿಮ್ಮಿಷ್ಟವಾದ ಹಾಡುಗಳು ಹಾಗೆ ಜೈಶ್ರೀ ಸುನಿಲ್ ರಾಜಾಜಿ ನಗರದಿಂದ ಮೇರಿ ಜೀವನ್ ಸಾಥಿ ಚಿತ್ರದಿಂದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಹಾಡು

ನಿಮ್ಮದೇ ನೆಚ್ಚಿನ ಗೀತೆಗಳು ಆಪ್ಕೆ ಪಸಂದ್ ಕಾರ್ಯಕ್ರಮ. ಇವತ್ತು ಹಿಂದಿ ಸಿನಿಮಾದ ಇಬ್ಬರು ದಿಗ್ಗಜರ ಹುಟ್ಟಿದಬ್ಬ ಅಂತ ಮಾತಾಡ್ತಾ ಇದ್ವಿ. ಹಾಗೆ 1943 ಜನಿಸಿದಂತಹ ತನುಜಾ ಅವರಿಗೆ ಇಂದು 83 ಹುಟ್ಟುಹಬ್ಬ. ನಮ್ಮಲ್ಲಿ ಹಲವರಿಗೆ ಅವರು ಕಾಜೋಲ್ ಅವರ ತಾಯಿ ಅಂತ ಮಾತ್ರ ಪರಿಚಿತರಿರಬಹುದು, ಆದರೆ ತನುಜಾ ಅವರು ಅವರದೇ ಆದ ಒಂದು ದೊಡ್ಡ ಸಿನಿಮಾ ಪಯಣ ಇದೆ. ಜುವೆಲ್ ಥೀಫ್, ಹಾತಿ ಮೇರೆ ಸಾಥಿ, ಬಹಾರೆ ಫಿರ್ ಭಿ ಆಯೆಂಗೆ, ಮೇರೆ ಜೀವನ್ ಸಾಥಿ, ಅವರ ಅಭಿನಯದಲ್ಲಿ ಒಂದು ವಿಶೇಷ ಸಹಜತೆ ಇತ್ತು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಅವರು ಸೀನ್ನಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಆ ಸೀನ್ನ ಭಾಗವಾಗಿದ್ದಾರೆ ಅನಿಸ್ತಿದ್ರು. ಸೊ ಹಾಗಾಗಿ ಇವತ್ತಿನ ಟ್ರಿವಿಯಾಸ್ ಪ್ರೇಮ್ ಚೋಪ್ರಾ ಹಾಗೂ ತನುಜಾ ಅವ್ರ ಬಗ್ಗೆ ಮಾತಾಡ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೂಡ ಕೇಳುವಂತಹ ಸವ್ಯ. ಈ ಹಾಡಿಗಾಗಿ ನಮಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಸೊ ಈ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಆಪ್ಗೆ ಪಸಂದ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂದೇಶಗಳು ಬಂದಿದೆ. ಹಾಗೆ ನಮಗೆ ಸಂದೇಶ ಕಳಿಸಿರುವಂತಹವರೆಲ್ಲರಿಗೂ ಧನ್ಯವಾದಗಳು. ರಾಜಾಜಿನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ಅವರು. ಈ ಹಾಡು ಅವರಿಗೋಸ್ಕರ ಪ್ರಸಾರವಾಯಿತು. ಹಾಗೆ ಇವತ್ತು ಪ್ರೇಮ್ ಚೋಪ್ರಾ ಹಾಗೂ ತನುಜಾ ಅವರ ಹುಟ್ಟು ಹಬ್ಬಕ್ಕೆ ತಾವೆಲ್ಲರೂ ಕಳಿಸಿರುವಂತಹ ಸಂದೇಶಗಳಿಗೆ ನಾವು ಚಿರಋಣಿಯಾಗಿದ್ದೀವಿ. ಕಲ್ಲೇಶ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು. ಹಾಗೆ ನಮಗೆ ಗೋವಿಂದ್ ಅವರು ಕೋಲಾರ್ನಿಂದ ಸಂದೇಶ ಕಳಿಸಿದ್ದಾರೆ, ತನುಜಾ ಅವರ ಹುಟ್ಟುಹಬ್ಬಕ್ಕೋಸ್ಕರ ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ. ರಾಜಾರಾಮ್ ಅವರು ವಸುಧಾ ಮಂಜೇಶ್ವರ್ ಕಾಸರಗೋಡಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಸತೀಶ್ ಕುಮಾರ್ ದೇವರಾಯನ ದುರ್ಗಾಯಿಂದ ಸಂದೇಶ ಕಳಿಸಿದ್ದಾರೆ. ಕಳಿಸಿರುವಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಸಮಯದ ಅಭಾವ ಇರುವುದರಿಂದ ಎಲ್ಲರ ಹಾಡು ನೀವು ಕೇಳಿರುವಂತಹ ರಿಕ್ವೆಸ್ಟ್ ಎಲ್ಲ ಸಾಂಗ್ನು ನಮಗೆ ಪ್ರಸಾರ ಮಾಡೋಕ್ಕಾಗಲ್ಲ. ಆದರೂ ಇರುವಂತಹ ಒಂದು ಗಂಟೆ ಸಮಯದಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮುಂದಿನ ಈ ಹಾಡು

ನಮ್ಮ ಕಾರ್ಯಕ್ರಮದ ಈ ಸುಂದರ ಕ್ಷಣಕ್ಕೆ ಒಂದು ಚಿಕ್ಕ ವಿರಾಮ. ಈಗ ದೆಹಲಿಯಿಂದ ಪ್ರಸಾರವಾಗುವ 5 ನಿಮಿಷದ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ನ ಕೇಳೋಣ, ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಟ್ಯೂನ್ ಮಾಡಿದಿರ ಎಫ್ಎಂ ರೇನ್ಬೋ ಸ್ಟುಡಿಯೋದಲ್ಲಿ ಸಮಯ 11:35. ಮತ್ತೆ ನಾವು ಹಿಂದಿ ಸಿನಿಮಾದ ಟ್ರಿವ್ಯಾಗಳ ಬಗ್ಗೆ ಮಾತಾಡ್ತಾ ಇವತ್ತು ಪ್ರೇಮ್ ಚೋಪ್ರಾ ಹಾಗೂ ತನುಜಾ ಅವರ ಹುಟ್ಟು ಹಬ್ಬದ ವಿಶೇಷ ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಪ್ರೇಮ್ ಚೋಪ್ರಾ ಅವರು ಕೆರಿಯರ್ನಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಸೋಸಿಯೇಷನ್ ಇದೆ. ಏನು ಅಂದರೆ, ರಾಜೇಶ್ ಖನ್ನಾ ಮತ್ತು ಪ್ರೇಮ್ ಚೋಪ್ರಾ ಹಲವು ಚಿತ್ರಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿರ್ತಾರೆ. ದೋ ರಾಸ್ತೆ, ಕಟಿ ಪತಂಗ್, ಧಾಗ್, ಪ್ರೇಮ್ ನಗರ್. ಒಬ್ಬರು ರೊಮ್ಯಾಂಟಿಕ್ ಹೀರೋ ಆಗಿ ಪ್ರೇಕ್ಷಕರ ಮನೆ ಗೆದ್ದರೆ, ಇನ್ನೊಬ್ಬರು ಅವರ ಎದುರು ನಿಂತು ಮೆಮೊರೇಬಲ್ ಆಂಟಗನಿಸ್ಟ್ ಅಂದರೆ ವಿಲನ್ ಪಾತ್ರದಲ್ಲಿ ನಮ್ಮ ಮನ ಗೆಲ್ತಾರೆ. ಆದರೆ ಪ್ರೇಮ್ ಚೋಪ್ರಾ ಅವರ ಸ್ಪೆಷಾಲಿಟಿ ಏನು ಗೊತ್ತಾ, ಅವರು ವಿಲನ್ ಪಾತ್ರ ಮಾಡಿದಾಗಲೂ ಪಾತ್ರಕ್ಕೆ ತಮ್ಮದೇ ಆದ ಪರ್ಸನಾಲಿಟಿ ಕೊಡ್ತಿದ್ರು. ಆ ಕಾರಣಕ್ಕೆ ಅವರ ಡೈಲಾಗ್ ಡೆಲಿವರಿ, ಅವರ ವಾಯ್ಸ್, ಅವರ ಮ್ಯಾನರಿಸಮ್ ಎಲ್ಲವರೂ ಪ್ರೇಕ್ಷಕರ ನೆನಪಿನಲ್ಲಿ ಸದಾ ಉಳಿತಿತ್ತು. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಹಾಗೆ ನಮಗೆ ದಾತ್ರಿ ಹರ್ಷ ಸ್ವಿಟ್ಜರ್ಲ್ಯಾಂಡ್ನಿಂದ ಸಂದೇಶ ಕಳಿಸಿದ್ದಾರೆ. ನಮಗೆ ಏ ಗುಲ್ ಯಹಾ ಆ ಹಾಡನ್ನು ಶರ್ಮಿಲೆ ಚಿತ್ರದಿಂದ ಪ್ರಸಾರ ಮಾಡಿ ಅಂತ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ತನುಜಾ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರದೊಂದು ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ಕನೆಕ್ಷನ್. ತನುಜಾ ಅವರ ತಾಯಿ ಶೋಭನಾ ಸಮರ್ಥ್ ಖ್ಯಾತ ನಟಿ, ಅವರ ಅಕ್ಕ ಮತ್ತೊಬ್ಬ ದಿಗ್ಗಜ ನಟಿ ನೂತನ್, ಮತ್ತು ತನುಜಾ ಅವರ ಇಬ್ರು ಪುತ್ರಿಯರು ಕಾಜೋಲ್ ಮತ್ತೆ ತನಿಷಾ ನಮಗೆ ಗೊತ್ತೇ ಗೊತ್ತು. ಅಂದ್ರೆ ಒಂದೇ ಕುಟುಂಬದಲ್ಲಿ ಹಲವು ತಲೆಮಾರುಗಳ ಕಲಾವಿದರು. ಆದರೆ ತನುಜಾ ಅವರು ತಮ್ಮದೇ ಆದ ಐಡೆಂಟಿಟಿಯನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅವರ ಜನ್ಮದಿನದಂದು ನೀವೆಲ್ಲರೂ ಕೂಡ ವಿಶ್ ಮಾಡಿದ್ದೀರಾ. ಸೊ ಹಾಗಾಗಿ ಅನಂತ ಅನಂತ ಧನ್ಯವಾದಗಳು.

ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮತ್ತೆ ಇವತ್ತು ನಾವು ಮಾತಾಡ್ತಾ ಇದ್ವಿ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಬಗ್ಗೆ, ಪ್ರೇಮ್ ಚೋಪ್ರಾ ಹಾಗೂ ತನುಜಾ ಅವ್ರ ಬಗ್ಗೆ. ನಾವು ಪ್ರೇಮ್ ಚೋಪ್ರಾ ಅಂದ ತಕ್ಷಣ ವಿಲನ್ ಅಂತ ನೆನಪಿಸ್ಕೋತೀವಿ, ತನುಜಾ ಅಂದ ತಕ್ಷಣ ಗ್ರೇಸ್ಫುಲ್ ಹೀರೋಯಿನ್ ಅಂತ ನೆನಪಾಗ್ತಾರೆ. ಆದರೆ ಇಬ್ಬರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ, ದಶಕಗಳು ಬದಲಾಗಿದ್ರೂ ಅವರ ಮುಖಗಳು ಪ್ರೇಕ್ಷಕರ ನೆನಪಿಂದ ಮಾಸಿಲ್ಲ. ಇದೇ ಸಿನಿಮಾದ ಮ್ಯಾಜಿಕ್ ಅಂತ ಹೇಳ್ಬೋದು. ಒಂದು ಕಾಲದ ಸಿನಿಮಾಗಳು ಹೋಗುತ್ತೆ, ಆದರೆ ಆ ಸಿನಿಮಾದಲ್ಲಿನ ಒಂದು ಮುಖ, ಒಂದು ಡೈಲಾಗ್, ಒಂದು ಹಾಡು, ಆಹಾ, ಎಲ್ಲವೂ ನಮ್ಮ ಮೆಮೊರಿಯಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಈಗ ಅಂಥದ್ದೇ ಮತ್ತೊಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನೀವು ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನು ಬಂದು ತಲುಪಿದ್ದೀವಿ.

ದಿನ ಆಪ್ಕಿ ಪಸಂದ್ನಲ್ಲಿ ಕೂಡ ನಿಮ್ಮ ಮೆಸೇಜ್ಗಳು, ನಿಮ್ಮ ಇಷ್ಟವಾದ ಹಾಡುಗಳು, ಮತ್ತೆ ಮಧ್ಯೆ ಮಧ್ಯೆ ಸಿನಿಮಾ ಜಗತ್ತಿನ ಒಂದಷ್ಟು ಕುತೂಹಲಕಾರಿ ಸಂಗತಿಗಳನ್ನ ಕೇಳಿದ್ವಿ. ಇವೆಲ್ಲ ಸೇರಿ ನಮ್ಮ ಈ ಒಂದು ಗಂಟೆಯ ಸಂಗೀತದ ಪಯಣ ಬಹಳ ಅದ್ಭುತವಾಗಿತ್ತು. ಪ್ರೇಮ್ ಚೋಪ್ರಾ ಅವರಿಗೆ 91ನೇ ಹುಟ್ಟು ಹಬ್ಬಗಳು, ಹಾಗೆ ತನುಜಾ ಅವರಿಗೆ 83ನೇ ಹುಟ್ಟು ಹಬ್ಬದ ಶುಭಾಶಯ ಕೋರಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಇವತ್ತು ನಾವು ಬರೀ ಅವರನ್ನ ನೆನಪಿಸಿಕೊಳ್ಳಿಲ್ಲ, ಅವರ ಸಿನಿಮಾಗಳ ಮೂಲಕ ನಮ್ಮದೇ ಹಳೆಯ ನೆನಪುಗಳನ್ನು ಮತ್ತೆ ಒಮ್ಮೆ ತಿರುಗಿ ನೋಡಿದ್ವಿ. ಯಾಕೆಂದರೆ ಸಿನಿಮಾ ಪರದೆಯ ಮೇಲೆ ಮುಗಿಯಬಹುದು, ಹಾಡು ರೇಡಿಯೋದಲ್ಲಿ ಮುಗಿಯಬಹುದು, ಆದರೆ ಒಂದು ಹಾಡು ನಮ್ಮ ಮನಸ್ಸಿಗೆ ತಾಗಿಬಿಟ್ರೆ ಅದು ಎಂದೂ ಮುಗಿಯೋದಿಲ್ಲ, ಅದು ಯಾವಾಗಲೂ ನೆನಪಾಗಿ ಉಳಿಯುತ್ತೆ. ನಿಮ್ಮ ನೆನಪುಗಳು, ನಿಮ್ಮ ಇಷ್ಟದ ಹಾಡುಗಳು ಮತ್ತು ನಿಮ್ಮ ಪ್ರೀತಿಯ ರಿಕ್ವೆಸ್ಟ್, ಆಪ್ಕಿ ಪಸಂದ್ ಯಾವಾಗಲೂ ತೆರೆದಿರುತ್ತೆ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ. ಟಾಟಾ, ಸಿ ಯು, ಬೈ ಬೈ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆ ಕಳೆದ 50 ವರ್ಷಗಳಿಂದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ರೂಪಿಸುವಲ್ಲಿ ಪೂರಕ ಕೊಡುಗೆಗಳನ್ನು ನೀಡುತ್ತಿದೆ. ವಿಶ್ವದಲ್ಲೇ ಕೈಗೆಟಕುವ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ಗಳನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಿಯೋನಿಕ್ಸ್ ರಾಜ್ಯದ ಐಟಿ ಹಾಗೂ ಕಂಪ್ಯೂಟರ್ ಸಾಕ್ಷರತೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಡಿಜಿಟಲ್ ಕೌಶಲ ವಿಸ್ತರಣೆಗೂ ಸಹಕರಿಸುತ್ತಿದೆ ಎಂದರು. ಪಶ್ಚಿಮಘಟ್ಟ ರಾಜ್ಯದ ಅಮೂಲ್ಯ ನೈಸರ್ಗಿಕ ಸಂಪತ್ತಾಗಿದೆ. ಅದರ ಸಂರಕ್ಷಣೆ ಎಷ್ಟು ಮುಖ್ಯವೋ ಅಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತರು, ಆದಿವಾಸಿಗಳು ಹಾಗೂ ಸ್ಥಳೀಯ ಜನರ ಹಕ್ಕನ್ನು ಸಂರಕ್ಷಿಸಿ ಅವರ ಭವಿಷ್ಯವನ್ನು ಕಾಪಾಡುವುದು ಅಷ್ಟೇ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದರಿಂದ ಮಲೆನಾಡು ಮತ್ತು ಕರಾವಳಿಗರ ಜೀವನ ನಿರ್ವಹಣೆ ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸಿ ವರದಿಯ ಯಥಾವತ್ತು ಜಾರಿಗೆ ಸಮ್ಮತಿ ಇಲ್ಲ ಎಂಬ ನಿರ್ಣಯವನ್ನು ಸದನದಲ್ಲಿ ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಎಂದರು. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ರಾಷ್ಟೀಯ ಆಯುರ್ವೇದ ದಿನ ಆಚರಿಸಲಾಗುತ್ತಿದೆ. ಈ ದಿನಾಚರಣೆ ದೇಶದ ಶ್ರೀಮಂತ ಆಯುರ್ವೇದ ಪರಂಪರೆಯನ್ನು ಭವಿಷ್ಯದ ಬದಲಾಗುತ್ತಿರುವ ಆರೋಗ್ಯ ರಕ್ಷಣೆ ಅಗತ್ಯಗಳೊಂದಿಗೆ ಬೆಸೆಯುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದೆ. ಇಂದು ಸ್ವಚ್ಛತಾ ರಾಯಭಾರಿಗಳು ಎಂದು ಕರೆಯಲ್ಪಡುವ ಪೌರ ಕಾರ್ಮಿಕರ ದಿನ. ಪೌರ ಕಾರ್ಮಿಕರು ಸಮಾಜದ ಆರೋಗ್ಯ ಕಾಪಾಡುವ ಕರ್ಮಯೋಗಿಗಳು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೌರ ಕಾರ್ಮಿಕರ ಕಾಯಕಕ್ಕೆ ತಕ್ಕ ಗೌರವ ಹಾಗೂ ಅವರ ಕುಟುಂಬಗಳಿಗೆ ಭದ್ರ ಬದುಕು ಕಲ್ಪಿಸುವುದು ತಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದೆ. ಸಂಯುಕ್ತ ರಾಷ್ಟ್ರ ಸಂಘ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆ ಈ ಬಾರಿಯ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂಬಿ ಪ್ರಕಾಶ್ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳ 2026 ಕುರಿತು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಸಂದರ್ಶಕರ ಅನುಕೂಲಕ್ಕಾಗಿ

0: ಆರ್ ಕೋಡ್ ಮೂಲಕ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು.
1: ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಈ ಕೃಷಿ ಮೇಳದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುಮಾರು 635 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರು ಕೊಯ್ಲಿರ್ಬೋದು, ಅಂತರ್ಜಲ ಮರುಪೂರಣ ಇರ್ಬೋದು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ವಿವಿಧ ಬೆಳೆಗಳ ತಂತ್ರಜ್ಞಾನಗಳು, ಹೈನುಗಾರಿಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆ, ಮುಖ್ಯವಾಗಿ ಬೀಜ ಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯ ಕೀಟ ಪ್ರಪಂಚದ ವಸ್ತು ಪ್ರದರ್ಶನ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡ್ತಾ ಇದೆ. ಬಹಳಷ್ಟು ಪರಿಣಿತರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ.
0: ಬಾಹ್ಯಾಕಾಶ ಸುಧಾರಣಾ ನೀತಿ 2020 ಮೂಲಕ ಇನ್ಸ್ಪೇಸ್ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಉತ್ತೇಜನ ಮತ್ತು ಅನುಮೋದನೆ ಕೇಂದ್ರ ಎಂಬ ಸ್ವಾತಂತ್ರ್ಯ ಸಂಸ್ಥೆ ರೂಪುಗೊಂಡಿತು. ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳ ಮೇಲ್ವಿಚಾರಣೆ, ಉತ್ತೇಜನ ಹಾಗೂ ಅನುಮೋದನೆಯನ್ನು ಈ ಸಂಸ್ಥೆ ನಿರ್ವಹಿಸುತ್ತಿದೆ. 2014 ಭಾರತ ಕೇವಲ ಒಂದು ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅನ್ನು ಹೊಂದಿತ್ತು. ಪ್ರಸ್ತುತ ದೇಶದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳ ಸಂಖ್ಯೆ 440 ತಲುಪಿದೆ. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣಾ ದಿನಾಂಕ ಪ್ರಕಟಗೊಂಡಿದೆ. ಅಕ್ಟೋಬರ್ 23 ಮತದಾನ ನಡೆಯಲಿದೆ. 27 ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. 6 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ರಾಜ್ಯದ ಬರಪೀಡಿತ ಜಿಲ್ಲೆಗಳ ರೈತರ ಸಂಕಷ್ಟ ಆಲಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ತಿಂಗಳ 28 ರೈತ ಸ್ವಾಭಿಮಾನ ಯಾತ್ರೆ ಕೈಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಟ್ರೂಲಿ ಯೋರ್ಸ್. ಸಮಯ 12:06 ಆಗಿದೆ. ಪ್ರತಿ ದಿನ ಈ ಸಮಯದಲ್ಲಿ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಪ್ರತಿ ಬುಧವಾರ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ನಾನು ಬಂದರೆ ಒಬ್ಬನೇ ಬರಲ್ಲ, ಭಯ ಅಂತ ಅಲ್ಲ, ಬರಬೇಕಾದ್ರೆ ಗೆಸ್ಟ್ ಕರ್ಕೊಂಡ್ಬರ್ತೇನೆ. ಅವ್ರು ಏನಾದರೂ ಸಾಧನೆ ಮಾಡಿರ್ತಾರೆ ನಿಮಗೆ ಗೊತ್ತಿದೆ, ಅವ್ರ ಸಾಧನೆ ನಿಮಗೆ ಸ್ಫೂರ್ತಿಯಾಗಲಿ ಅನ್ನೋದು ನನ್ನ ಉದ್ದೇಶ. ಇವತ್ತು ರುದ್ರಾಭಿಷೇಕಂ ಸಿನಿಮಾ ತಂಡ ನಮ್ಮ ಜೊತೆಯಲ್ಲಿದೆ. ಏನಿದು ರುದ್ರಾಭಿಷೇಕಂ? ಶಿವನಿಗೆ ಅಭಿಷೇಕ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಯಾವತ್ತಿಂದ? ಶುಕ್ರವಾರದಿಂದ ರೆಡಿಯಾಗಿದ್ದಾರೆ. ನಿರ್ದೇಶಕ ವಸಂತ್ ಕುಮಾರ್ ಅವರು ನಿರ್ದೇಶನ ಮಾಡಿದಂತಹ ಚಿತ್ರ ಇದು. ವಿಜಯ ರಾಘವೇಂದ್ರ ಅವರು ಈ ಚಿತ್ರದ ನಾಯಕ ನಟರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು, ಬಟ್ ಈಸ್ ಆನ್ ಡ್ಯೂಟಿ ನಾವು. ಸೊ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ನಮ್ಮ ಜೊತೆಯಲ್ಲಿ ಸಂಗೀತ ನಿರ್ದೇಶಕರಾದಂತಹ ವಿ ಮನೋಹರ್ ಅವರು ಇದ್ದಾರೆ, ಹಾಗೆ ನಾಯಕಿ ಪ್ರತಿ ಪ್ರಿಯಾಂಕಾ ತಿಮೇಶ್ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಡೆಫಿನೆಟ್ ಆಗಿ ಮಾತಾಡ್ತೀನಿ. ನೀವು ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಪ್ರಶ್ನೆ ಕೇಳ್ಬೋದು. 9480901013 ನಂಬರ್ 2 ಮೆಸೇಜ್ ಸ್ಟೇಟ್ಯೂನ್ ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯೋರ್ಸ್.

0: ಎಫ್ಎಂ ರೇನ್ಬೋ 107.3 ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದು ನವಿಲು ಗರಿ ಕಾರ್ಯಕ್ರಮ. ನಾನಾಗಲೇ ಹೇಳಿದೆ ರುದ್ರಾಭಿಷೇಕಂ ಸಿನಿಮಾ 23ನೇ ತಾರೀಕು, 25ನೇ ತಾರೀಕು ಚಿತ್ರ, ಸೆಪ್ಟೆಂಬರ್ 25 ಅಂದರೆ ಈ ಬರುವ ಶುಕ್ರವಾರ ರಾಜ್ಯಾದ್ಯಂತ ತೆರೆಗೆ ಬರಲು ಸಿದ್ಧವಾಗಿದೆ. ನಿರ್ದೇಶಕರಾದಂಥ ವಸಂತ ಕುಮಾರ್ ಅವರ ಜೊತೆಯಲ್ಲಿದ್ದಾರೆ. ಫಸ್ಟ್ ಅವ್ರನ್ನ ಸ್ವಾಗತಿಸೋಣ. ಸರ್, ಎಫ್ಎಂ ರೇನ್ಬೋ ಸ್ಟುಡಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ.
1: ನಮಸ್ಕಾರ.
0: ಯಾ, ಮೆಲೋಡಿ ಕಿಂಗ್ ಅಂತಾನೆ ನಮಗೆ ಫೇಮಸ್. ವಿ ಮನೋಹರ್ ಅವರು 170 ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ರುದ್ರಾಭಿಷೇಕಂ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದು ಇವರೇ. ಅವ್ರ ಹಾಡುಗಳನ್ನು ನಾವು ಕೇಳ್ತೀವಿ. ಸರ್, ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಮಸ್ಕಾರ. ಎಫ್ ಎಂ ರೇನ್ಬೋ ಸ್ಟುಡಿಯೋಗೆ ಸ್ವಾಗತ ನಿಮಗೆ.
1: ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೊತೆಯಲ್ಲಿ ನಾನು ಆಗಲೇ ಹೇಳಿದೆ ಪ್ರತಿ ಪ್ರಿಯಾಂಕಾ ಇದ್ದಾರೆ ಅಂತ. ಅವ್ರನ್ನ ಹಾಗೆ ಕರೆಯೋಕ್ಕಾಗಲ್ಲ, ನಾವು ಅವ್ರನ್ನ ಹಾಡಿನ ಮುಖಾಂತರ ಕರಿಬೇಕು ಅಂತ ನಾನು ಡಿಸೈನ್ ಮಾಡಿದ್ದೀನಿ. ಓಕೆನಾ ನಿಮಗೆ?
1: ಎಸ್.
0: ಓಕೆ, ಹೇಳ, ಕರೀಲ, ಕರೆದು ಬಿಡ್ತೀನಿ ಹಾಗಿದ್ರೆ. ಸ್ಟುಡಿಯೋ ಬಾಗಿಲು ತೆರೆದಿದೆ, ನಾವು ಒಳಗಡೆ ಬಂದು ಕುಳಿತುಕೊಳ್ಳಿ ನೀವು.
2: ಹಲೋ ಸರ್, ಹಾಯ್,
0: ಹೌ ಆರ್ ಯು? ಹೇಗಿದ್ರಿ?
2: ನಾನ್ ಚೆನ್ನಾಗಿದ್ದೀನಿ ಸರ್. ನೀವು?
0: ಐ ಆಮ್ ವೆರಿ ವೆರಿ ವೆರಿ ಹ್ಯಾಪಿ. ನನ್ನ ಬಗ್ಗೆ ಕೇಳಬೇಕು ಅಂದ್ರೆ ನನ್ನ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ ವಸಂತ ಕುಮಾರ್ ಅವ್ರನ್ನ ಕೇಳಿ. ಸರಿ, ರುದ್ರಾಭಿಷೇಕಂ ಸಿನಿಮಾ ರುದ್ರನಿಗೆ ಅಭಿಷೇಕ ಮಾಡೋಕೆ ರೆಡಿ ಆಗಿದ್ದಾರೆ. ವಸಂತ ಕುಮಾರ್, ಈ ಕಥೆ ಹುಟ್ಟಿದ್ದು ಹೇಗೆ, ಹೇಳಿ ಹೇಗೆ?
1: ಈ ಕಥೆ ಒಂದು ಹಳ್ಳಿಯ ಟ್ರೆಡಿಷ್ನಲ್ ಅಂತ ಏನು ಹೇಳ್ತೇವೆ, ಜನಪದ ಕತೆ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಕತೆನ ನಾನು ಬರೆದು ಇದರ ಕಲಾವಿದರ ಹುಡುಕಾಟದಲ್ಲಿ ತೊಡಗಿದಾಗ ನನಗೆ ವಿಜಯ ರಾಘವೇಂದ್ರ, ಪ್ರಿಯಾಂಕಾ ತಿಮ್ಮೇಶ್ ಕಣ್ಣಿಗೆ ಬಂದರು. ಸಂಗೀತ ಅಂತ ಬಂದಾಗ ಲೆಜೆಂಡ್ರಿ ಮನೋಹರ್ ಸರ್ ಬಂದರು. ಹೀಗೆ ತಾಂತ್ರಿಕ ವರ್ಗ ಕೂಡ ನಾನು ಅತ್ಯಂತ ನುರಿತ ತಾಂತ್ರಿಕ ವರ್ಗವನ್ನು ಜೊತೆಗೆ ಇಟ್ಕೊಂಡೆ. ಈ ಚಿತ್ರ ಅಚ್ಚುಕಟ್ಟಾಗಿ 48 ದಿನಗಳ ಕಾಲ ನಿರಂತರ ಚಿತ್ರೀಕರಣ ಮುಗಿಸಿ ತದನಂತರ ಬರತಕ್ಕಂಥ ಎಲ್ಲ ಕೆಲಸಗಳನ್ನು ಮುಗಿಸಿ ಈಗ ಇದೇ ತಿಂಗಳು 25 ನಾಳಿದ್ದು ತೆರೆ ಬರಲಿಕ್ಕೆ ಕಾತುರವಾಗಿ ನಾವು ಕಾಯ್ತಾ ಇದ್ದೀವಿ. ಕನ್ನಡ ನಾಡಿನ ಜನ ಕಾಯ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ನೋಡಿ,
0: ಖಂಡಿತ ಕಾರ್ಯಕ್ರಮ ಮುಗಿಸ್ಬಿಟ್ರು ವಸಂತ ಕುಮಾರ್ ಸರ್. ಸರಿ ಸರ್, ಈಗ ಮನೋಹರ್ ಸರ್, ಎಷ್ಟು ಜನ ಜೆನ್ ಝಿ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕು ಅಲ್ವಾ ಈ ಸಿನಿಮಾಕ್ಕೆ, ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಅಂದಾಗ ಹೌ ಚಾಲೆಂಜಿಂಗ್ ಇಟ್ ವಾಸ್? ಈ ಕತೆ ಕೇಳಿದಾಗ,
3: ಈ ಕತೆ ಕೇಳಿದಾಗ ಮೊದಲು ವಸಂತ ಕುಮಾರ್ ಅವರ ಬಗ್ಗೆ ನಾನು ಹೇಳಬೇಕು. ಆವಾಗ ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟ್ ಆಗಿದ್ದಾಗ ನಮಗೆಲ್ಲ ಸಜ್ಜನರ ಸರ್ಕಲಲ್ಲಿ ಒಂದು ವಾಲಿ ಸ್ಟುಡಿಯೋ ಅಂತ ಭಾಳ ಇದು ನಮಗೆ ಅಡ್ಡ ಅದು. ಯಾಕಂದರೆ ಕಾಶಿ ಸರ್ ಸಿನಿಮಾಕ್ಕೆಲ್ಲ ಸ್ಟಿಲ್ ಫೋಟೋಗ್ರಾಫರು ವಾಲಿ.
0: ಓಕೆ.
3: ಸೊ ಅಲ್ಲಿ ಇವರು ಈ ನೆಗೆಟಿವ್ನ ಪ್ರೊಸೆಸ್ ಮಾಡೋದು, ಚಿಕ್ಕ ಹುಡುಗ ಆಗ
1: ಪ್ರಿಂಟ್ ಹಾಕೋದು
3: ಅದೆಲ್ಲ ಮಾಡ್ತಾಯಿದ್ರು. ಹಾಗೆ ಮಾತಾಡ್ಸಿದ್ದೀವಿ ಅಷ್ಟೇ. ಅವಾಗ ಚಿಕ್ಕ ಹುಡುಗ ಅಲ್ಲ ಅಂತ ನಮಗೆ ಒಂದು ಅಷ್ಟೇನು ಇದಿರಲಿಲ್ಲ, ಕೇರ್ಲೆಸ್ ಇತ್ತು.
0: ಸೊ ವೆರಿ ಹಾನೆಸ್ಟ್, ದಟ್ ಇಸ್ ವೆರಿ ಹಾನೆಸ್ಟ್.
3: ಆಮೇಲೆ ಗ್ಯಾಪ್ ಆಯಿತು, ತುಂಬ ಸಮಯ ಆದಮೇಲೆ ನನಗೆ ಫೋನ್ ಮಾಡಿದ್ರು. ನಾನು ವಸಂತ ಕುಮಾರ್ ಇದು ವಾಲಿ ಸ್ಟುಡಿಯೋದಲ್ಲಿ ಇದ್ನಲ್ಲ ಅಂತ ಅಂದಾಗ ಆವಾಗ ನನಗೆ ಖುಷಿ ಆಯಿತು. ಧ್ವನಿನೂ ಚೇಂಜ್ ಆಗಿದೆ, ಸರಿ ಮೀಟ್ ಆಗೋಣ ಅಂತ ಮೀಟ್ ಆದ್ವಿ. ಆವಾಗ ನನಗೆ ಈ ಸಿನಿಮಾ ಕೆಲಸ ಒಪ್ಪಿಸಿದ್ರು, ಕತೆ ಎಲ್ಲ ಹೇಳಿದರು. ಈಗ ನಮಗೆ ನೀವು ಹೇಳಿದ್ದೇನು ಜೆನ್ಜಿಗೆ ಯಾವ ಥರ ಅವೆಲ್ಲ ಒಂದು ಭ್ರಮೆ ಅಷ್ಟೇ. ಸಿನಿಮಾಕ್ಕೆ ಏನು ಬೇಕೋ ಆ ಮ್ಯೂಸಿಕ್ ನಾವು ಕೊಡಬೇಕು, ಅದು

0: ಜೆನ್ಸಿಗಾದ್ರೆ ಆಗುತ್ತೆ,
1: ಝನ್ ಆಲ್ಫಾಗಾದ್ರೂ ಹೋಗುತ್ತೆ, ಝನ್ ಬೀಟಾಗಾದ್ರೂ ಹೋಗುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಈ ಒಂದು ಹಾಡುಗಳಲ್ಲಿ ಕೇಳಿದಾಗ ಜನರಲ್ಲಿ ಎಲ್ಲರೂ ಹೇಳಿರ್ತಾರೆ ಮನೋಹರ್ ಸರ್ ಅಂದ್ರೆ ಮೆಲೋಡಿ ಕಿಂಗ್, ಏನ್ ಮಾಡಿದ್ರು ಎಷ್ಟು ಜೆನ್ಸಿ ಬಂದ್ರು ಮನೋಹರ್ ಸರ್ ಮನೋಹರ್ ಸರ್ ಅಂತ ಅಲ್ವಾ ಸರ್? ಅಲ್ವಾ ಡೈರೆಕ್ಟರ್,
2: ಪ್ರೀತಿ ಯಾರಿಗೆ ಬೇಡ? ಪ್ರೀತಿ ಹಾಡುಗಳ ಮಹಾರಾಯ ಆಯ್ತು.
1: ಕರೆಕ್ಟ್, ಚೆನ್ನಾಗಿದೆ. ಪ್ರೀತಿ ಹಾಡುಗಳ ಮಹಾರಾಯ. ಏನು ಪ್ರಿಯಾಂಕಾ ಅವ್ರನ್ನ ಮಾತಾಡ್ಸೋಣ. ಪ್ರಿಯಾಂಕಾ ಅವರೇ, ಕಥೆ ಕೇಳಿದ್ಮೇಲೆ, ಡೈರೆಕ್ಟರ್ ಒಂದು ಕಥೆ ಕೇಳಿದ್ಮೇಲೆ, 9 ಜನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಭರವಸೆಯಿಂದ ಕತೆ ಒಪ್ಕೊಂಡ್ರ, ವಸಂತ ಕುಮಾರ್ ಅವ್ರನ್ನ ನೋಡಿ ಒಪ್ಕೊಂಡ್ರ, ಅವರ ವಿಜಯ ರಾಘವೇಂದ್ರ ಅಂತ ಒಪ್ಕೊಂಡ್ರ, ಅಥವಾ ಯಾವುದು ಎಕ್ಸಾಕ್ಟ್ ಆಗಿತ್ತು ನಿಮಗೆ ಕತೆ
3: ಒಪ್ಕೊಳ್ಳೋಕೆ? ಆಕ್ಚುಲಿ ನನಗೆ ಒಂದು ರ್ಯಾಂಡಮ್ ಕಾಲೆ ಬಂದಿದ್ದು ವಿಜಯ್ ಸರ್ ಕಡೆಯಿಂದ. ಸೊ ನಾನು ಒಂದೇ ಮಾತಂದೆ, ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ನಾನು ಕಾಯ್ತಿದ್ದೆ. ಅವ್ರು ಹಳೆ ಸ್ನೇಹಿತರು ನನಗೆ, ರಾಘು ಸರ್. ಸೊ ಕೆಲಸ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ, ಯಾಕೆಂದರೆ ಅವರು ಯಾವಾಗಲೂ ಹೇಳ್ತಾ ಇದ್ರು ಪ್ರಿಯ ಒಳ್ಳೆ ಕತೆ ಇದ್ದರೆ ನಾವು ವರ್ಕ್ ಮಾಡೋಣ. ಆಮೇಲೆ ನಾನು ಅವ್ರಿಗೆ ತುಂಬ ಮೈಂಡ್ ಸೆಟ್ ಬೇರೆ ಥರ ಮಾಡಿಬಿಟ್ಟಿದ್ದೆ, ಪರ್ಫಾರ್ಮೆನ್ಸ್ ಇದ್ರೆ ಮಾತ್ರ ನಾನು ಮಾಡೋದು ಅನ್ನೋ ಥರ ಯಾವಾಗಲೂ ಹೇಳ್ತಾ ಇದ್ನಲ್ಲ, ಅವ್ರು ಅದೇ ತಲೆಯಲ್ಲಿ ಇಟ್ಕೊಂಡಿದ್ರು. ಸೊ ಇಲ್ಲಿ ಸ್ಟೋರಿಯಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಅನ್ಸಿದೆ, ಓಕೆ ಪರ್ಫಾರ್ಮೆನ್ಸ್ ಇದ್ರೆ ಪ್ರಿಯಾ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಒಂದು ನಾರ್ಮಲ್ ಆಗಿ ಒಂದು ಕಾಲ್ ಮಾಡಿದ್ರು. ಪ್ರಿಯಾ ಈ ಥರದ ಒಂದು ಟೀಮು, ನೀನು ಮಾತಾಡು, ಕತೆ ಕೇಳು, ನಿಂಗೆ ಇಷ್ಟ ಇದ್ರೆ ನೋಡು ಮುಂದರ್ಸು ಅಂತ ನಂಗೆ ಹೇಳಿದ್ರು. ನಾನು ಶೋರ್ ನೀವು ಇಷ್ಟು ದಿನ ಹೇಳ್ದಲ್ಲಿ ಇರೋರು ಇವತ್ತು ಹೇಳಿದ್ದೀರಾ ಅಂದರೆ ಸಮಥಿಂಗ್ ಏನೋ ಇದೆ, ಡೆಫಿನೆಟ್ಲಿ ನಾನು ಇದನ್ನು ಫಾಲೋ ಮಾಡ್ತೀನಿ ಅಂತ ಅಂದರೆ, ಆವಾಗ ನಾನು ನಮ್ಮ ಡೈರೆಕ್ಟರ್ ಸರ್ ವಸಂತ್ ಸರ್ ಜೊತೆ ಮಾತಾಡಿದೆ. ಸೊ ವಸಂತ್ ಸರ್ ಅವ್ರ ಮನೆಗೆ ಬಂದರು, ಕತೆ ಹೇಳ್ಬೇಕಾದ್ರೇ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ನಾನು ಶಿವನ್ ಭಕ್ತೆ, ಸೊ ಶಿವ ಅಂತ ಬಂದ ತಕ್ಷಣ ಇನ್ನೂ ಜಾಸ್ತಿ ಇಂಪ್ರೆಸ್ ಆದೆ. ಆಮೇಲೆ ಕಥೆಯಲ್ಲಿ ನಂದು ಕ್ಯಾರೆಕ್ಟರ್ ಬಂದು ಡಬಲ್ ಆಕ್ಟಿಂಗ್. ಸೊ ಅಲ್ಲಿ ನಾನು ಇನ್ನು ಜಾಸ್ತಿ ಇಂಪ್ರೆಸ್ ಆದೆ. ಸೊ ಅವಾಗ ಆಮೇಲೆ ಇವ್ರು ನನಗೆ, ನಂಗೆ ನಿಜ ಹೇಳ್ತೀನಿ, ಈ ನಿರ್ಮಾಪಕರು ನಿರ್ದೇಶಕರು ನಾನು ನಟಿ ಇವ್ರ ನಟ, ನಂಗೆ ಈ ಥರ ಭಾವನೆ ಬರಲಿಲ್ಲ. ಅವ್ರು ಆ ಥರ ನನ್ನನ್ನು ನೋಡಿಕೊಂಡ್ರು. ನನ್ನ ಮನೆಗೆ ಬಂದು ಅವರು ಕತೆ ಹೇಳಿ ಎಲ್ಲ ಪ್ರೋಸೆಸ್ ಮಾಡೋಷ್ಟೊತ್ತಿಗೆ ನಂಗೆ ಫ್ಯಾಮಿಲಿ ಫೀಲ್ ಕೊಟ್ಬಿಟ್ರು. ಲೈಕ್ ನಾನು ಆರಾಮಾಗಿ ಅವ್ರ ಹತ್ರ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಮಾತಾಡೋಷ್ಟು ಸಲಿಗೆ ಸಿಕ್ಬಿಡ್ತೇನೆ.
1: ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಗೆ ಒಂದು ಬ್ರೇಕ್ ತೊಗೊಳ್ಳೋಣ ನಾವು, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಪ್ರಿಯಾಂಕಾ ಅವರು ಕಾರ್ಯಕ್ರಮ ಮುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಪ್ರಮೋಷನ್ ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಸ್ನೇಹಿತರ ನವಲಿಗರಿ ಕಾರ್ಯಕ್ರಮ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:16 ಆಗಿದೆ. ಹಾ, ಈಗ 25 ಸೆಪ್ಟೆಂಬರ್ ರುದ್ರಾಭಿಷೇಕಂ ಸಿನಿಮಾ ರಿಲೀಸ್ ಆಗ್ತಾ ಇದೆಲ್ಲ, ಈ ಸಿನಿಮಾದ ಒಂದು ಹಾಡನ್ನು ನಾವು ಈಗ ಕೇಳೋಣ.
4: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಿಯಾಂಕಾ ತಿಮ್ಮೇಶ್. ಸೆಪ್ಟೆಂಬರ್ 25 ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು. ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಸಾಂಗ್ಸ್ ನ ನೀವು ಕೇಳ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ
1: ಎಫ್ಎಂ 101.3 ನವಿಲಿಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಶಾಂತಲಾ ಅವರೇ, ನಮ್ಮ ಭಾರವನ್ನು ಕಡಿಮೆ ಮಾಡಿದ್ರೆ ನೀವು. ಮನೋಹರ್ ಸರ್ ಕೂಡ ಹ್ಯಾಪಿ ಅಂತ ಕಾಣುತ್ತೆ. ಹಲೋ ಸರ್.
2: ಖಂಡಿತ, ತುಂಬಾ ಸಮಯದ ನಂತರ ಮತ್ತೆ ಇಲ್ಲಿ ಬರೋದು. ಇದು ಎಲ್ಲ ಕಲಾವಿದರಿಗೆ 90 ವರ್ಷ ಆಯ್ತಲ್ಲ.
1: ಹೌದು, 90 ವರ್ಷ.
2: 90 ವರ್ಷದಿಂದ ಒಂದು ಚೈತನ್ಯ ಕೊಟ್ಟಂತಹ ಆಕಾಶವಾಣಿ.
1: ಎಸ್. ಆಮೇಲೆ ಎಫ್ ಎಂ ರೇನ್ಬೋಗೆ 25 ವರ್ಷ ಸೆಪ್ಟೆಂಬರ್ 1ಕ್ಕೆ.
2: ಸೊ 25 ವರ್ಷದ
1: ಸೆಪ್ಟೆಂಬರ್ 1 ನೀವು ಮರೆಯೋದೇ ಇಲ್ಲ, ಯಾಕಂದ್ರೆ ನಿಮ್ಮ ಧರ್ಮಪತ್ನಿಯವರ ಬರ್ಡೇ. ಕರೆಕ್ಟ್,
2: ಕರೆಕ್ಟ್.
1: ಐ ಆಮ್ ರೈಟ್. ನನ್ನ ಮೆಮೊರಿ ಪೂರ್ ತುಂಬ ಚೆನ್ನಾಗಿದೆ ಸರ್, ನಾನು ಬೆಂಡೆಕಾಯಿ ಜಾಸ್ತಿ ತಿಂತೀನಿ. ರೈಟ್. ಇನ್ನು ಹಾಡುಗಳು ಸ್ನೇಹಿತರೆ, ನಾವು ರುದ್ರಾಭಿಷೇಕಂ ಸಿನಿಮಾ 25ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿದೆ. ಆ ಚಿತ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜಯ ರಾಘವೇಂದ್ರ ಅವರು ಪ್ರಧಾನ ಪಾತ್ರದಲ್ಲೇ ಆಕ್ಟ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ತಮೇಶ್ ಅವರು ಚಿತ್ರದಲ್ಲಿ ನಾಯಕಿಯಾಗಿದ್ದಾರೆ, ವಸಂತ ಕುಮಾರ್ ಅವರು ಚಿತ್ರದ ನಿರ್ದೇಶಕರು, ಮನೋಹರ್ ಸರ್ ಸಂಗೀತ ನಿರ್ದೇಶನ ಮಾಡಿದ ಹಾಡುಗಳಂದ್ರೆ ಕೇಳಲೇಬೇಕಾ, ಮೆಲಡಿ ಮೆಲಡಿ ಮೆಲಡಿ. ಹಾಡನ್ನು ಕೇಳಿದ್ರಲ್ಲ, ಹಾಡು ಹೇಗಿತ್ತು, ಏನಾದರೂ ಪ್ರಶ್ನೆ ಕೇಳ್ಬೋದು. ಡೆಫಿನೆಟ್ಲಿ ಯು ಕ್ಯಾನ್ 9480901013 ದಿ ನಂಬರ್ ಟು ಮೆಸೇಜ್. ಇನ್ನು ಹಳ್ಳಿಯ ಸೊಗಡಿನ ಹಾಡುಗಳನ್ನು ಕಂಪೋಸ್ ಮಾಡಬೇಕಾದ್ರೆ, ಪರ್ಟಿಕ್ಯುಲರ್ಲಿ ಈ ರುದ್ರಾಭಿಷೇಕಂ ಸಿನಿಮಾ ಕಥೆಯನ್ನು ಕೇಳಬೇಕಾದ್ರೆ ಹೇಗಿತ್ತು ಸರ್ ಅದು ಆ ಟೈಮು ಮನೋಹರ್ ಸರ್?
2: ನನಗೆ ಈ ಕತೆ ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ಲ ಈ ಸಿಟಿ ಕತೆಗಳು ಒಂದೇ ಥರ ಇರ್ತವೆ, ಇದು ಬೇರೆ ಥರ ವಸಂತ ಅವರು ಮಾಡಿದರು. ಆಮೇಲೆ ನಮಗೆ ಮೊದಲೇ ನನಗೆ ಜಾನಪದ ಹಾಡುಗಳಂದರೆ ತುಂಬ ಪ್ರಿಯವಾದ್ದು, ಹಾಗಾಗಿ ಇದರಲ್ಲಿ ಜೊತೆಗೆ ಇದರಲ್ಲಿ ವೀರಗಾಸೆ ಎಲ್ಲ ಇದೆ, ಅದು ಒಂದು ಹಾಡು ಮಾಡಿದ್ದೀವಿ ನಾವು. ಅದನ್ನು ಇವರು ನಮ್ಮ ವಿಷ್ಣು ಸರ್, ಅವರು ವಿಷ್ಣು ಅಂದರೆ ಬೆಂಗಳೂರಿನವರಿಗೆಲ್ಲ ಚಿರಪರಿಚಿತ,
1: ವಿಷ್ಣು ರಾಮನ್
2: ಅವರು ಎಸ್ ಪಿ ಯ ಇನ್ನೊಂದು ಅವತಾರ ಅಂತ ಎಲ್ಲರಿಗೂ ಗೊತ್ತು. ಅಷ್ಟು ಚೆನ್ನಾಗಿ ಎಸ್ ಪಿ ಬಿ ಅವ್ರ ಥರಾನೇ ಹಾಡ್ತಿದ್ರು, ಈಗಲೂ ಅದೇ ಥರ ಹಾಡ್ತಾರೆ. ಅವರು ಒಂದು ಹಾಡು ಹಾಡಿದ್ದಾರೆ, ಅವ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಕೂಡ ದನಿ ಸೇರಿಸಿದ್ದಾರೆ. ಗೊತ್ತಾಗಲ್ಲ ಯಾರಿಗೂ ಅಷ್ಟು ಜೋರಾದ ದನಿ ಇವ್ರದ್ದು ವಸಂತ ಸರ್,
1: ಗೊತ್ತಾಗ್ಬಾರ್ದಂತಾಡಿದಾರೆ ಜೋರಾಗಿ, ಯಾರಿಗೆ ಗೊತ್ತಾಗ್ಬಾರ್ದಿದ್ದೀನಿ
2: ಅಷ್ಟು ಫೋರ್ಸ್ಫುಲ್. ಆಮೇಲೆ ನಮ್ಮ ಸ್ಥಳೀಯ ಗಾಯಕರೇ ಇದರಲ್ಲಿ ಹಾಡಿದ್ದಾರೆ, ದರ್ಶನ್ ನಾರಾಯಣ್. ಈಗ ನೀವು ಕೇಳಿದಂತ ಹಾಡು ದರ್ಶನ್ ನಾರಾಯಣ್ ಮತ್ತೆ
1: ಮೇಘನಹಳ್ಳಿಯಲ್ಲಿ
2: ಹಾಡಿದ್ದಾರೆ. ಇನ್ನೊಂದು ಚೇತನ್ ನಾಯಕ್ ಮತ್ತೆ
1: ಶ್ವೇತಾ ಹಿರೇಮಠ
2: ಅವರು ಹಾಡಿದ್ದಾರೆ. ಮತ್ತೆ ಇನ್ನೊಂದು ಹಾಡು
3: ಗುಜರಾತಿ,
2: ಏನು ರಿಷಬ್ ಮೆಹ್ತಾ. ರಿಷಬ್ ಮೆಹ್ತಾ ಅಂತ ತುಂಬಾ ಟ್ಯಾಲೆಂಟೆಡ್ ಹುಡುಗ, ಅವನು ಒಂದು ದುಃಖದ ಹಾಡನ್ನು ಹಾಡಿದ.
1: ಇದು ದುಃಖದ ಹಾಡು ಅಷ್ಟೇ, ಇದು ವಿಷಯ ಅಂದರೆ ಸಂತೋಷ ಸಂಗತಿ ಏನಂತಂದರೆ, ಮನೋಹರ್ ಸಾವಿರ ಪ್ರತಿ ಸಿನಿಮಾದಲ್ಲೂ ಹೊಸಬರಿಗೆ ಅವಕಾಶ ಇದ್ದೇ ಇರುತ್ತೆ. ಇವಾಗೆಲ್ಲ ಶುರು ಅವರು ಇಂಡಸ್ಟ್ರಿಗೆ ಬಂದಾಗಿಂದ ಅದು ನಾವು ನೋಡ್ತಾ ಇದ್ದೀವಿ ಕೂಡ ಅಲ್ವಾ. ಇನ್ನು ಈ ಹಾಡನ್ನು ಕೇಳಿದ ಮೇಲೆ ಬದಲಾವಣೆ, ನೀವು ಆ್ಯಸ್ ಎ ಲಿರಿಕ್ಸ್ ರೈಟರ್ ಈ ಹಾಡುಗಳಿಗೆಲ್ಲ ಸಾಹಿತ್ಯ ಬರೆದು ವಸಂತ ಕುಮಾರ್ ಅವರು, ವಸಂತ ಕುಮಾರ್ ಅವರು ಬರೆದ ಸಾಹಿತ್ಯವನ್ನು ಕರೆಕ್ಷನ್ ಮಾಡೋ ಪ್ರಯತ್ನ ಮಾಡಿದ್ರೆ ಮನೋಹರ್ ಸರ್?
2: ಏನಂದ್ರೆ ಅವ್ರು ಬರೆದಿದ್ದು ಏನು ಬದಲಾವಣೆ ಮಾಡೋಕ್ಕಾಗದಷ್ಟು ಚೆನ್ನಾಗಿ ಬರೆದಿದ್ರು, ಕೆಲವು ಕಡೆ ಮೀಟ್ರ್ ಕೂರಲಿಲ್ಲ, ಅದನ್ನು ಸ್ವಲ್ಪ ಅಲ್ಲಾಡಿಸಿ ಕೂರಿದ್ರೆ
3: ಮೀಟ್ರು. ನನಗೆ ಮೀಟ್ರ್ ಬರಿ ಅಂತ ಹೇಳಿದ್ರು, ನಾವೆಲ್ಲ ಲೀಟ್ರ್ ನೋಡಿ ಬೆಳೆದವ್ರೆ, ಯಾಕಂದ್ರೆ ಹಾಲ್ ಮಾರದವ್ರು ನಾವೆಲ್ಲ. ಈ ಮೀಟ್ರ್ ಗೊತ್ತಿಲ್ಲ ನನಗೆ, ಇದು ಯಾವ ಮೀಟ್ರ್ ಸರ್ ಅಂತ ಹೇಳಿದೆ. ಇಲ್ಲ ಹೇಗಿರುತ್ತೆ ಹೀಗಿರುತ್ತೆ ಅಂತ.
2: ಇದು ಒಳ್ಳೆ ಮ್ಯಾಟ್ರ್
3: ಮೇಲೆ ನನಗೆ ಆ ಮೀಟ್ರ್ ಅನ್ನ ಸ್ವಲ್ಪ ತೋರಿಸ್ಕೊಡಿ, ಮತ್ತೆ ಸಾಂಗ್ ಬರೀತೇನೆ ಅಂತ ಹೇಳಿದಾಗ ಮತ್ತೊಂದು ಚಿತ್ರ ನನಗೆ ಅವಕಾಶ ಮಾಡಿಕೊಟ್ರು.
1: ಅಲ್ಲಿ ನೋಡಿ ಒಳ್ಳೆ
3: ಚೆನ್ನಾಗಿ
1: ಸೂಪರ್ ಒಳ್ಳೆ ಮ್ಯಾಟ್ರು ಅಂತ ತುಂಬ ಚೆನ್ನಾಗಿ ಹೇಳಿದ್ರಲ್ಲಿ. ನಾನು ಹಾಲ್ ಮಾಡ್ತಾ ಇದ್ದರು ಅಂತ ತಕ್ಷಣ ಹೇಳಬೇಕಾಯಿತು. ಮೊನ್ನೆ ನಾನು ಕಾರ್ಯಕ್ರಮಕ್ಕೆ ಬಂದಾಗ ಕೆಲವರು ನವಗ್ರಹಗಳು ಅಂದರು, ಕೆಲವರು ನವರತ್ನಗಳು ಅಂತಂದ್ರು. ಒಂದು 9 ಜನ ಸೇರ್ಕೊಂಡು ಮಾಡ್ತಾ ಇದ್ರಿ ಈಗ ಚಮಿದಿ ಫ್ಯಾಕ್ಟ್, ನವಗ್ರಹಗಳ ನವರತ್ನಗಳ ಅಂತ.
3: ನವರತ್ನಗಳು ಎಲ್ಲರೂ ನವರತ್ನಗಳು.
1: ನಾನು ನವರಗ್ರಹಗಳು ಅಂದ್ರೆ ಯಾಕೆ ಸರ್ ನವಗ್ರಹಗಳು ಅಂದ್ರಿ?
2: ಸಾಮಾನ್ಯವಾಗಿ

0: ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು, ಹೋಟ್ಲ್ ಇರ್ಬೋದು, ಸಿನಿಮಾ ಇರ್ಬೋದು, ಇನ್ನೊಂದಿರ್ಬೋದು, ಒಂದು ವರ್ಷ ಆಗೋಷ್ಟೊಳಗೆ ಅವ್ರ ಮಧ್ಯೆ ಮನಸ್ತಾಪ ಬರುತ್ತೆ, ಕ್ಲಾಶ್ ಬರುತ್ತೆ. ಯಾಕಂದ್ರೆ ದುಡ್ಡಿನ ವಿಚಾರ ಅಲ್ವಾ?
1: ಹೌದು ಹೌದು ಹೌದು,
0: ಗಲಾಟೆ ಆಗಿ ಫೈಟ್ಗಳೆಲ್ಲ ಆಗಿ ಮರ್ಡರ್ಗಳೆಲ್ಲ ಆಗಿರೋದಿದೆ. ಆ ಥರ 9 ಜನ ಸೇರಿ ಗಲಾಟೆ ಮಾಡಿಕೊಂಡ್ರೆ ನವಗ್ರಹ
1: ನವರತ್ನಗಳು.
0: ಒಟ್ಟಿಗೆ ಇವರು ಸಿನಿಮಾ ಕಂಪ್ಲೀಟ್ ಆದಮೇಲೂ ಬಿಡುಗಡೆ ಆದಮೇಲೂ ಒಟ್ಟಿಗೆ ಇರ್ತಾರೆ, ಕೊನೆವರೆಗೂ ಒಟ್ಟಿಗೆ ಇರ್ತಾರೆ ಅಂತ ಆತ್ಮೀಯ ಬಾಂಧವ್ಯ ಈ ನವ ನಿರ್ಮಾಪಕರಲ್ಲಿ ಇರೋದ್ರಿಂದ ಅವ್ರು ನವರತ್ನಗಳು.
1: ಹಾ ಹಾ, ಡೈರೆಕ್ಟರೇ ಇವತ್ತು ನನಗೆ ಕ್ಲಾರಿಟಿ ಸಿಕ್ತು. ನವರತ್ನಗಳು ಅಲ್ಲ, ನವಗ್ರಹಗಳಲ್ಲ, ನವರತ್ನಗಳು ಅಂತ ಅಲ್ವಾ ಸರ್?
0: ಹೌದೌದು.
1: ಇನ್ನು ಪ್ರಿಯಾಂಕಾ ತಿಮ್ಮೇಶ್ ಏನು ಡಬಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರ, ಡಬಲ್ ರೋಲ್ ಮಾಡ್ತಾ ಇದ್ರ ಅಲ್ವಾ, ಆ ವಿಚಾರವು ಮಾತಾಡೋಣ.
0: ನನಗೆ ಬೇಜಾರಾಗ್ತಾ ಇದೆ.
1: ಯಾಕೆ ಸರ್, ಯಾಕೆ ಸರ್
0: ಡಬಲ್ ಡಬಲ್ ಆಕ್ಟ್ ಅಂದ ತಕ್ಷಣ ಜನಕ್ಕೆ ಕತೆ ಊಹಿಸ್ತಾರೆ ಅವರು.
1: ಓ ಹಾಗೆ, ಅಯ್ಯೋ ಅಯ್ಯೋ,
2: ಫಸ್ಟ್ ಡಾಲು
1: ಆ ವಿಚಾರ ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್ ತಗೋಣ.

0: ಮಂಗಳ.
1: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನಮಸ್ಕಾರ, ನಾನು ನಿಮ್ಮ ವಿಜಯರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕ್ ಇದೇ ಸೆಪ್ಟೆಂಬರ್ 25 ತಾರೀಕು ರಿಲೀಸ್ ಆಗ್ತಾ ಇದೆ.
3: ನಮಸ್ಕಾರ, ನಾನ್ ಪ್ರಿಯಾಂಕಾ ತಿಮ್ಮೇಶ್. ಸೆಪ್ಟೆಂಬರ್ 25 ತಾರೀಕು ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಇಂದಲ್ಲ ನಾಳೆ ಮಸಣ ದೂರಿಗೆ ಪಯಣಿಸುವ ಹಾದಿಯಲ್ಲಿ ಚಿಂತೆಯೇ.
0: ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಎಫ್ಎಂ ರೈನ್ಬೋ ಮ್ಯೂಸಿಕಲ್ ಇಯರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಇವತ್ತು ನಾವು ರುದ್ರಾಭಿಷೇಕಂ ಸಿನಿಮಾದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಸೆಪ್ಟೆಂಬರ್ 25 ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ. ಇನ್ನು ನಾನು ಬ್ರೇಕ್ ಹೋಗಿಂತ ಮುಂಚೆ ಪ್ರಿಯಾಂಕಾ ಅವ್ರನ್ನ ಕೇಳ್ತಾ ಇದ್ದೆ, ಇದರಲ್ಲಿ ಡಬಲ್ ರೋಲ್ ಡ್ಯುಯಲ್ ರೋಲ್ ಕಾಣಿಸ್ಕೊಳ್ತಾ ಇದ್ರಿ ಅಂತ. ಒಂದು ಕ್ಯಾರೆಕ್ಟರ್ ಮಾತ್ರ ಹೇಳಿ, ಇನ್ನೊಂದು ಕ್ಯಾರೆಕ್ಟರ್ ಬಿಟ್ಬಿಡಿ, ಅದನ್ನ ಸಿನಿಮಾದಲ್ಲಿ ನೋಡೋಣ.
2: ಹಂಗಾದ್ರೆ ನಾನು ಹಳ್ಳಿ ಪಾತ್ರದ ಹುಡುಗಿನ ಚೂಸ್ ಮಾಡ್ತೇನೆ. ಸೊ ಅದರ ಅಪೋಸಿಟ್ ಏನಿರುತ್ತೆ ಅದೇ ಸೆಕೆಂಡ್. ಸೊ ಫಸ್ಟ್ ಆಫ್ ಅಲ್ಲಿ ಒಂದು ಹಳ್ಳಿ ಪಾತ್ರದ ಹುಡುಗಿಯಾಗಿ ಕಾಣಿಸ್ಕೊಳ್ತೀನಿ. ತುಂಬ ಮುಗ್ಧತೆ, ಒಂದು ಹಠ ಮಾರಿ, ಅವಳಲ್ಲೇ ಒಂದು ಅಂದರೆ ತುಂಬ ಪ್ರೀತಿಯಿಂದ ಬೆಳೆಸಿದ್ರೆ ಹೇಗಿರುತ್ತೆ ಆ ಥರದೊಂದು. ಸೊ ಚೆನ್ನಾಗಿದೆ, ನಾನು ಟ್ರೆಡಿಷ್ನಲ್ ಆಗಿ ಮುದ್ದ ಕಾಣಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಆಫ್ ಅಲ್ಲಿ ಅಫ್ಕೋರ್ಸ್ ಕೆಲವೊಮ್ಮೆ ನಮ್ಗಿಂತ ನಮ್ ಸಿನಿಮಾ ನೋಡಿದವ್ರು ಹೇಳ್ಬೇಕಲ್ಲ.
0: ಅವರು ವಸಂತ್ ಕುಮಾರ್ ಅವರು ತಮ್ಮ ಕೆಲಸ ಶುರು ಮಾಡಿದ್ದು ಮಾತ್ರ ನೆಗೆಟಿವ್ ಇಂದ, ಬಟ್ ಈಸ್ ವೆರಿ ಪಾಸಿಟಿವ್ ಪರ್ಸನ್, ಯು ನೋ. ಕ್ಯಾರೆಕ್ಟರ್ ಹೇಗೆ ಪ್ರಿಪೇರ್ ಆದ್ರಿ, ಪ್ರಿಪೇರ್ ಆಗ ಅವಶ್ಯಕತೆ ಇತ್ತ, ಡೈರೆಕ್ಟರ್ ಏನಾದ್ರು ಸಜೆಷನ್ಸ್ ಕೊಟ್ರ?
2: ಅವ್ರ ಕತೆ ಹೇಳ್ಬೇಕಾದ್ರೆ ನನಗೊಂದು ಐಡಿಯಾ ಬಂದ್ಬಿಡ್ತು ಸರ್, ಯಾವ ಥರ ನಾನು ಕಾಣಿಸ್ಕೊಂಡ್ರೆ ಚೆನ್ನಾಗಿರ್ತೀನಿ ಅಂತ. ಬಟ್ ಶೂಟಿಂಗ್ ಸ್ಪಾಟಿಗೆ ಹೋದಾಗ ನಾನು ಹಿಂಗೆ ರೆಡಿಯಾಗಿ ನಿಂತು ಅವರಿಗೆ ಸರ್ ಇದು ಓಕೆನಾ ಅಂದಾಗ್ಲೇ ಪರ್ಫೆಕ್ಟ್ ಅಂತಿದ್ರು, ಯಾವುದೇ ಆದ ಇದನ್ನು ಹೇಳ್ತಾ ಇರಲಿಲ್ಲ ಅವರು. ಆಮೇಲೆ ನಮಗೆ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ರು, ಕಲರ್ಫುಲ್ ಆಗಿತ್ತು. ನಾನು ಫಸ್ಟ್ ಆಫ್ ಆಲ್ ಫುಲ್ಲು ಲಂಗ ದಾವಣಿ ನಾನು ಹಾಕ್ತೀನಿ. ಸೊ ಅದನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ನನಗೇನೆ ಕಾಸ್ಟ್ಯೂಮ್ಸ್ ನೋಡಿದಾಗ ನನಗೆ ಒಂದು ಡೌಟ್ ಇರಲಿಲ್ಲ, ಎಷ್ಟು ಚೆನ್ನಾಗಿ ಮಾಡಿಸಿದಾರಲ್ಲ ಇವರು ಅಂತ ಅನ್ನಿಸ್ತು. ಸೊ ಕಾಸ್ಟ್ಯೂಮ್ ವೈಸ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದಕ್ಕೆ ನಾನು ಅಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಆಗಿದ್ದು. ಚೆನ್ನಾಗಿ ವರ್ಕ್ ಮಾಡಿದ್ರು ಸರ್, ನಾನು ಜಾಯ್ನ್ ಆಗೋಕ್ಕೂ ಮುಂಚೆನೆ ಇವ್ರು ತುಂಬ ಪ್ರಿಪ್ರೇಷನ್ ಅಲ್ಲಿ ಇದ್ರು.
0: ಯಾ, ಸೊ ಅವರು ಪ್ರಿಪೇರ್ ಮಾಡಿದ್ದು ಇವಾಗಿಂದಲ್ಲ, 25-26 ವರ್ಷಗಳಿಂದ ಪ್ರಿಪೇರ್ ಆಗ್ತಾ ಬಂದಿದ್ದಾರೆ. ಫಣೀಂದ್ರ ವಿನೋಬಾನಗರ ಶಿವಮೊಗ್ಗದಿಂದ SMS ಕಳಿಸಿದ್ರೆ ಸರ್ ಹಾಡಿನ ಬಗ್ಗೆ. ಈ ಹಾಡು ಕೇಳಿದ ಮೇಲೆ ನನಗೆ ಮತ್ತೆ ಅಂದರೆ ಮನೋಹರ್ ಸರ್ ಅವರ ಕೈ ಚುಳಕೆ ಈ ಹಾಡಲ್ಲಿ ಇದೆ ಅಂತ.
3: ಓಹೋ, ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ಬಿಡಿ.
0: ಧನ್ಯವಾದಗಳು ಸರ್ ಹೇಳಿದ್ರೆ ನಾನು ಹೇಳಿದ್ದೀನಿ, ಧನ್ಯವಾದಗಳು ಸರ್. ಇನ್ನು ಈ ಹಾಡಿಗೆ ಬಂದಾಗ, ಈ ಹಾಡಿನಲ್ಲಿ ಬಂದಾಗ, ಹಾಡಿನ ಜೊತೆಗೆ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರಿ ನೀವು?
3: ಹೌದು, ಅದು ಅದರ ಬಗ್ಗೆ ನಾನೇನು ಹೇಳೋದಿಲ್ಲ, ಯಾಕಂದರೆ ಅದು ಸಿನಿಮಾ ನೋಡಿದ್ಮೇಲೆ ಜನ ನನ್ನನ್ನು ಗುರುತಿಸ್ತಾರೋ ಇಲ್ವೋ ಅಂತ ಒಂದು ಕ್ವಿಜ್ ಇದೆ.
0: ಹೌದಿದೆಯಾ? ಕರ್ಮಣ್ಯ ವಾದಿಕಾರಸ್ತೆ ಮಹಾಫಲೇಶ್ವರ ಕದಾಚನ ಬಿಟ್ಟಿದ್ದು, ಕೆಲಸ ಮಾತ್ರ ನಾವು ಮಾಡಿದೀವಿ, ಕೆ ಗುರ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ. ಅಲ್ಲ, ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡೋದು ಚೆನ್ನಾಗಿರುತ್ತೆ, ಯಾಕಂದ್ರೆ ಆಫ್ ಸ್ಕ್ರೀನ್ ಮತ್ತೆ ಆನ್ ಸ್ಕ್ರೀನ್ ಕೂಡ.
3: ಇನ್ನೊಂದು ಏನು ಗೊತ್ತಾ, ನಾನು ತುಂಬಾ ನಿರ್ದೇಶಕರನ್ನ ನೋಡಿದ್ದೀನಿ, ಕಲಾವಿದರಿಗೆ ಬಿಟ್ಬಿಡ್ತಾರೆ, ಯಾಕಂದ್ರೆ ಇವರಿಗೆ ಆಕ್ಟಿಂಗ್ ಮಾಡಿ ತರ್ಸಕ್ ಬರೋದಿಲ್ಲ. ಮಂದಿಗೆ ಸರಿಯಾಗಿ ಮಾಡ್ರಿ, ಅದು ಹೇಳಿಲ್ವಾ ನಿಮಗೆ, ಅದು ಆತರ ಅಲ್ಲ, ಓದಿ ಸ್ಕ್ರಿಪ್ಟ್ ಒಂದ್ಸಲ ಓದಿ, ಏ ಆಗಲ್ಲ ಅದು ಸರಿ ಇಲ್ಲ, ಇನ್ನೊಂದ್ಸಲ ಹೇಳ್ಕೊಡೋ ಸರ್ ಅವಳಿ ಅವರಿಗೆ ಅಂತ ಪಕ್ಕದವನಿಗೆ ಸ್ಟ್ಯಾಂಡರ್ಡ್ ಹೇಳ್ಕೊಡೋ ಅಂತ.
0: ಓಕೆ,
3: ಆದರೆ ವಸಂತ್ ಕುಮಾರ್ ಅವರು ಸ್ವತಃ ಮಾಡಿ ತೋರಿಸ್ತಿದ್ರು.
0: ಓ,
3: ನನ್ನ ಪಾತ್ರವನ್ನ ಒಂದೊಂದು ಅಕ್ಷರ ಕೂಡ ಹೀಗೆ ಇರಬೇಕು, ಇದಿಲ್ಲೇ ಪಾಸ್ ಕೊಡಬೇಕು, ಇದಿಲ್ಲೇ ನಗಬೇಕು ಅಂತ ಅನ್ನೋದು ಅದನ್ನ ಹೇಳ್ಕೊಟ್ರು. ಹಾಗಾಗಿ ನನಗೆ ಸುಲಭ ಆಯಿತು.
0: ಓಕೆ,
3: ನಂದು ಸುಲಭ ಆಯಿತು ಅಂದರೆ ಕಾಪಿ ಮಾಡೋದು ನನಗೆ ಸುಲಭ, ಅಂದರೆ ಸಂಗೀತದಲ್ಲಿ ಕಾಪಿ ಮಾಡಿಲ್ಲ,
0: ಟೀ ಮಾಡಿದ್ರೆ ಅಂತ ಕಾಪಿ ಮಾಡಿ, ಕಾಪಿ ಮಾಡಿಲ್ಲ ಅದರಲ್ಲಿ ಟೀ ಮಾಡಿದ್ದಾರೆ. ಚೆನ್ನಾಗಿದೆ. ಹಳ್ಳಿ ಸೊಗಡನ್ನು ತಗೊಂಡು, ಯಾಕೆ ವಸಂತ ಕುಮಾರ್ ಅವ್ರಿಗೆ ಸಂಖ್ಯಾ ಬಾಳ್ಯ, ಗೌಡ್ರ ಗದ್ದಲ ಈ ನಾಟಕಗಳು ನೋಡಿ ತುಂಬ ಅಭ್ಯಾಸ, ಈ ಟ್ರೀಟ್ಮೆಂಟ್ ಮಾಡಿದ್ದು ಹೇಗೆ ಈ ಕಥೆಗೆ ಅಂತ?
4: ನಾನು ಬೇಸಿಕಲಿ ರಂಗಭೂಮಿ ಹಿನ್ನೆಲೆ, ಸೊ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಪ್ರತಿಯೊಬ್ಬ ತಾಯಿಗೂ ಕೂಡ ಒಬ್ಬ ಮಗ ಇರ್ತಾನೆ, ಆತ ಹೀರೋನ ಆಗಿ ನೋಡ್ತಾರೆ, ಎಲ್ಲ ತಾಯಿಂದ್ರಿಗೂ ಅವ್ನು ಹೇಗೆ ಇರಲಿ ಆತ ಹೀರೋ ಥರ ಇರ್ತಾನೆ. ಹಾಗೆ ಹಳ್ಳಿಯಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಏನೇನೋ ಕಥೆಗಳು ನಡೀತಾನೆ ಇರ್ತದೆ, ಅದು ಹಳ್ಳಿ ಸೊಗಡಲ್ಲಿ ಇರ್ತದೆ. ಇವತ್ತು ದಿಲ್ಲಿ ಕೂಡ ಒಂದ್ ಸಪ ಒಂದೇ ಒಂದು ಒಂದೊಂದು ಕಾಲದಲ್ಲಿ ಹಳ್ಳಿ ಆಗಿತ್ತು, ಬ್ಯಾಂಗ್ಳೂರ್ ಬಂದು ಕಾಳೂರ್ ಆಗಿತ್ತು. ಹಾಗೆ ಕೂಡ ಈ ಟ್ರೆಡಿಷನಲ್ ಅಂತಕ್ಕಂಥದ್ದು ನಮಗೆ ರಕ್ತಗತವಾಗಿ ಬಂದಂತ ಒಂದು ಕಲೆ ಇದು. ಇದು ಎಲ್ಲ ಹಳ್ಳಿಗಳಲ್ಲೂ ಸಿಗುತ್ತೆ, ಎಲ್ಲ ಮನೆಗಳಲ್ಲೂ ಸಿಗುತ್ತೆ. ಅಂಥದ್ದೊಂದು ಆಯ್ಕೆ ಮಾಡಿದ್ರೆ ಎಲ್ಲರಿಗೂ ಅದು ಉಣಬಡಿಸ್ಬೋದೇನೆ, ಎಲ್ಲರೂ ಇಷ್ಟಪಡ್ತಾರೆ. ಇವತ್ತು ಮಹಾನಗರಗಳಲ್ಲಿ ನೋಡ್ತೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡ್ತೀವಿ, ಅದು ಕರ್ಗ ಇರ್ಬೋದು, ವೀರಗಾಸಿ ಕುಣಿತ ಇರ್ಬೋದು, ಈ ಹಳ್ಳಿ ಸೌಡಿನ ಕಥೆಗಳನ್ನೇ ಅವರೆಲ್ಲ

0: ಮಾಡ್ತಾ ಇರ್ತಾರಲ್ವಾ, ಸೊ ಅದನ್ನ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾರ ಅವ್ರು. ಸೊ ಹಾಗೆ ಹಾಗಿದ್ಮೇಲೆ ನಾವೇ ಕಿಕತೆ ಮಾಡಬಾರ್ದು, ಇನ್ಯಾಕೆ ನಮ್ಮ ನಾಡಿನ ಜನತೆ
1: ಗುಣಪಡಿಸಬಾರ್ದು.
0: ಸೊ ನಾನು ಬೆಂಗಳೂರು ಸರೌಂಡಿಂಗ್ ಇರ್ತಕ್ಕಂತ ಸುಮಾರು ಒಂದು ದೊಡ್ಡಬಳ್ಳಾಪುರ ನಂದಿ ಹಾಗೆ ಹಳ್ಳಿಗಳ ಭಾಗದಲ್ಲೆಲ್ಲ ಮಾಡಿದೆ. ಸಾಂಗ್ ಎಲ್ಲ ನಾವು ಕಾರವಾರ ಭಟ್ಕಳ ಹೊನ್ನಾವರ ಆ ಭಾಗದಲ್ಲೆಲ್ಲ ಹೋದ್ವಿ. ಸೊ ಒಂದ್ ಕಡೆ ನಾವು ಸೆಟ್ ಹಾಕೊಂಡು ಒಂದು ಸಣ್ಣ ಸೆಟ್ ಹಾಕೊಂಡು ಅಲ್ಲಿ ನಮ್ಗೇನ್ ಬೇಕಿತ್ತು ಅದೆಲ್ಲ ಹಾಕೊಂಡು ಒಂದು ಹಳ್ಳಿಯಲ್ಲೇನೆ ಮುಗಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ.
1: ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಒಂದು ಚಿಕ್ಕ ಬರೀಕ್ ನಂತರ. ಸ್ನೇಹಿತರೆ, ರುದ್ರಾಭಿಷೇಕ ಚಿತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೆಪ್ಟೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ ಸಿನಿಮಾ.
2: ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕ.
3: ವೋ ಹಾರ್ ಗಯೆ ಥೆ ತಕ್ಹುಯಾ ಕುರು ಸಾಕಾ ಸೇ ದೋ ಚಾರ್ ಇನ್ ದ ಸೆಮಿಫೈನಲ್, ಲೇಕಿನ್ ಫಿರ್ ಭಿ ಅಪ್ನೆ ಆಪ್ ಮೇ ಬಹುತ್ ಬಡಾ ಅಕಾಂಪ್ಲಿಶ್ಮೆಂಟ್ ಹೈ, ಕ್ಯೂಂಕಿ ಭಾರತ್ ಕೋ ಆಜ್ ಸೇ ಪಹಲೆ ಕಭಿ ಭಿ ಸಾಫ್ಟ್ ಟೆನಿಸ್ ಮೇ ಕೋಯಿ ಭಿ ಮೆಡಲ್ ನಹೀ ಮಿಲಾ ಹೈ, ಔರ್ ವೋ ಐಸೇ ಪಹಲೇ ಖಿಲಾಡಿ ಬನ್ ಗಯೆ ಭಾರತ್ ಕೆ ಲಿಯೆ ಜಿನ್ಹೋನೆ ಸಾಫ್ಟ್ ಟೆನಿಸ್ ಮೇ ಏಷಿಯನ್ ಗೇಮ್ಸ್ ಮೇ ಭಾರತ್ ಕೋ ಬ್ರಾಂಜ್ ಮೆಡಲ್ ದಿಲ್ವಾಯಾ.
4: ಜಿ ಬಿಲ್ಕುಲ್, ಇದರ್ ರೋಯಿಂಗ್ ಕಿ ತರಫ್ ಚಲತೆ ಹೈ. ಲೈಟ್ ವೇಟ್ ಪುರುಷ ಉಜ್ವಲ್ ಕುಮಾರ್ ಸಿಂಗ್ ಅವ್ರು ರೋಹಿತ್ ಚೌಥೇ ಸ್ಥಾನ ಪರ ಹೈ ಔರ್ ಫೈನಲ್ ಏ ಕೆ ಲಿಯೆ ಕ್ವಾಲಿಫೈ ಕರ್ ಲಿಯಾ ಹೈ. ಲೈಟ್ ವೇಟ್ ಪುರುಷ ಸಿಂಗಲ್ ಸಿಸ್ಕಲ್ ಹೀಟ್ ಮೇ ಅಜಯ್ ತ್ಯಾಗಿ ಚೌಥೇ ಸ್ಥಾನ ಪರ ಹೈ, ಅಬ್ ವೋ ಫೈನಲ್ ಮೇ ಬಿ ಯಾನಿ ಫೈನಲ್ ಬಿ ಮೇ ಹಿಸ್ಸಾ ಲೆಂಗೆ.
3: Right, and a quick update from the world of boxing also, ki Ankush Pangal has advanced to the round of 16 with a convincing 5-0 unanimous decision victory over Hamsa Bogal. Aapko bata de ki Ankush was able to completely dominate and command his opponent in this game. Ji.
4: आपको बता दें, टेबल टेनिस से खबर, हरमीत देसाई शशिनी घोरपड़े ने मिक्स डबल्स के राउंड अप 2 में मालदीव के मोहम्मद इस्माइल और फातिमित अली को 3-2 से हराकर अगले दौर में जगह पक्की कर ली.
3: राइट, एंड अ वेरी क्विक अपडेट बिफोर वी लीव फॉर दिस पर्टिकुलर अपडेट के साथ आप लोगों के साथ बता दें कि मेडल टैली में भारत की पोजीशन अभी 9वें स्थान पर है. कुल मिला के भारत के अब मेडल्स हो चुके हैं 11, जिसमें से एक गोल्ड है जो हमें क्रिकेट की दुनिया से आया, 5 सिल्वर है 4 शूटिंग में से और 1 वेट लिफ्टिंग में जो आज मीरज भाई चानू लेकर आई, 5 ಬ್ರಾಂಜ್ ಮೆಡಲ್ಸ್.
2: ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕ ಇದೇ ಸೆಪ್ಟೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ.
5: ನಮಸ್ಕಾರ, ನಾನು ಪ್ರಿಯಾಂಕಾ ತಿಮ್ಮೇಶ್. ಸೆಪ್ಟೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ನಿರ್ದೇಶನ ಮಾಡಿರುವಂತದ್ದು ವಸಂತ್ ಕುಮಾರ್ ಸರ್ ಅವರು, ಹಾಗೆ ಸಂಗೀತ ನಿರ್ದೇಶನ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಅವರು.
6: ಥರ ಥರ ಸಡಗರ ಹೃದಯಕ್ಕೆ ಹಿತಕರ ನರ ನರ ಸುಮಧುರ ರಾಗ
7: ಢವಡವ ಢವಡವ ಹೃದಯದ ರಿತಮಿಗೆ.
8: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್. ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ. ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ನವಿಲುಗೊರೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ರುದ್ರಾಭಿಷೇಕಂ ಚಿತ್ರತಂಡ ಇದೆ. ಇನ್ನು ಹಾಡಿನ ವಿಚಾರಕ್ಕೆ ಬರೋಣ. ಪ್ರಿಯಾಂಕಾ ಅವರೇ, ಈ ಹಾಡಲ್ಲಿ ತುಂಬ ಎರಡು ಹಾಡುಗಳಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಿ. ಹಾಡಿನ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಒಂದೆರಡು ಮಾತು.
9: ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ,
1: ಸರ್ ಬಗ್ಗೆನೇ ಹೇಳಬೇಕು,
9: ನಂಗೆ ತುಂಬ ಖುಷಿ ಇದೆ. ನಾನು ಸಾಂಗ್, ಅಫ್ಕೋರ್ಸ್ ನಾವು ತುಂಬ ಸಾಂಗ್ಗಳನ್ನ ಕೇಳಿದ್ದೀವಿ, ಗುಣುಕ್ತಿರ್ತೀವಿ, ಬಟ್ ನನಗೆ ನಾನು ಸರಿಗೆ ಹೇಳಿಲ್ಲ. ಇವಾಗ ಫಸ್ಟ್ ಹೇಳ್ತಿದ್ದೀನಿ ಮನು ಸರ್, ನನಗೆ ಲಾಲಿ ಹಾಡಲ್ಲಿ ನೀವಂದರೆ ತುಂಬ ಇಷ್ಟ. ಅದು ನನ್ನ ಅಚ್ಚುಮೆಚ್ಚ ಮೂವಿ. ನಾನು ಆ ಮೂವಿ ಎಷ್ಟು ಸಲ ಬಂದ್ರೂ ನೋಡ್ತಾನೆ ಇರ್ತೀನಿ. ನಂಗೆ ಅದರಲ್ಲಿ ಅವ್ರ ಕ್ಯಾರೆಕ್ಟ್ರ್ ಭಾಳ ಇಷ್ಟ. ನಾವು ಆ ಥರ ನೋಡಿ ಬೆಳೆದಿದ್ದು. ಸೊ ಇವತ್ತು ನಾವು ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ಇವನ್ ನಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ನ ಕೊಟ್ಟಿದ್ದಾರೆ, ಆ ಸಾಂಗ್ಸಲ್ಲಿ ನಾನು ಚೆನ್ನಾಗಿ ಮಾಡಿದ್ದೀನಿ.
10: ಒಂದು ಸಣ್ಣ ಕರೆಕ್ಷನ್, ಲಾಲಿ ಹಾಡು ಮ್ಯೂಸಿಕ್ ಮಾಡಿದ್ದು ಸಾಧು ಕೋಕಿಲ ಅವರು, ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಕ್ಟ್ ಮಾಡಿದ್ದು ನಾನು.
9: ಹೌದು,
10: ಹೀಗಾಗಿ ತುಂಬಾ ಮಂದಿ
9: ಲಾಲಿ ಹಾಡ್ ಮೂವಿನ ಮ್ಯೂಸಿಕ್ ಬಗ್ಗೆ ನಾನು ಮಾತಾಡ್ಲಿಲ್ಲ. ನನಗೆ ನಿಮ್ಮ ಪರಿಚಯ ಆಗಿದ್ದು ನಾನು ನೋಡ್ತಾ, ಅಂದ್ರೆ ಚಿಕ್ಕ ವಯಸ್ಸಿಂದ ಬರ್ಬೇಕಾದ್ರೆ ಆಲ್ಮೋಸ್ಟ್ ನಿಮ್ ಸಾಂಗ್ಸ್ ಗಳು ತುಂಬಾ ಕೇಳ್ತಿರ್ತೀನಿ. ಅರೆ, ನಾನು ನಿಮ್ಮನ್ನ ನೋಡಿದ್ದು ಆ ಸಿನಿಮಾ. ಸೊ ನಾನು ನಿಮ್ಗೆ ಅವಾಗಿಂದಾನೆ ನಾನು ಅಷ್ಟು ಅಭಿಮಾನಿ, ಅಷ್ಟಿಷ್ಟ ನಿಮ್ಮ ಆಕ್ಟಿಂಗ್ ಅದ್ರಲ್ಲಿ.
1: ನೀವು ಹೇಳ್ಕೊಟ್ಟಿದ್ದೇನೆಂದ್ರೆ ಮನೋಹರ್ ಸರ್ ಹಾಡುಗಳೆಲ್ಲ ಲಾಲಿ ಹಾಡುಗಳು ಸಾಂಗ್ಗಳು ಅಷ್ಟು ಚೆನ್ನಾಗಿರುತ್ತೆ ಇಂಪಾಗಿ ಅಂತ
9: ಹೇಳಿ. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಇವ್ರು ಸ್ಟಾರ್ಟಿಂಗ್ ಅಲ್ಲೇ ಬಂದು ಅವ್ರನ್ನ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬಾ ಚೆನ್ನಾಗಿರೋ ಅದ್ರಲ್ಲಿ ಇದೆ ಇವ್ರದ್ದು. ಅವಾಗ್ಲೇ ನಮಗೆ ಇವ್ರು ಮುಖ ಪರಿಚಯ ಆಗ್ಲಿ ಇನ್ನೊಂದಾಗ್ಲಿ, ಬಿಕಾಸ್ ನಾನ್ ಭದ್ರಾವತಿ ಶಿವಮೊಗ್ಗ ಆ ಸೈಡ್ ಅಲ್ಲಿ ಇದ್ದಿದ್ದು ಸಿನಿಮಾ ಗಂಧ ಅಷ್ಟು ಗೊತ್ತಿರ್ಲಿಲ್ಲ ನಂಗೆ. ಸೊ ಇವಾಗ ನಂಗೆ ಅವ್ರ ಜೊತೆ ಕೆಲಸ

0: ಹೇಳಿದ್ಮೇಲೆ ಆ ಕಾಸ್ಟ್ಯೂಮ್ ಹಾಕಿ ಅವರನ್ನ ಸಟ್ಟಿ ಕರೆತಂದಾಗ ಅವರು ವರ್ಕ್ ಮಾಡ್ಬೇಕಾಗಿತ್ತು ಪಾಪ, ಯಾಕಂದ್ರೆ ತುಂಬಾ ಟ್ರೆಡಿಷನಲ್ ಆಕ್ಚುಲಿ ಆ ಒಂದೊಂದು ಸ್ಟೆಪ್ಸ್ ಆ ಡೈಲಾಗ್ ಹೇಳೋ ರೀತಿ, ಆಮೇಲೆ ಅದನ್ನ ಒಡಪು ಅಂತ ಹೇಳ್ತಾರೆ ಆ ಭಾಗದಲ್ಲಿ. ಇಲ್ಲಿ ಅವ್ರ ವಚನ ಅಂತ ವಚನ ಅಲ್ಲ ಅದು, ಆಕ್ಚುಲಿ ಒಡಪ ಅಂತ ಹೇಳ್ಬೇಕು ಅದನ್ನ. ಆ ವೀರಾವೇಶದಿಂದ ಒಂದು ಬರ್ತದೆ ನೋಡಿದ್ರೆ ಈ ಇದು ಬಹಳ ಕಷ್ಟ ಆಗ್ತಿತ್ತು ಅವ್ರಿಗೆ. ಬಟ್ ಅವರು ಇಸ್ ವೆರಿ ಗುಡ್ ಆಕ್ಟರ್ ಆಕ್ಚುಲಿ, ಅವ್ರು ಹೇಳಿದ ತಕ್ಷಣ ನಂಗೆ ಆ ಗ್ರಾಸಿಂಗ್ ಪರ್ವತ ಹಿಡ್ಕೊಂಡ್ಬಿಡ್ತಿದ್ರು ಅವರು. ಬಟ್ ಇದನ್ನ ಸ್ವಲ್ಪ ತುಂಬಾ ಕಷ್ಟ ಬೀಳ್ತಾ ಇದ್ರು. ನನಗೆ ಅನಿಸಿತ್ತು ನೀವು ಮಾಡ್ತೀರಾ ಮಾಡಿ ಅಂತಂದೇಳಿ, ಬಟ್ ಮಾಡಿದ್ರು. ಆ ಪಾತ್ರಕ್ಕೆ ಅತ್ಯಂತ ಸೂಕ್ತವಾದ ನಟ ಅಂದರೆ ಅದು ವಿಜಯ ರಾಘವೇಂದ್ರ. ಆಮೇಲೆ ನಾನೇನು ಒಂದು ಕಲ್ಪನೆ ಕಟ್ಕೊಂಡಿದ್ನಲ್ಲ ಅದಕ್ಕೆ 100% ಅವ್ರು ಎಫರ್ಟ್ ಹಾಕಿದ್ದಾರೆ. ಸೊ ಔಟ್ಪುಟ್ 100% ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಜಯ ರಾಘವೇಂದ್ರನ ಆ ಪಾತ್ರದಲ್ಲಿ 4 ಗೆಟಾಫಲ್ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೆ. ದ ಫಸ್ಟ್ ಟೈಮ್ ಅಪ್ಪ ಮಗ ಅವರ 5ನೇ ತಲೆಮಾರಿನ ತಾತ. ಎಸ್, ಸೊ ಹೀಗಿದೆ ಅವ್ರ ಪಾತ್ರ, ಬಹಳ ಭಿನ್ನವಾಗಿದೆ. ಅವ್ರ ಜೊತೆಗೆ ನನ್ನ ಪ್ರೀತಿಯ ಡಾಲ್ ಪ್ರಿಯಾಂಕ್ ಕೂಡ ದಿ ಬೆಸ್ಟ್ ಫೇರ್. ಅವರಿಬ್ರು ಅವರಿಬ್ರು ತೆರೆ ಮೇಲೆ ಬಂದರೆ ಒಂದು ಹಬ್ಬದ ಥರ ಕಾಣ್ತಾ ಇದ್ದಾರೆ ಸಾಂಗ್ ಅಲ್ಲಿ, ಸೊ ಆ್ಯಕ್ಟ್ ಅಲ್ಲಿ. ಸೊ ಹೀಗಾಗಿ ಬಹಳ ಅದ್ಭುತವಾದ ಒಂದು ಜೋಡಿ ಅದು. ಅದನ್ನ ನಾನು ಅಂದ್ಕೊಂಡು ಲೆವೆಲ್ಗೆ ಅದನ್ನ ರೀಚ್ ಮಾಡಿ ತಲುಪಿಸಿದ್ರೆ ಮತ್ತೆ ಕನ್ನಡ ಜನತೆಗೆ
1: ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿವೆ ಆಲ್ರೆಡಿ. ಹಾಡುಗಳೆಲ್ಲ ಸೂಪರ್ ಹಿಟ್ ಎಲ್ಲರ ಬಾಯಲ್ಲಿ ಹಾಡ್ತಾ ಇದೆ ಹೇಳಿದ್ನಲ್ಲ, ಕೇಳಿದ್ರೆ ಹಾಡುಗಳು ಚೆನ್ನಾಗಿವೆ ಅಂತ ಕೂಡ ಪ್ರಶಂಸೆ ಬಂದಿದೆ. ಅದು ಬಂದ್ಮೇಲೆ ಹಾಡ್ ಹಿಟ್ಟಾದ್ರೆ ಸಿನಿಮಾ ಒಂದು ಮಂತ್ಗೆ ರೇಂಜ್ಗೆ ಹೋಗ್ಬಿಡುತ್ತೆ ಅಲ್ವಾ ಮನೋಜ್ ಸರ್?
2: ಹೌದು ಹೌದು, ಇದು ಪ್ರಿಯಾಂಕಾ ಅವರು ಡಾಲ್ ಆದದಕ್ಕೆ ನೀವು ಡಾಲ್ಬಿಯಲ್ಲಿ ರಿಲೀಸ್ ಮಾಡ್ತೀರಾ?
0: ಎಸ್, ಡಾಲ್ಬಿಯಲ್ಲಿ ಮಾಡ್ತಾ ಇದೀವಿ. ಹಾಗೆ
1: ಅದು ತಳ್ಕೊಂಡ್ಬರ್ತಾ ಇದೆ ಅವರಂತ ಸಾಹಿತ್ಯ.
0: ಸೊ ಯಾರೇ ಒಬ್ಬ ನಿರ್ದೇಶಕ ಒಂದೇ ಸಿನಿಮಾ ಸಕ್ಸಸ್ ಎರಡನೇ ಸಿನಿಮಾ ಅಂತ ಯೋಚನೆ ಮಾಡ್ತಾನಲ್ಲ, ಹಾಗೀಗ ಆಲ್ರೆಡಿ ನಾವು ಈ ನಾಡಿನ ಜನತೆ ಆಶೀರ್ವದಿಸಿದ್ರೆ ನನ್ನ 2ನೇ ಪಾರ್ಟ್ 2 ಕತೆ ರೆಡಿ ಇದೆ. ಸೊ ಸೇಮ್ ತಾರಾಗಣ, ಬಹಳ ಅದ್ಭುತವಾದಂತ ಕತೆ ಅದು, ಆಲ್ರೆಡಿ ರೆಡಿ ಆಗ್ತಾ ಇದೆ.
1: ಪಾರ್ಟ್ 2 ಮಾಡಕ್ಕೆ ಪಾರ್ಟ್ 2 ಮಾಡಿ, ಖಂಡಿತ ಮಾಡಿ, ಆಲ್ ದಿ ಬೆಸ್ಟ್. ಅದಕ್ಕಿಂತ ಮುಂಚೆ ಪ್ರಿಯಾಂಕಾ ಅವರು ಗುಡ್ ಸ್ಟೂಡೆಂಟ್ ಆರ್ ಹೇಗೆ ತರಲೆ ಸ್ಟೂಡೆಂಟ್ ಸೆಟ್ ಅಲ್ಲಿ? ಪ್ರಶ್ನೆ ಕೇಳೋದು ಮಾತ್ರ ಇದು, ನೀವು ಅಯ್ಯೋ ನೋ ನೋ ನೋ ಹೇಳಂಗಿಲ್ಲ, ಆನ್ಸರ್
3: ನೋಡೋದು.
1: ಪ್ರಿಯಾಂಕಾ ಎಸ್ ಡಿ ಅಂತ ಇರದೆ ಸೆಲ್ಫ್ ಡ್ರಮ್ ಅಂತ
0: ಹಾಗಲ್ಲ, ಹೇಳಿದ ತಕ್ಷಣವೇ ಅವಳದು ಸ್ಟೈಲ್ ಇದೆ ಸುಮ್ಮನೆ ಅಬ್ಸರ್ವ್ ಮಾಡೋದಂಗೆ. ಹಾಂ ಸರ್, ನಾರಡಿ ಸರ್, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಡೈರೆಕ್ಟರ್ಗೆ?
1: ಹೌದು,
0: ನಾವು ಕೆಲವು ಹೇಳ್ತೇವೆ, ಹೇಳಿ ಹೇಳಿ ಒಂದು 10 ಸರ್ ಹೇಳಿದ ಮೇಲೆ ಕೂಡ ನಾ ರೆಡಿನ ಅಂತ ಕೇಳಬೇಕು. ಹೇಳಿದ ರೆಡಿ ಸರ್ ಟೆಕ್ ಕಂಪ್ಯೂಟರ್ ತರ ಅವಳು ಒಂದು ಡೈಲಾಗ್ ಕೊಟ್ಟು ನೋಡಿದ ಸೀಟ್ ಅನ್ನ ಸಹ ನೋಡಿ ಸರ್
1: ಕಂಪ್ಯೂಟರ್
0: ಸೂಪರ್ ಫಾಸ್ಟ್ ಸೂಪರ್ ಫಾಸ್ಟ್ ಕಂಪ್ಯೂಟರ್ ವೆರಿ ಬ್ರಿಲಿಯಂಟ್
1: ವೆರಿ ಇಂಪಾರ್ಟೆಂಟ್ ಟೈಮ್ ಸೀನ್ಸ್ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಬ್ರಿಲಿಯಂಟ್. ಈಗ ರುದ್ರಾಭಿಷೇಕಂ ಸಿನಿಮಾದ ಮತ್ತೊಂದು ಹಾಡನ್ನು ಕೇಳೋಣ. ಈ ಹಾಡು ನನಗೆ ತುಂಬಾ ಇಷ್ಟ. ಹಾಡನ್ನ ಕೇಳಿದ್ಮೇಲೆ ಸ್ನೇಹಿತರು, ಈ ಹಾಡನ್ನು ಕೇಳಿದ್ಮೇಲೆ ಹಾಡು ಹೇಗಿತ್ತು ಅಂತ ನನಗೆ ಎಸ್ ಎಂ ಎಸ್ ಮಾಡಬೇಕು. 9480901013 ಇದು ನಂಬರ್ ಟು ಮೆಸೇಜ್. ಇನ್ಫ್ಯಾಕ್ಟ್ ಮೊನ್ನೆಯಿಂದಾನೆ ಹಾಡುಗಳನ್ನ ಎಫ್ ಎಂ ಎಂಬುದಲ್ಲಿ ನಾವು ಕೇಳಿಸ್ತಾ ಇದೀವಿ, ಮುಂದೆ ಕೂಡ ಕೇಳಿಸ್ತೀವಿ ಖಂಡಿತವಾಗೂ.
4: ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25 ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ ನಾನು ಬರ್ತೀನಿ.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ
1: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ನವಿಲುಗರಿ ಕಾರ್ಯಕ್ರಮ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದೀನಿ. ರುದ್ರಾಭಿಷೇಕ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. 25ನೇ ತಾರೀಕು ಅಂದರೆ ನಾಳೆ ನಾಡಿದ್ದಿಂದ ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಹಾಡುಗಳು ತುಂಬ ಇಷ್ಟ ಆಗಿವೆ ಅಂತ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕು ತಾವರೆಕೆರೆಯಿಂದ SMS ಕಳಿಸಿದ್ದಾರೆ ಸರ್. ಥ್ಯಾಂಕ್ ಯು ನಾಗೇಂದ್ರ ಅವರೇ. ಇನ್ನು ಈ ಹಾಡನ್ನು ಎಲ್ಲಿ ಚಿತ್ರೀಕರಣ ಮಾಡಿದ್ರಿ? ಯಾರು ಅನ್ಸರ್ ಮಾಡ್ತೀರಿ ಅಂತ ಹೇಳಿ ಮುಂಚೆ ಅವ್ರು ಹೇಳ್ಬಿಟ್ರು. ರೈಟ್. ಸೊ ನಮ್ಮ ವಿಜಯ ರಾಘವೇಂದ್ರ ಅವರು ಸಂಭಾಷಣೆ ಎಷ್ಟು ಚೆನ್ನಾಗಿ ಬರ್ಕೊಟ್ಟಿರ್ತಾರೆ ಡೈರೆಕ್ಟರು, ಅಷ್ಟೇ ಚೆನ್ನಾಗಿ ಹೇಳ್ತಾರೆ ಅವರು. ಒಂದು ಪದ ಕಾಮ ಫುಲ್ ಸ್ಟಾಪ್, ಆ ಕಡೆ ಈ ಕಡೆ ಹೋಗಲ್ಲ. ಅಂಥ ಅದ್ಭುತವಾದಂಥ ಆ್ಯಕ್ಟರ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು, ಅವ್ರ ಜೊತೆ ಡಾನ್ಸ್ ಮಾಡಿದ್ದು ಎಷ್ಟು ಖುಷಿ ಇತ್ತು ಪ್ರಿಯಾಂಕಾ?
2: ಫಸ್ಟ್ ಆಫ್ ಆಲ್ ನಂಗೆ ಅವ್ರಂದ್ರೆ ತುಂಬ ಇಷ್ಟ. ಯಾಕೆ ಅಂದ್ರೆ ಅವ್ರ ಮಾತಾಡೋದು, ಅವ್ರು ಮಾತಾಡೋದೇ ಆಗ್ಲಿ, ಅವ್ರಿರೋ ರೀತಿ ಆಗ್ಲಿ, ತುಂಬಾ ಕಂಫರ್ಟಬಲ್ ಅಂಡ್ ಸೇಫ್ ಆಗಿರುತ್ತೆ ಅವ್ರ ಜೊತೆ. ಸೊ ನನಗೆ ಒಂದು 5 ವರ್ಷದಿಂದ ಹಳೆ ಸ್ನೇಹಿತರು ಅವರು. ಸೊ ನಾವು ತುಂಬಾ ರೇರ್ ಆಗಿ ನಾವು ಸಿಗ್ತಾ ಇದ್ವು.
0: 5 ವರ್ಷದ ಹಿಂದೆ ಹಳೆ ಸ್ನೇಹಿತರು, ಈಗ ಸ್ನೇಹಿತರು
2: ಅಲ್ಲ, ಅಂದ್ರೆ 8 ವರ್ಷದಿಂದ ಸ್ನೇಹಿತರು. ಸೊ ನಾವು ನನ್ಗೆ ಅಷ್ಟು ಅವ್ರ ಜೊತೆ ಒಂದು ಭೇಟಿ ಆಗೋದಾಗ್ಲಿ ಅದು ಸಿಕ್ಕಿರ್ಲಿಲ್ಲ. ಬರೀ ಯಾವಾಗಾದ್ರೂ ಫೋನ್ ಅಲ್ಲಿ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತಿದ್ವು. ಬಟ್ ನಾನು ಸಿನಿಮಾ ಸ್ಪಾಟಿಗೆ ಬಂದಾಗ್ಲೇನೆ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ನಂಗೆ ಅವಕಾಶ ಸಿಕ್ತು. ನಾನು ಅವಾಗ ಅನ್ಕೊಳ್ತಾ ಇದ್ದೆ, ಯಾವಾಗ್ಲೂ ಟಿವಿಲ್ ನೋಡೋದು ಬೇರೆ ತರ ಇದ್ರು, ನಾವು ಲೈವ್ ಅಲ್ಲಿ ನಾವು ಅವ್ರ ಆಕ್ಟಿಂಗ್ ನೋಡ್ಬೇಕಾದ್ರೆ ನಾನೇ ಅಲ್ಲಿ ಶಾಕ್ ಆಗ್ತಾ ಇದ್ದೆ. ಆಡಿಯನ್ ಆಗಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ ಇವರು, ಇವ್ರ ಹತ್ರ ಎಷ್ಟೋ ವಿಷಯಗಳನ್ನ ನಾನು ಕಲ್ತ್ಕೋಬಹುದು ಅನ್ನೋ ತರ ನನ್ಗೊಂದು ಇದು ಸಿಕ್ತು ಸ್ಪಾಟ್ ಅಲ್ಲಿ. ಆಮೇಲೆ ಅವ್ರ ಸಿಂಪ್ಲಿಸಿಟಿನೇ ಚಂದ ಸ್ಪಾಟ್ ಅಲ್ಲಿ ನೋಡ್ಬೇಕಾದ್ರೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನಾನು ಶೇರ್ ಮಾಡಿದ್ದೆ.
0: ಕರೆಕ್ಟ್. ಮಲೆನಾಡ ಹುಡುಗಿ ಅಲ್ವಾ ಸರ್? ಸೊ ಹೇಳ್ಕೊಡೋದೇನ್ ಬೇಡ, ಮತ್ತೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಬೇಕು ಬೇಕು ಬೇಕು ಬೇಕು ಹೇಳಿ ಸರ್.
3: ಅಲ್ಲ, ವಿಜಯ ರಾಘವೇಂದ್ರ ಚಿಕ್ಕ ಮಗುವಾಗಿಂದ ನಾನು
0: ನೋಡಿದ್ದೆ.
3: ಆತನ ಶ್ರದ್ಧೆ ಇದೆಯಲ್ಲ, ನೀವು ಒಂದು ಪುಟ್ಟರಾಜ ಗವಾಯಿ ಬಗ್ಗೆ ಅವರು ಆಕ್ಟ್ ಮಾಡಿದ್ದಿದೆಯಲ್ಲ, ನಿಮ್ಮ ಅವ್ರ ಪಾತ್ರ ಯಾವ ಪಾತ್ರ ಕೊಡ್ತಿರೋ ಅಲ್ಲಿ ವಿಜಯ ರಾಘವೇಂದ್ರ ಅಲ್ಲ ಆ ಪಾತ್ರ.
0: ಕರೆಕ್ಟ್.
3: ಪುಟ್ಟರಾಜ ಗವಾಯಿಗಳಂತೂ ಅದೇ ಡಿಟ್ಟೋ ಹಾಗೆ ಮಾಡಿದ್ದಾರೆ. ಆಮೇಲೆ ಯಾವುದೇ ರೋಲ್ ಕೊಡಲಿ ನೀವು ಕೊಡಿ, ಅವ್ರು ಅದೇ ಆಗ್ತಾರೆ ಅಂತ ಪ್ರತಿಭಾವಂತ.
0: ಕರೆಕ್ಟ್ ಸರ್.
3: ಅದಕ್ಕೆ ಸರಿಯಾಗಿ ಅಷ್ಟೇ ವಿನಯವಂತ, ಸಜ್ಜನಿಕೆ, ಒಳ್ಳೆತನ ಎಲ್ಲ ಇದೆ.
0: ಹೌದು ಹೌದು, ಅಲ್ಲ ತುಂಬಾ ಒಳ್ಳೆ ಮಾತು ಹೇಳಿದ್ರೆ. ಕರೆಕ್ಟ್. ಯಾಕಂದ್ರೆ 25 ವರ್ಷಗಳಿಂದನೇ ಅವರಲ್ಲಿರುವಂತಹ ಪ್ರತಿಭೆ, ಪುಟ್ಟರಾಜ ಗವಾಯಿಗಳದವರು ಕ್ಯಾರೆಕ್ಟರ್ ಮಾಡೋದಿದೆ ಅಲ್ಲ, ತುಂಬಾ ಕಷ್ಟ. ತುಂಬಾ ಥ್ಯಾಂಕ್ ಯು ಸರ್, ಒಳ್ಳೆ ವಿಷಯ ನೆನೆಸ್ಕೊಂಡ್ರಿ. ಆ್ಯಂಡ್ ವಿಜಯ ರಾಘವೇಂದ್ರ ಅವರ ಆಕ್ಟಿಂಗ್ ಬಗ್ಗೆ, ಸಿನಿಮಾದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನಿಮ್ಮ ಬಗ್ಗೆ, ನಿಮ್ಮಿಂದ ಸರ್.
4: ಈಗಾಗಲೇ ನಮ್ಮ ವಿ ಮನೋಹರ್ ಸರ್ ಹೇಳಿದರು, ಆತ ಅಪ್ಪಟ ಒಂದು ಗ್ರಾಮಾಂತರ ಪ್ರತಿಭೆ ತರ ಇದನ್ನು.
0: ನೋ ಡೌಟ್, ನೋ ಡೌಟ್.
4: ಆತನ ಪಾತ್ರಗಳಲ್ಲಿ ಆತ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಈಗಾಗಲೇ ಈ ನಾಡಿನ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ನೋಡಿದ್ದಾರೆ. ನಾನು ಕೂಡ ಅವ್ರ ಫ್ಯಾನ್ಸ್ ಏನು ಆ್ಯಕ್ಚುಲಿ. ವಿಜಯ ರಾಘವೇಂದ್ರ ಸರ್ ಮಾಡಿದಂಥ ಎಷ್ಟು ಚಿತ್ರಗಳನ್ನು ನಾನು ನೋಡಿದ್ದೇನೆ, ತೆರೆ ಮೇಲೆ ನೋಡಿದ್ದೀನಿ, ಟಿವಿಗಳಲ್ಲಿ ನೋಡಿದ್ದೀನಿ. ನೋಡಿ, ನಾನು ಅಂದ್ಕೊಳ್ತಿದ್ದೆ ಒಂದಿನ ಒಂದು ಅವಕಾಶ ಬಂದರೆ ನನ್ನ ಮೊದಲ ಚಿತ್ರ ನಾಯಕ ನಟ ಈ ಹುಡುಗ ಆಗಿದ್ರೆ ಹೇಗಿರ್ತಿತ್ತು, ವಯಸ್ಸಲ್ಲಿ ನಾನು ದೊಡ್ಡವನು, ಈ ಥರ ನಾನು ಯೋಚನೆ ಮಾಡ್ತಿದ್ದೆ. ಸೊ ಅದು ಒಳ್ಳೆ ಸುದಿನ ಒಂದು ಕೂಡಿ ಬಂತು. ನನ್ನ ಸ್ನೇಹಿತರೆಲ್ಲ ಸರಿ ಸಿನಿಮಾ ಮಾಡಬೇಕಂದಾಗ ಈ ಪ್ರಾಜೆಕ್ಟನ್ನು ನಾನು ಕೈ ತಗೊಂಡೆ. ಸೊ ಅದಕ್ಕೆ ಅವರ ನಾಯಕರಾಗಿ ಆಯ್ಕೆ ಮಾಡಿಕೊಂಡೆ. ಸೊ ನನ್ನ ಕನಸನ್ನು ನಾನು ಈ ಚಿತ್ರದಲ್ಲಿ ಈಡೇರಿಸ್ಕೊಂಡೆ.
0: ಮ್ಯಾನಿಫೆಸ್ಟೇಷನ್ ಅಂತ ಇರುತ್ತೆ, ಯದ್ ಭಾವೋ ತದ್ ಭವತಿ ಅಂತ. ನೀವು ಮ್ಯಾನಿಫೆಸ್ಟೇಷನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರ, ಇದಾಗಬೇಕು ಅಂತ ಅಲ್ವಾ ಮನೋಹರ್ ಸರ್? ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ 25ನೇ ತಾರೀಕು ನಿಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ. ಒಂದು ಮಾತು ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಸಂತ್ ಕುಮಾರ್ ಸರ್?
4: ಇದೊಂದು ಅತ್ಯುತ್ತಮ ಚಿತ್ರ, ಖಂಡಿತ ಈ ನಾಡಿನ ಜನತೆ ಮರೆತು ಹೋಗುವಂಥ ಕಲೆಯನ್ನು ಮತ್ತೆ ನೆನಪಿಸ್ಬೇಕು ಅಂತಕ್ಕಂಥ ಒಂದು ದೇಹಧೋರಣೆಯಿಂದ ನಾನು ಈ ಸಿನಿಮಾ ಮಾಡಿದ್ದೀನಿ. ನೀವೆಲ್ಲರೂ ಬಂದು ನೋಡಿ, ಈಗಿನ ಮಕ್ಕಳಿಗೆ ಈ ಸಿನಿಮಾ ತೋರಿಸಿ, ನಿಮ್ಮ ಮಕ್ಕಳು ಕೂಡ ಮುಂದೆ ಈ ಥರ ಕಲೆಗಳಲ್ಲಿ ಅದ್ಭುತ ಪ್ರತಿಭಾವಂತರಾಗಿ ಬರಬಹುದೇನೋ. ಸೊ ಇದು ಸಾಮಾನ್ಯ ಕಲೆ ಅಲ್ಲ, ಗಂಡು ಮಿಟ್ಟನ ಕಲೆ ಅಂತ ಹೇಳ್ತಾರೆ, ಗಂಡು ಕಲೆ ಅಂತ ಹೇಳ್ತಾರೆ. ಈ ಕಲೆಯನ್ನು ರೂಢಿಸ್ಕೊಳ್ಳಿ, ಕಲ್ತ್ಕೊಳ್ಳಿ, ಇದರಲ್ಲಿ ದೈವ ಇದೆ, ಭಕ್ತಿ ಇದೆ. ಸೊ ನಮ್ಮ ಕಲ್ಚರ್ ಇದೆ. ಸೊ ಹೀಗಾಗಿ ಇದನ್ನು ಆರಾಧಿಸೋಣ. ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದ್ರ ಮುಖಾಂತರ ಈ ಕಲೆಯನ್ನು ಉಳಿಸಿ ಅಂತ.
0: ನವರತ್ನಗಳ ಬಗ್ಗೆ ಒಂದು ಮಾತು.
4: ಹಾ, ನವರತ್ನಗಳ ಬಗ್ಗೆ ಏನ್ ಮಾತಾಡೋ ಹಾಗಿಲ್ಲ ನಾವು. ಹೌದು, ಅಷ್ಟು ಒಳ್ಳೆ ಸ್ನೇಹಿತರವರು. ಏನೆಲ್ಲ ಟಪ್ಪಡ ಜಗಳ ಮಾಡ್ತೀವಲ್ಲ ಆಡ್ಬಿಟ್ ಅಂತ ಬಿಟ್ಟು, ಓ ಎಲ್ಲಿದ್ರಿ ಡೈರೆಕ್ಟ್ರೆ ಬನ್ನಿ ಕೂತ್ಕೊಳ್ಳೋದು ಪ್ರೀತಿಯಿಂದ ಮಾತಾಡೋದು, ಏನೇ ದುಡ್ಡು ಬಗ್ಗೆ ಯೋಚನೆ ಮಾಡಿಬಿಟ್ರಿ, ದುಡ್ಡು ಹಾಕ್ತೀವಿ ನೀವು ಸಿನಿಮಾ ಮಾಡಿ, ನೀವು ಈ ನಾಡಿನ ಜನಕ್ಕೊಂದು ಒಳ್ಳೆ ಸಿನಿಮಾ ಕೊಡೋಣ ನಾವು. ಒಬ್ಬ ರೈತರು ಅವರು, 9 ಜನ ರೈತಾಪಿ ಕುಟುಂಬದ ಬಂದಂಥವ್ರು ಒಂದು ಸಿನಿಮಾ ನಿರ್ಮಾಣ ಮಾಡೋದಿದೆಯಲ್ಲ, ನಾನು ಯಾಕೆ ಅಂತ ಕೇಳಿದೆ. ಅದರಲ್ಲಿ ಹೇಳ್ತಾರೆ, ನೋಡಿ ಕನ್ನಡ ಭಾಷೆ ಕೇಳೋರು ಮಾತಾಡಿದ್ರು ಉಳಿಯೋದಿಲ್ಲ, ಒಂದು ಭಾಷೆ ಒಂದು ಸಂತತಿ ನಾಶ ಆಗಬೇಕಂದ್ರೆ ಭಾಷೆ ನಾಶ ಆಗಬೇಕಂತ ಹೇಳ್ತಾರೆ, ಆ ಸಂತತಿನೇ ನಾಶ ಆಗೋಗ್ತದೆ, ಬರೀ ಭಾಷೆ ನಾಶ ಮಾಡಿದರೆ ಸಾಕು. ಸೊ ಹಾಗಾಗಿ ಒಂದು ಸಂತತಿ ಉಳಿಸ್ಬೇಕಂದ್ರೆ ಭಾಷೆ ಉಳಿಸ್ಬೇಕು, ನಾವು ಕನ್ನಡ ಸಿನಿಮಾ ಮಾಡೋಣ, ನೀವು ಕನ್ನಡ ಸಿನಿಮಾ ಮಾಡಿ ನೀವು ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾ ಮಾಡಬೇಕಂತ ಅವರು ಒಂದು ತೀರ್ಮಾನ ತಗೊಂಡು ನನ್ನ ಹತ್ರ ಬಂದ್ರಲ್ಲ, ಭಾಳ ಖುಷಿ ಆಯಿತು. ಸೊ ಅನೇಕ ಜನ ಕನ್ನಡ ನಾಡನ್ನು ಕಟ್ಟಿ ಹೋರಾಟ ಮಾಡಿ ಕನ್ನಡ ಉಳಿಸ್ತವ್ರ ಸಾಲಲ್ಲಿ ಈ ಚಿತ್ರ ಮಾಡ್ತೀವಿ ಅಂತ ಬಂದರೂ ಕೂಡ ನಾನು ನೋಡ್ಲಿಕ್ಕೆ ಇಷ್ಟಪಡ್ತೀನಿ.
0: ಗುಡ್, ಒಳ್ಳೇದಾಗಲಿ. ಸೆಪ್ಟೆಂಬರ್ 25 ರಾಜ್ಯಾದ್ಯಂತ ರುದ್ರಾಭಿಷೇಕಂ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ, ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಆ್ಯಂಡ್ ಜೊತೆಗೆ ಪಾರ್ಟ್ 2 ಕೂಡ ಮಾಡಿ.
4: ಎಸ್,
0: ವೆರಿ ಇಂಪಾರ್ಟೆಂಟ್, ಪಾರ್ಟ್ 2 ಕೂಡ ಮಾಡಿ. ಥ್ಯಾಂಕ್ ಯು ಡೈರೆಕ್ಟರ್. ಸರ್, ಮನೋಜ್ ಸರ್,
3: ನಾನು ಅದೇ ಡೈರೆಕ್ಟ್ ಹೇಳಿದ್ರಲ್ಲ ನವರತ್ನಗಳ ಬಗ್ಗೆ, ಅವರು ನಮ್ಮನ್ನು ನಂಬಿ ಇದಕ್ಕೆ ಬಂಡವಾಳ ಹಾಕಿದ್ದಾರೆ, ಆಮೇಲೆ ಡೈರೆಕ್ಟ್ರು ನನಗೆ ಕೆಲಸ ಕೊಟ್ಟಿದ್ದಾರೆ, ಹಾಗಾಗಿ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಈ ಸಿನಿಮಾದ ಯಶಸ್ಸಿನಿಂದ ಮತ್ತೆ ಮತ್ತೆ ಸಿನಿಮಾ ಮಾಡೋ ಹಾಗಾಗಬೇಕು. ಹಾಗಾಗಿ ನವರತ್ನಗಳಿಗೂ ಯಶಸ್ಸು ಸಿಗಲಿ, ನಿರ್ದೇಶಕ ವಸಂತ್ ಕುಮಾರ್ ಅವರಿಗೂ ಯಶಸ್ಸು ಸಿಗಲಿ, ಪ್ರಿಯಾಂಕಾ ಅವರಿಗೂ ಯಶಸ್ಸು ಸಿಗಲಿ, ವಿಜಯ ರಾಘವೇಂದ್ರನಿಗೂ ಯಶಸ್ಸು ಸಿಗಲಿ, ಮತ್ತೆ ಇದೇ ಟೀಮ್ ಮತ್ತೆ ಮಾಡೋ ಹಾಗೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಅದ್ರ ಜೊತೆಗೆ ನಮ್ಮ ಇದನ್ನು ಕೇಳ್ತಾ ಇರುವಂತಹ ಶ್ರೋತೃಗಳಿಗೆ ಎಲ್ಲ ರೀತಿಯಲ್ಲೂ ಶುಭ ಹಾರೈಸ್ತೀನಿ.
0: ಹಾಗೆ ಕನ್ನಡ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ
4: ನೋಡಿ.
3: ಹೌದು,
0: ಇಂಪಾರ್ಟೆಂಟ್ ಅಲ್ವಾ ಸರ್? ಒಂದ್ಸಾರಿ ಹೇಳ್ಬಿಡಿ, 25ನೇ ತಾರೀಕು ರುದ್ರಾಭಿಷೇಕಂ ರಿಸರ್ವ್
3: ಇದೆ, 25ನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ನಮ್ಮ ರುದ್ರಾಭಿಷೇಕಂ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಕನ್ನಡಿಗರೆಲ್ಲ ಈ ಚಿತ್ರವನ್ನು ನೋಡಿ ನಮ್ಮನ್ನು ಗೆಲ್ಲಿಸಿ.
0: ಹಾಂ, ಇನ್ನು ಇವ್ರನ್ನ ಕೇಳಿದ್ಮೇಲೆ ಥ್ಯಾಂಕ್ ಯು ಅಂತ ಹೇಳಂಗಿಲ್ಲ, ಇವ್ರನ್ನ ಕೇಳಲೇಬೇಕು. ಹೃದಯದ ಬಾಗಿಲು, ಐ ಲವ್ ದಟ್ ಸಾಂಗ್. ಇನ್ ಫ್ಯಾಕ್ಟ್ ಐ ಲವ್ ದಟ್ ಸಾಂಗ್, ದ ವೇ ಅವ್ರು ಹಾಡಿದ್ದಾಗಿರ್ಬೋದು, ಆ ಪಿಕ್ಚರೈಸೇಷನ್ ಕೂಡ ಆಗಿರ್ಬೋದು. ಆ್ಯಂಡ್ ಮನೋಹರ್ ಸರ್ ಹಾಡುಗಳು ಯಾವ್ದು ಹಾಡೋದನ್ನು ಗುಣಕ್ತಾ ಇರುತ್ತೆ. ನೀವು ಹೇಳ್ದಂಗೆ ನೀವು ಅವ್ರ ಹಾಡುಗಳನ್ನ ಲಾಲಿ ಥರ ಕೇಳಿದಿರಿ, ನಾವು ಕೇಳ್ತಾ ಕೇಳ್ತಾ ಲಾಲಿ ಆಗಿದ್ದೀವಿ, ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ. ಹಾಂ ಹೇಳಿ, ಕೊನೆಯದಾಗಿ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಿ.
2: ಹೌದು, ನನ್ನ ಸಿನಿಮಾ ತಂಡ ನನ್ನ ನಿಜವಾಗ್ಲೂ ಒಂದು ಫ್ಯಾಮಿಲಿ ತರನೇ ನೋಡ್ಕೊಂಡಿದೆ, ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಮ್ಮ ವಸಂತ್ ಸರ್ ಇರ್ಬೋದು, ನಮ್ಮ 9 ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರೂ ನನ್ನ ತುಂಬ ಚೆನ್ನಾಗಿ ಸೌಕರ್ಯಗಳಿರ್ಬೋದು ಎಲ್ಲ ಮಾಡಿಕೊಟ್ರು. ಅವರು ಒಂದೊಳ್ಳೆ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾ ಮೂಲಕ. ಈ ಸಿನಿಮಾ ಖಂಡಿತವಾಗ್ಲೂ ಅವ್ರಿಗೆ ಇನ್ನೆಚ್ಚು ಯಶಸ್ಸು ಸಿಗಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಸೊ ಇನ್ನೊಂದು 2 ಡೇಸ್ ಅಷ್ಟೇ ಇರೋದು, 25ನೇ ತಾರೀಕು ನಮ್ಮ ರುದ್ರಾಭಿಷೇಕಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬರು ಎಲ್ಲರ ಜೊತೆನೂ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ.
0: ಹಾಂ, ನಾನು ಕೇಳ್ಕೊಳ್ತಾ ಇರೋದು ಯಾರು ಅಂತ ಕೂಡ ಹೇಳಬೇಕು ನೀವು.
2: ನಾನು ಪ್ರಿಯಾಂಕಾ ತಿಮ್ಮೇಶ್ ಕೇಳ್ಕೊಳ್ತಾ ಇದ್ದೀನಿ.
0: ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಂ ಸ್ನೇಹಿತರೆ, ರುದ್ರಾಭಿಷೇಕಂ ಚಿತ್ರ ನಾನಾಗಲೇ ಹೇಳಿದೆ, ಮತ್ತೊಂದು ಸರಿ, ಇಟ್ಸ್ ಮೈ ಡ್ಯೂಟಿ, ಇಟ್ಸ್ ನಾಟ್ ಮೈ ಡ್ಯೂಟಿ, ಇಟ್ಸ್ ಮೈ ಡಿವೇರ್ ಡೆಫಿನೆಟ್ಲಿ ಐ ಸೇ ದಟ್. ವಸಂತ್ ಕುಮಾರ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ, ವಿ ಮನೋಹರ್ ಸರ್ ಸಂಗೀತ ನಿರ್ದೇಶನ ಮಾಡಿದಂಥ ಚಿತ್ರ, ವಿಜಯ ರಾಘವೇಂದ್ರ ಮತ್ತು ಪ್ರಿಯಾಂಕಾ ತಿಮ್ಮೇಶ್ ಆ್ಯಕ್ಟ್ ಮಾಡಿದಂಥ ಚಿತ್ರ ರುದ್ರಾಭಿಷೇಕಂ, ಸೆಪ್ಟೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಆಲ್ರೆಡಿ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಸಿನಿಮಾವನ್ನು, ಕನ್ನಡ ಸಿನಿಮಾವನ್ನು ಥಿಯೇಟರ್ಲ್ಲಿ ಹೋಗಿ ನೋಡಿ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ.
2: ಥ್ಯಾಂಕ್ ಯು ಸರ್,
0: ಆಲ್ ದಿ ಬೆಸ್ಟ್.
3: ಧನ್ಯವಾದಗಳು.
0: ಸೊ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಎಫ್ ಎಂ ರೇನ್ಬೋ ಮ್ಯೂಸಿಕಲ್ ಇಯರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ನಮಸ್ಕಾರ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್? ಒಂದಿಷ್ಟು ಖಾರ, ಒಂದಿಷ್ಟು ಸಿಹಿ, ಒಂದಿಷ್ಟು ಸುವಾಸನೆ, ಇವೆಲ್ಲ ಸೇರಿ ನಮ್ಮ ದಿನವನ್ನು ಇನ್ನೂ ಸ್ಪೆಷಲ್ ಆಗಿ ಮಾಡಿಬಿಡುತ್ತೆ ಅಲ್ವಾ? ಈ ರುಚಿಯ ಹಿಂದಿರುವ ಕಥೆ

0: ಗಳು ಅಡಿಗೆಯಲ್ಲಿರುವ ಆ ಚಿಕ್ಕ ಚಿಕ್ಕ ಸೀಕ್ರೆಟ್ಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ನಮ್ಮ ಶ್ರೋತೃ ಒಬ್ರು ಇದ್ದಾರೆ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಹಲೋ, ನಮಸ್ಕಾರ.
0: ಹಾ, ಯಾರು ಮಾತಾಡ್ತಾ?
1: ಮೈಸೂರಿಂದ ಮಾತಾಡ್ತಾ ಇರೋದು.
0: ನಮಸ್ಕಾರ ಸಾವಿತ್ರಿ ಅವರೇ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಸಾವಿತ್ರಿ ಅವರು, ಹಾ ಸಾವಿತ್ರಿ ಅವರೇ, ನಮಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಯಾವ ಅಡಿಗೆಯನ್ನ ನಮ್ಮ ಎಲ್ಲ ಕೇಳುಗರಿಗೆ ಶೇರ್ ಮಾಡ್ತಾ ಇದ್ದೀರಾ?
1: ನಾನಿವತ್ತು ಪಾಲಕ್ ತಂಬುಳಿ ಅಂತ ಮಾಡ್ತಾ ಇದ್ದೀನಿ.
0: ಓಕೆ,
1: ಮಾಡಿದ್ದೀನಿ. ಇದು ತುಂಬಾ ಸುಲಭವಾಗಿತ್ತು, ಬೇಗ ಆಗುತ್ತೆ. ಇದಕ್ಕೆ ಏನಂದ್ರೆ ಪಾಲಕ್ ಬೇಕು. ನೀವು ಹಿಂದಿನ ದಿನನೇ ತೊಳೆದ್ಬಿಟ್ಟು ಅದನ್ನ ಒಂದ್ ಬಟ್ಟೆ ಮೇಲೆ ಹರಡ್ ಬಿಟ್ಬಿಟ್ಟು ಬೆಳಗ್ಗೆ ತುಂಬಾ ಬೇಗ ಆಗೋಗುತ್ತೆ.
0: ಹೌದಾ?
1: ಇದಕ್ಕೆ ತುಂಬಾ ಬೇಗ ಆಗೋಗುತ್ತೆ. ಅದೇ ಬಟ್ಟೆ ಮೇಲೆ ಪಾಲಕ್ ತುಂಬಾ ಸೂಕ್ಷ್ಮವಾದ ಸೊಪ್ಪಲ್ವಾ, ಅದನ್ನ ಕಟ್ಟಿ ಇಡಕ್ ಆಗೋದಿಲ್ಲ. ಅದ್ ತೊಳೆದ್ಬಿಟ್ಟು ರಾತ್ರಿನೇ ರೆಡಿ ಮಾಡ್ಕೊಂಡ್ರೆ ಬೇಗ ಸುಲಭ ಆಗುತ್ತೆ. ಅದು ಬೆಳಿಗ್ಗೆನು ಮಾಡಬಹುದು, ಅದೇನಿಲ್ಲ. ರಾತ್ರಿ ಮಾಡುವಂದ್ರೆ ಉದ್ಯೋಗಸ್ಥರಿಗೆಲ್ಲ ತುಂಬಾ ಸುಲಭ ಆಗುತ್ತೆ. ನೀವು ಒಂದು ಕಟ್ಟು ಪಾಲಕ್ನ ತೊಳೆದು ಇಟ್ಕೋಬೇಕು. ಅದನ್ನ ದಪ್ಪ ದಪ್ಪದ ಕಟ್ ಮಾಡ್ಕೋಬೇಕಷ್ಟೇ. ಅಲ್ಲಿ ಒಂದು ಬಾಂಡ್ಲಿಗೆ ತುಪ್ಪ ಹಾಕಿ, ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ, ಆ ಸೊಪ್ಪನ್ನ ತುಪ್ಪಕ್ಕೆ, ಒಂದು ಜೀರಿಗೆ, ಮೆಣೆ ಒಂದ್ ಸ್ಪೂನ್, ಒಂದು ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅಂದ್ರೆ ಒಂದ್ 15 ಮೆಣಸಿನ ಕಾಳು, ಒಂದ್ 8-10 ಮೆಣಸಿನ ಕಾಳು, ಕಾಲ್ ಟೀ ಸ್ಪೂನ್ ಅಷ್ಟಂತ ಇಟ್ಕೊಳ್ಳಿ. ಅಷ್ಟು ಮೆಣಸಿನ ಕಾಳನ್ನ ಹಾಕ್ಬೇಕು ಒಗ್ಗರಣೆಗೆ. ಆಮೇಲೆ ಅದಾದ್ಮೇಲೆ ಪಾಲಕ್ ಸೊಪ್ಪನ್ನ ಬಾಡಿಸ್ಬೇಕು. ನೀವು ಬಾಡಿಸ್ಬಿಟ್ಟು ನೀರ್ ಹಾಕೊಳ್ಬಾರ್ದು, ಹಾಗೆ ಅದು ಕಡಿಮೆ ಆಗೋಗುತ್ತೆ. ನಿಮಗ್ ಪಾಲಕ್ ಸೊಪ್ಪಿನ ಬೆಂದಿರೋದು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ತೆಗೆದ್ಬಿಟ್ಟು ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಪಾಲಕ್ ಸೊಪ್ಪಿಗೆ ಒಂದ್ ಕಪ್ ಕಾಯ್ತುರಿ, ಒಂದು ಮೆಣಸಿನ್ಕಾಯಿ,
0: ಓಕೆ,
1: ಇಷ್ಟನ್ನ ಮಿಕ್ಸಿಗೆ ಹಾಕೋಬೇಕು. ಪಾಲಕ್ ಸೊಪ್ಪು ತಣ್ಣಗಾದ ತಕ್ಷಣ
0: ಪಾಲಕ್ ಸೊಪ್ಪನ್ನು ಬಾಡಿಸ್ಕೊಂಡು ಇದನ್ನು ಕಾಯ್ತುರಿನೂ ಬಾಡಿಸ್ಕೋಬೇಕಾ?
1: ಇಲ್ಲ ಇಲ್ಲ, ಕಾಯ್ತುರಿಸ್ಕೋಬೇಕಾಗಿಲ್ಲ. ಕಾಯ್ತುರಿ ತುರಿದು ಇಟ್ಕೊಂಡಿದ್ರೆ, ಒಂದ್ ಕಪ್ ಕಾಯ್ತುರಿ ತುರಿದು ಇಟ್ಕೊಂಡ್ರೆ, ಹಸಿ ಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಮೆಣಸು, ಜೀರಿಗೆ ಬಾಡಿಸಿರೋದನ್ನ ತೆಗೆದು ಮಿಕ್ಸಿಗೆ ಫಸ್ಟ್ ಮಿಕ್ಸಿಗೆ ಒಂದ್ ರೌಂಡ್ ಇದು ಹಾಕೋಬೇಕು ಸೊಪ್ಪಿನ ಬಾಡಿಸಿದ್ದು. ಆಮೇಲೆ ಅದಕ್ಕೆ ಕಾಯ್ತುರಿ ಹಾಕೋಬೇಕು.
0: ಸರಿ.
1: ಆಮೇಲೆ ಒಂದ್ ಕಪ್ಪು ರುಬ್ಬ ಆದ್ಮೇಲೆ, ಕಾಯ್ತುರಿ ಇದೆಲ್ಲ ರುಬ್ಬ ಆದ್ಮೇಲೆ ಒಂದ್ ಕಪ್ ಮೊಸರು ಹಾಕೋಬೇಕು. ಮೊಸರು ಹಾಕಿ ರುಬ್ಬಬೇಕು, ಅದು ಚೆನ್ನಾಗಿ ಇದಾಗತ್ತೆ. ಆಮೇಲೆ ತೆಗೆದು ಒಂದ್ ಪಾತ್ರೆಗೆ ಬಗ್ಸಿ, ಆ ಪಾತ್ರೆಗೆ ಆಮೇಲೆ ಮಿಕ್ಸಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ ತೊಳೆದು ಅದಕ್ಕೆ ಹಾಕಿ ಇಟ್ರೆ ತಂಬುಡಿ ರೆಡಿ ಆಗುತ್ತೆ. ಮತ್ತೆ ರುಚಿಗೆ ಸ್ವಲ್ಪ ಉಪ್ಪು. ಮತ್ತೆ ಇನ್ನೊಂದ್ಸತಿ ಒಂದ್ ಸೌಟಲ್ ಒಗ್ಗರಣೆ ತುಪ್ಪ, ಅದು ತುಪ್ಪ ಹಾಕಿ, ಆಮೇಲೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಇಟ್ರೆ ಆ ತಂಬುಳಿ ಪಾತ್ರೆಗೆ ಹಾಕಿದ್ರೆ ತಂಬುಳಿ ರೆಡಿ ಆಯ್ತು.
0: ಓಕೆ, ಅನ್ನದ ಜೊತೆ ಎಲ್ಲ ತಿನ್ನಕ್ಕೆ ಸೂಪರ್ ಆಗಿದೆ.
1: ಅನ್ನದ ಜೊತೆ ನೀವು ಸ್ವಲ್ಪ ತೆಳ್ಳಗಾದ್ರೂ ಮಾಡ್ಕೋಬಹುದಿದ್ದೀನ.
0: ಓಕೆ,
1: ನೀವು ಬೇಕಾದ್ರೆ ಇದನ್ನ ಮಸಾಲೆ ಮಜ್ಜಿಗೆ ತರ ತೆಳ್ಳಗ್ ಮಾಡ್ಕೊಂಡು ಕುಡಿಲೂಬಹುದು.
0: ಕರೆಕ್ಟ್,
1: ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಅನ್ನಕ್ಕೆ ಒಂಥರ ಹಗುರವಾಗಿರ್ತೇತಿ, ತಿಂದ್ರೆ ಏನೋ ತುಂಬಾ ಜಾಸ್ತಿ ಹೆವಿ ಆಗಲ್ಲ. ಇದು ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ.
0: ಕರೆಕ್ಟ್. ಮತ್ ಪಾಲಕ್ ಅಲ್ಲಿ ಐರನ್ ತುಂಬಾ ಇರುತ್ತೆ ಅಂತ,
1: ಫೈಬರ್ ಇರುತ್ತೆ, ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಚಟ್ನಿ ತರದು ಇರುತ್ತೆ.
0: ಓಹೋ, ಸೊ ಚಟ್ನಿ ತರನು ತಿನ್ಬಹುದು, ಒಳ್ಳೇದೇ.
1: ನೋಡ್ಕೋಬಹುದು. ತೆಳ್ಳಗ್ ಮಾಡ್ಕೊಂಡ್ರೆ ಸ್ವಲ್ಪ ನೀರ್ ಹಾಕಿ ಮಾಡ್ಕೊಂಡ್ರೆ ಅನ್ನದ ಜೊತೆ ಕಲ್ಸ್ಕೊಂಡ್ ತಿನ್ಬಹುದು.
0: ನೀವ ಹೇಳ್ತಿದ್ದೀರಾ,
1: ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ನಿಮ್ಗೆ
0: 10 ರೆಡಿ ಆಗುತ್ತೆ, 3 ಹೇಳ್ಬಿಡ್ಬೋದು ಅಲ್ವಾ ಸಾವಿತ್ರಿ ಅವರೇ?
1: ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಇದನ್ನು ಬಸಳೆ ಸೊಪ್ಪನ್ನು ಮಾಡಬಹುದು. ಇದನ್ನೇ,
0: ಓಹೋ, ಇದೇ ಸೇಮ್ ಪ್ಯಾಟರ್ನ್ ಬಸಳೆ ಸೊಪ್ಪಲ್ಲಿ ಮಾಡೋದು.
1: ಬಸಳೆ ಸೊಪ್ಪಲ್ಲಿ ಅದೆಲ್ಲ ಬಸಳೆ ಸ್ವಲ್ಪ ನೀರೆಲ್ಲ ಹೋಗಿಸ್ಕೊಂಡಿರ್ಬೇಕು, ಅದ್ ಸ್ವಲ್ಪ ಅಂಟಿಗಟ್ಟಿ ಚೆನ್ನಾಗಿ ಹುರ್ಕೋಬೇಕು. ಅಷ್ಟೇ, ಇದೇ ವಿಧಾನ ಬಸಳೆ ಸೊಪ್ಪಲ್ಲು. ಬಸಳೆ ಸೊಪ್ಪು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸಿಗದ್ ಕಷ್ಟ, ಪಾಲಕ್ ಸೊಪ್ಪು ಆದ್ರೆ ಸಿಗ್ತಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಮಾಡಿ.
0: ಖಂಡಿತ ಖಂಡಿತ. ಹೌದು, ಈಗ ಮದ್ವೆ ಊಟ, ಹೊರಗಡೆ ಪಾರ್ಟಿಗೆ ಹೋದ್ಮೇಲೆ ಸಂಜೆ ಬಂದ್ಮೇಲೆ ಏನು ತಿನ್ಬೇಕು ಅಂತ ಅನ್ಸಲ್ಲ. ಆಗ ನೀವು ಹೇಳ್ದಂಗೆ ಈ ತಂಬುಳಿ ಒಂದನ್ನ ಮಾಡ್ಕೊಂಡು ಮಜ್ಜಿಗೆ ಹಾಕೊಂಡು ಕುಡಿದ್ ಬಿಟ್ರೆ ಲೈಟು ಆಯ್ತು, ಫೈಬರ್ ಆಯ್ತು, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ.
1: ಹೌದು
0: ಹೌದು, ಖಂಡಿತವಾಗ್ಲು. ಸಾವಿತ್ರಿ ಅವರು ಮೈಸೂರಿನಿಂದ ಕರೆ ಮಾಡಿ ನಮಗೆ ಈ ಪಾಲಾಗಿ ತಂಬುಳಿ, ಒಂದು ಆರೋಗ್ಯಕರವಾದ ತಂಬುಳಿ ನೀವು ಅನ್ನಕ್ಕೆ ಜೊತೆ ತಿನ್ನಬಹುದು, ಚಪಾತಿಗೆ ಗಟ್ಟಿ ಮಾಡ್ಕೊಂಡು ತಿನ್ಬಹುದು, ಮಜ್ಜಿಗೆಗೆ ಕಲಿಸ್ಕೊಂಡು ಕುಡಿದ್ರೆ ಅದು ಕೂಡ ಆರೋಗ್ಯವಾಗಿರುವಂತಹ ಡ್ರಿಂಕ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸಾವಿತ್ರಿ ಅವರೇ? ಸೊ ಒಂದು ಒಳ್ಳೆ ಅಡುಗೆ ಅಂದ್ರೆ ಹೊಟ್ಟೆ ಮಾತ್ರ ತುಂಬಿಸಲ್ಲ, ಆದರೆ ಪ್ರೀತಿಯಿಂದ ಮಾಡಿದ ಅಡುಗೆ ಮನಸ್ಸನ್ನು ತುಂಬಿಸುತ್ತೆ. ಅಷ್ಟು ಮನಸ್ಸಿನಿಂದ ನಮಗೆ ಈ ಪಾಲಕ್ ತಂಬುಳಿ, ಅದ್ರ ಜೊತೆ ದ ಸೇಮ್ ಪ್ಯಾಟರ್ನ್ ಅಲ್ಲಿ ಬಸಳೆ ಸೊಪ್ಪಿನ ತಂಬುಳಿ ಕೂಡ ಮಾಡಬಹುದು ಅಂತ ನಮಗೆ ಸಾವಿತ್ರಿ ಅವರು ಮೈಸೂರಿನಿಂದ ಕರೆ ಮಾಡಿ ನಮ್ಮ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ರೆಸಿಪಿನ ನಮಗೆ ಶೇರ್ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ಹೌದು, ನಿಮ್ಮ ಮನೆಯಲ್ಲೂ ಸವಿಯಾದ ಇಂತಹ ಅನುಭವ ಉಳಿಯಲಿ. ಮತ್ತೊಂದು ರುಚಿಕರವಾದ ಭೇಟಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಅಡಿಗೆ ಮನೆಯಲ್ಲಿ ಪ್ರೀತಿ ಇರಲಿ, ಬದುಕಿನಲ್ಲಿ ಸವಿಯಿರಲಿ ಅಂತ ಹೇಳ್ದ. ಮತ್ತೊಂದು ದಿನ ಕರೆಯಲ್ಲಿ ಕೈ ರುಚಿ, ಯಾರ ಜೊತೆ ಯಾವ ರೆಸಿಪಿ ಶೇರ್ ಮಾಡ್ತಾರೆ ಅಂತ ನೀವು ಕೂಡ ಕಾಯ್ತಾ ಇರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಯಾರ್ಸ್, ಮ್ಯಾಜಿಕಲ್ ಯಾರ್ಸ್. ಧನ್ಯವಾದಗಳು.
2: ಕರ್ನಾಟಕ ಮ್ಯೂಸಿಕಲ್ ಇಯರ್ಸ್, ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕಲ್ ಇಯರ್ಸ್
3: ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಗೂ ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೇಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 12,600 ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುತ್ತಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ನಂತರ ರಾಷ್ಟ್ರಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟ್ರಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುಯಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ಯ ಭದ್ರತಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇಂದು ಯಶಸ್ವಿಯಾಗಿ 8 ವರ್ಷಗಳನ್ನು ಪೂರೈಸಿದೆ. 2018 ಸೆಪ್ಟೆಂಬರ್ನಲ್ಲಿ ಜಾರ್ಖಂಡ್ನ ರಾಂಚಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದ ಈ ಯೋಜನೆ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಾಧನೆಯ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ, ಇಂದು 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ವಾರ್ಷಿಕ 5 ಲಕ್ಷ ರೂಪಾಯಿಗಳ ಉಚಿತ ವೈದ್ಯಕೀಯ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ ಎಂದಿದ್ದಾರೆ. ದೇಶಾದ್ಯಂತ ಇರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಸಾರ್ವಜನಿಕರು 500 ಕೋಟಿಗೂ ಹೆಚ್ಚು ಬಾರಿ ಭೇಟಿ ನೀಡಿದ್ದು, ಗ್ರಾಮೀಣ ಮಟ್ಟದಲ್ಲೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಬಲಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೆ ದೇಶಾದ್ಯಂತ 48,54,00,000 ಅಧಿಕ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, 13 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನಗದುರಹಿತ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಯೋಜನೆಯಡಿ ಸುಮಾರು 38,000 ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲಾಗಿದ್ದು, ಸರ್ಕಾರವು ಚಿಕಿತ್ಸೆಗಾಗಿ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಿನಿಯೋಗಿಸಿದೆ. ಇತ್ತೀಚೆಗೆ ಈ ಯೋಜನೆಯ ಸೌಲಭ್ಯವನ್ನು 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಹಾಗೂ 37 ಲಕ್ಷ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕುಟುಂಬಗಳಿಗೂ ವಿಸ್ತರಿಸಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆ, ಆರ್ಥಿಕ ಸವಾಲುಗಳು ಹಾಗೂ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಜಾಗತಿಕ ದಕ್ಷಿಣ ದೇಶಗಳು ಪರಸ್ಪರ ಹೆಚ್ಚಿನ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ ನೀಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ನಡುವೆ ಆಯೋಜಿಸಲಾಗಿದ್ದ ಜಾಗತಿಕ ದಕ್ಷಿಣ ರಾಷ್ಟಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೂರೈಕೆ ಸರಪಳಿ, ಹಣಕಾಸು ಮತ್ತು ಸಾರಿಗೆ ಸಂಪರ್ಕದ ಅಡಚಣೆಗಳನ್ನು ನಿವಾರಿಸಲು ಈ ಒಕ್ಕೂಟದ ದೇಶಗಳು

0: ಜಂಟಿಯಾಗಿ ಶ್ರಮಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಇದೇ ವೇಳೆ ನಡೆದ ಭಾರತ ಸಿಇಎಲ್ಎಸಿ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಹಾಗೂ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ರಾಷ್ಟಗಳ ಸಮುದಾಯದ ನಡುವೆ ಆರ್ಥಿಕ ಮತ್ತು ಅಭಿವೃದ್ದಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಕರೆ ನೀಡಿದರು. ಈ ನಡುವೆ ಭಾರತ, ಯುಎಇ ಮತ್ತು ಫ್ರಾನ್ಸ್ ರಾಷ್ಟಗಳ ವಿದೇಶಾಂಗ ಸಚಿವರ ತ್ರಿಪಕ್ಷೀಯ ಸಭೆ ನಡೆದಿದ್ದು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ಆರೋಗ್ಯ ವಿಜ್ಞಾನ, ಇಂಧನ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಜಂಟಿ ಸಹಕಾರ ವಿಸ್ತರಿಸಲು ನಿರ್ಧರಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ ಬಿನ್ ಜಾಯದ್ ಅಲ್ ನಹ್ಯಾನ್ ಹಾಗೂ ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ತೆರಿಗೆ ಆಡಳಿತ ವ್ಯವಸ್ಥೆಯು ಕಾಗದ ಆಧಾರಿತ ಹಾಗೂ ವ್ಯಕ್ತಿಗತ ಸಂಬಂಧಿತ ಹಳೆಯ ಪ್ರಕ್ರಿಯೆಗಳಿಂದ ಹೊರಬಂದು ದತ್ತಾಂಶ ಆಧಾರಿತ ಮತ್ತು ಸಂಪೂರ್ಣ ಡಿಜಿಟಲ್ ಮಾಧ್ಯಮದತ್ತ ಮುಖ ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಬ್ರಿಕ್ಸ್ ದೇಶಗಳ ತೆರಿಗೆ ಮುಖ್ಯಸ್ಥರ ಸಭೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಯಶಸ್ವಿಯಾಗಿ ಜಾರಿಗೆ ತಂದಿರುವ ಮೊದಲೇ ಭರ್ತಿಯಾದ ರಿಟರ್ನ್ಸ್, ನೈಜ ಸಮಯದ ಇನ್ವಾಯ್ಸ್ ದೃಢೀಕರಣ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ತೆರಿಗೆದಾರರ ನೆರವು ವ್ಯವಸ್ಥೆಗಳು ಬ್ರಿಕ್ಸ್ ಪಾಲುದಾರ ರಾಷ್ಟಗಳಲ್ಲಿ ತೀವ್ರ ಆಸಕ್ತಿ ಮೂಡಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯೆಳೆದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜತೆಗೆ ಜನವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿವೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ 4ನೇ ದಿನವಾದ ಇಂದು ಭಾರತದ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಮಹಿಳಾ 49 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇದು ಅವರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮೊದಲ ಪದಕವಾಗಿದೆ. ಮಹಿಳಾ ಸ್ಕಿಟ್ ಶೂಟಿಂಗ್ ತಂಡ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಸ್ ಧನಿವಾಲ್ ಹಾಗೂ ರೈಸಾ ಧಿಲಾನಾ ಅವರನ್ನೊಳಗೊಂಡ

ಭಾರತೀಯ ತಂಡ ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಕಂಚು ಪದಕ ವಿಜೇತ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಮತ್ತೊಂದೆಡೆ, ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಜೈಮಿನಾ ಸೆಮಿಫೈನಲ್ನಲ್ಲಿ ಜಪಾನ್ನ ತಕೂಯ ಕರೋಸಾಕಾ ವಿರುದ್ಧ 2-4 ಅಂತರದಲ್ಲಿ ಸೋಲನುಭವಿಸಿ ಕಂಚಿನ ಪದಕ ಪಡೆದಿದ್ದಾರೆ. ಇದು ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಪದಕವಾಗಿದೆ. ಇದರ ಜೊತೆಗೆ ಈಜು ಸ್ಪರ್ಧೆಯಲ್ಲಿ ಭಾರತದ ಬೆನಿಸ್ಟನ್ ಬೆನೆಡಿಕ್ಟನ್ ಪುರುಷರ 100 ಮೀಟರ್ ಬಟರ್ಫ್ಲೈ ವಿಭಾಗದ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ರೋವಿಂಗ್ ಸ್ಪರ್ಧೆಯಲ್ಲಿ ಬಲರಾಜ್ ತನ್ವಾರ್ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ವಿಭಾಗದ ಫೈನಲ್ ಸುತ್ತಿಗೆ ಲಗ್ಗೆ ಇಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೇಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು. ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ.

ಸಾವು ಇದೆಯಲ್ಲ ಮನುಷ್ಯನಿಗೆ ಬಹಳ ಕಾಡದಂಥದ್ದು ಪ್ರಜ್ಞೆ. ಆದರೆ ಸಾವು ಸ್ನೇಹಿತ, ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಗೀತಾಂಜಲಿಯಲ್ಲಿ, ಡೆತ್ ಮೈ ಫ್ರೆಂಡ್ ಈಸ್ ವೇಟಿಂಗ್ ಎಟ್ ಮೈ ಡೋರ್ಸ್ ಅಂತ. ನನ್ನ ಸ್ನೇಹಿತ ನನ್ನ ಸಾವು ಅಂತ ಹೇಳ್ತಾರೆ. ಹೆಂಗೆ ಬರೀತಾರೆ, ಸಾವು ನನ್ನ ಮುಕ್ತಿ ಕೊಡುವಂಥದ್ದು ಹೇಳ್ತಾರೆ. ಹಾಗೋ ಹೇಗೋ ಹೀಗೋ ಜನುಮ ಕಥೆ ಮುಗಿಯುವುದು, ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು, ಸಾಗಿ ಮುಗಿಯುವುದು, ಮುಗಿದು ಮರೆಯುವುದು, ಅದೇ ನರನ ಸುಕೃತ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಎಷ್ಟು ಚಂದ. ಜೀವನ ಹೇಗೋ ಮುಗಿತದಪ್ಪ, ಬೇಡ ಅಂದ್ರೂ ಮುಗಿತದಲ್ಲ. ಹೀಗೋ ಹಾಗೋ ಹೇಗೋ ಈ ಜನ್ಮ ಕಥೆ ಮುಗಿದು ಹೋಗ್ತದೆ. ಈಗ ಮುಗಿತದೋ ಆಗ ಮುಗಿತದೋ ಯಾವಾಗಲೂ ಮುಗಿದು ಹೋಗ್ತದೆ.

ಹಾಗೆ ಮುಗಿಯುವುದು. ಮುಗೀತದೆ ಇಲ್ಲ, ಅದೇ ಮುಖ್ಯ. ಮುಗಿದು ಮರೆಯುವುದೇ, ಮುಗಿದು ಮರೆತು ಹೋಗ್ತದಲ್ಲ, ಅದೇ ನರ ಸುಕೃತ, ಮನುಷ್ಯನ ಪುಣ್ಯ. ಅದು ಕಲ್ಪನೆ ಮಾಡ್ಕೊಳ್ಳಿ, ಚಿರಂಜೀವಿ ಆಗಿದ್ರೆ ಏನು ಶಾಪ ಅದು? ಭೀಷ್ಮರಿಗೆ ಇಚ್ಛಾಮರಣಿಯಾಗುವಂಥದ್ದು ವರ ಅಲ್ಲ, ಶಾಪ ಅದು. ಎಷ್ಟು ಕಷ್ಟಪಡಬೇಕು ಭೀಷ್ಮರು, ಅವ್ರ ಅಣ್ಣ ತಮ್ಮಂದ್ರು ಹೋಗ್ಬಿಟ್ರಿ 7 ಜನ, ಕಡೆ ಉಳ್ಕೊಂಡು ವಸು, ಅಷ್ಟಾವಸು ಉಳ್ಕೊಂಡಿದ್ದು. ಏನು ಕಷ್ಟ ನೋಡಬೇಕು, ತನ್ನ ಮುಂದೆ ಮೊಮ್ಮಕ್ಕಳು ಸಾಯೋದು ನೋಡ್ಲಿಲ್ವೇ, ತನ್ನ ಮಗ ಕುರುಡಾದದ್ದು, ಏನು ನೋಡೋಕೆ ಸಂತೋಷ ಏನಿದೆ ಭೀಷ್ಮರ ಜೀವನದಲ್ಲಿ? ಇಚ್ಛಾ ಮರಣ ಅನ್ನುವಂಥದ್ದು ವರ ಅಲ್ಲ. ಅದಕ್ಕೆ ನಮ್ಮ ಚೀನಾ ದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಶತಮಾನಂ ಭವತಿ ಅಂತ ಹೇಳ್ತೀವಿ, ಯಾರು ನಮಸ್ಕಾರ ಮಾಡಿದ ತಕ್ಷಣ 100 ವರ್ಷ ಬಳಿ ಅಂತ. ಚೈನಾದಲ್ಲಿ ಎಂದೂ ತಪ್ಪಿ ಕೂಡ ಹೇಳಲ್ಲ, ಅವ್ರು ಹೇಳೋ ಮಾತು ತುಂಬ ಚೆಂದ. ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆಸ್ ಲಾಂಗ್ ಆಸ್ ಯುವ ಗುಡ್ ಹೆಲ್ತ್, ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆಸ್ ಯುವರ್ ಮೆಂಟಲ್ ಪೀಸ್, ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಆಲ್ವೇಸ್. ಇಂಥ ದೊಡ್ಡ ಮಾತದು, ನಿಮಗೆ ಆರೋಗ್ಯ ಚೆನ್ನಾಗಿರುವಷ್ಟು ದಿವಸ ಮಾತ್ರ ಬದುಕಿಪ್ಪ. ಬದುಕಿದ್ದೇನೆ, ಆರೋಗ್ಯ ಎಲ್ಲ ಒದ್ದಾಡಿ ಹೋಗ್ತಾರೆ, ನಳೋದು ನೋಡಿಲ್ವ? 4 ವರ್ಷ ಹಾಸಿಗೆ ಸಂವಸ್ಬಿಡ್ತಾರೆ, ಸಾಕಪ್ಪ ಮುಕ್ತಿ ಸಿಕ್ಕರೆ ಸಾಕು, ಆರೋಗ್ಯ ಚೆನ್ನಾಗಿರುವವರೆಗೂ ದೇಹ ಇರಲಿ. ಕೆಲವರು ದೇಹ ಆರೋಗ್ಯ ಚೆನ್ನಾಗಿದೆ, ಒಳಗೆ ಕುದೀತಾ ಇದೆ, ಮೆಂಟಲ್ ಹಾಸ್ಪಿಟಲ್, ತಲೆ ಕೆಟ್ಟೋಗಿದೆ, ಏನು ಮಾಡೋದು, ಜೀವ ಅರ್ಥ ಇಲ್ಲ. ಅದಕ್ಕೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುವ ದೈಹಿಕ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಮನಸ್ಸಿನ ಸ್ಥಿತಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಹಾಗೆ ಎಂದೋ ಮುಗೀತದಲ್ಲ ಜೀವನ, ಎಂದೋ ಬೆಟ್ಟ ತುದಿಯಲ್ಲಿ ಹುಟ್ಟಿದಂಥ ನದಿ ಹೋಗಿ ಸಮುದ್ರ ಸೇರ್ತದಲ್ಲ ಒಂದು ದಿವಸ, ಅದೇ ನರ ಸುಕೃತಿ. ಮುಗೀತದೆ ಅನ್ನೋದೇ ನರನ ಪುಣ್ಯ, ಅದು ಜೀವನದ ಪುಣ್ಯ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗ್ತೀವಲ್ಲ ಅದೇ ಮುಕ್ತಿ. ಭೂಗತ ಸ್ಥಿತಿ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ಮುಕ್ತಿ ಅಂತ ಹೇಳ್ತಾರೆ.

ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ. ಮೃತ್ಯುವಿಂ ಭಯಬೇಕೆ ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ. ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯಬಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯಬಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ.

ಮೃತ್ಯು ಬಗ್ಗೆ ಹೆದರಿಕೆ ಯಾಕೆ ನಮಗೆ? ಯಾಕೆ ಹೆದರಿಕೆ ಬೇಕು? ಮೃತ್ಯುವೆಂಬ ಭಯವೇಕೆ? ಯಾಕೆ ಸಾವಿನ ಬಗ್ಗೆ ಹೆದರಿಕೆ ನಮಗೆ? ದೇಶಾಂತರ ಕೊಯ್ಯುವ ಮಿತ್ರನಾಥಂ, ಈ ದೇಶ ಮತ್ತೊಂದು ದೇಶ ಕರ್ಕೊಂಡು ಹೋಗುವಂಥ ಸ್ನೇಹಿತ ಅವನು. ಇದೇ ಮಾತನ್ನೇ ನೋಡಿ ದೊಡ್ಡವ್ರ ಮಾತಲ್ಲಿ ಹೇಗೆ ಬರ್ತದೆ. ಏಡ್ಸ್ ಹೇಳ್ತಾನೆ, ಎಂಥ ಅದು ವಂಡರ್ಫುಲ್ ಮಾತು ಹೇಳ್ತಾನೆ ಏಡ್ಸ್ ಹೇಳ್ತಾನೆ ಅವನು. ತನ್ನ ವೆಸ್ಟ್ ಲ್ಯಾಂಡ್ ಕವನದಲ್ಲಿ, ಮಹಾಕಾವ್ಯದಲ್ಲಿ ಹೇಳ್ತಾನೆ, ಸಾವು ನನ್ನ ಮಿತ್ರ ಅಂತ. ಅದನ್ನೇ ಮಾತನ್ನು ಹೇಳ್ತಾರೆ, ದೇಶಾಂತರ ಕೊಯ್ಯುವ ಮಿತ್ರನಾಥನ್. ಈ ದೇಶ ಬಿಟ್ಟು ಬೇರೆ ದೇಶ ಕರ್ಕೊಂಡು ಹೋಗ್ತಾನನ್ನ ಚಿತ್ರ ಹೊಸದಿರ್ಪುದಲ್ಲಿ. ಅಲ್ಲೊಂದು ಬೇರೆ ಚಿತ್ರ ಇದೆ, ಹೋಗೋಣ ಹೊಸ ಚಿತ್ರ ಅಲ್ಲಿ. ಸಾತ್ವಿಕದಿ ಬಾಳದವಂ ಎತ್ತಲೇಂ ಬಯವಿಹುದು, ಎಷ್ಟು ಚಂದ ಮಾತು. ನಿಜವಾಗ್ಲಿ ಸತ್ವದಲ್ಲಿ ಬದುಕಿದಂಥವನು, ಸಾತ್ವಿಕನಾಗಿ ಜೀವ ಸವಚಿದವನಿಗೆ ಎಲ್ಲಿ ಹೋದರೆ ಏನಪ್ಪ ಭಯ? ಕಳ್ಳರಿಗೆ ಭಯ, ಪೊಲೀಸರಿದ್ದಾರೆ ಅಂತ. ಸಾತ್ವಿಕನಾದವನಿಗೆ ಯಾರು ಭಯ? ಸಾತ್ವಿಕದಿ ಬಾಳದವಂಗೆ ಸತ್ವರೂಪದಲ್ಲಿ ಬದುಕಿದಂಥವನಿಗೆ ಯಾವ ಭಯ? ಎಲ್ಲಿ ಹೋದ್ರೆ ಭಯ ಅವನಿಗೆ? ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ, ಇದು ಛತ್ರ, ನಾವಿದ್ದೀವಿ ಛತ್ರದಲ್ಲಿದ್ದೀವಿ. ಈ ಛತ್ರ ಏನು, ಆ ಛತ್ರ ಏನು? ಯಾವುದೋ ಊರಿಗೆ ಹೋಗ್ತೇವೆ, ಹೋಟೆಲು ರೂಮ್ ನಂಬರ್ 213 ಏನು ತೊಗೊಂಬರ್ತೀರ ಮನೆಗೆ? ಇಲ್ಲ, ಮತ್ತೊಂದು ಊರಿಗೆ ಮತ್ತೊಂದು ಹೋಟೆಲು, ಮತ್ತೊಂದು ರೂಮು, ಆ ರೂಮ್ ನೆನಪಿಟ್ಕೋತೀವ ನಾವು. ಹಾಗೆ

0: ಬೇರೆ ಬೇರೆ ಊರಿಗೆ ಹೋದಾಗ ಛತ್ರ ಹೇಗೆ ಹೊಸದಾಗಿರ್ತದೋ ಈ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತೀವಿ. ಆದ್ದರಿಂದ ಮೃತ್ಯುವೆಂಬ ಭಯ ಬೇಕೆ, ಸಾವಿಗೆ ಹೆದರಿಕೆ ಬೇಡ, ದೇಶಾಂತರ ಕೊಯ್ಯುವಂಥ ಸ್ನೇಹಿತ ಆತ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ನಮ್ಮ ಜೀವನ ಶೈಲಿ ಬದಲಾಗಿದೆ, ಊಟದ ಸಮಯ ಬದಲಾಗಿದೆ, ನಿದ್ದೆಯ ಸಮಯ ಬದಲಾಗಿದೆ, ಸ್ಟ್ರೆಸ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮದೇ ನೆಲದ ಸಾವಿರಾರು ವರ್ಷಗಳ ಜ್ಞಾನವನ್ನು ಹೊಂದಿರುವ ಆಯುರ್ವೇದ ನಮ್ಮ ದಿನನಿತ್ಯದ ಬದುಕಿಗೆ ಏನ್ ಹೇಳುತ್ತೆ? ಇವತ್ತು ವರ್ಲ್ಡ್ ಆಯುರ್ವೇದ ಡೇ ಹಿನ್ನೆಲೆಯಲ್ಲಿ ಆಯುರ್ವೇದವನ್ನು ಇಂದಿನ ಯುವ ಜನತೆಗೆ ಇನ್ನಷ್ಟು ಹತ್ತಿರವಾಗಿಸುವ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಮೈಸೂರಿನ ಯುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಆದಿತ್ಯ ಕಶ್ಯಪ್ ಅವರು ನಮ್ಮ ಜೊತೆ ಫೋನ್ ನಲ್ಲಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಡಾಕ್ಟರ್ ಆದಿತ್ಯ ಕಶ್ಯಪ್ ಅವರೇ, ನಿಮಗೆ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಕೂಡ ಸಮಸ್ತ ಜನತೆಗೆ ವಿಶ್ವ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಹಾಗೆ ನಮ್ಮ FM ರೈನ್ಬೋ ತಂಡಕ್ಕೂ ಕೂಡ, ಹಾಗೆ ನಮ್ಮ RJ ಮೀನಾ ಶಾಂತಲಾ ಮ್ಯಾಮ್ಗೂ ಕೂಡ

0: ತುಂಬರು ದಯದ ದುಶುಭಾಶಯಗಳನ್ನ ತಿಳಿಸ್ತಾ ಇಲ್ಲ.
1: ಧನ್ಯವಾದಗಳು ಡಾಕ್ಟರ್ ಆದಿತ್ಯ. ಕಳೆದು ಕೆಲವು ವರ್ಷಗಳಿಂದ ಮೈಸೂರಿನಲ್ಲಿ ಕಶ್ಯಪ ಆಯುರ್ವೇದಾಲಯ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಯುರ್ವೇದ, ಯೋಗ ಮತ್ತು ಜನ ಜಾಗೃತಿಯ ಜೊತೆಗೆ ಉಚಿತ ಆರೋಗ್ಯ ಶಿಬಿರಗಳಲ್ಲೂ ಸಕ್ರಿಯವಾಗಿರುವಂತಹ ವೈದ್ಯರು. ಹಾಗಾದ್ರೆ ಬನ್ನಿ ನಮ್ಮ ಆಯುರ್ವೇದ ಡಾಕ್ಟರ್ ಜೊತೆ. ಇವತ್ತು ಆಯುರ್ವೇದ ಡೇ ಆಗಿರೋದ್ರಿಂದ ಒಂದಷ್ಟು ಪ್ರಶ್ನೆಗಳನ್ನ ಮಾಹಿತಿನ ಹಂಚ್ಕೊಳ್ಳೋಣ. ಸೊ ಡಾಕ್ಟ್ರೆ, ಮೊದಲನೇ ಪ್ರಶ್ನೆ ನನಗೆ ತುಂಬಾ ಬೇಸಿಕ್. ನಮ್ಮಲ್ಲಿ ಹಲವರಿಗೆ ಆಯುರ್ವೇದ ಅಂದ್ರೆ ಕಷಾಯ, ಎಣ್ಣೆ, ಗಿಡಮೂಲಿಕೆ ಅಂತ ಒಂದು ಇಮೇಜ್ ಇದೆ. ಆದ್ರೆ ನಿಜವಾದ ಆಯುರ್ವೇದ ಅಂದ್ರೆ ಏನು ಅಂತೀರಾ?
0: ಖಂಡಿತ ಮ್ಯಾಮ್, ಆಯುರ್ವೇದ ಅಂದ ತಕ್ಷಣ ತುಂಬಾ ಜನ ಅನ್ಕೊಳ್ಳೋದು ಮಸಾಜು ಮಸಾಜು ಅಥವಾ ಆಯುರ್ವೇದ ಅಂದ್ರೆ ಮಸಾಜ್ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ನೀವು ಹೇಳಿದ ಕಷಾಯ ಇರ್ಬೋದು ಅಥವಾ ಗಿಡ ಮೂಲಕ ಏನಾದ್ರೂ ಕೊಡ್ತಾರೆ, ಆ ಒಂದಷ್ಟು ಕಲ್ಪನೆ ಅದು ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತ ಹೌದು. ಆದ್ರೆ ಅದು ನಮ್ಮ ಆಯುರ್ವೇದದಲ್ಲಿ ಕೇವಲ ಒಂದು ಕಿಂಚಿತ್ ಭಾಗ ಅಂತ ಹೇಳ್ಬಹುದು. ಅಂದ್ರೆ ಮೇನ್ ಆಗಿ ಆಯುರ್ವೇದ ಅನ್ನೋದು ನಮ್ಮ ಹೆಸರಲ್ಲೇ ಬರೋ ಹಾಗೆ ಆಯುಹ ವೇದ ಅಂತ ಹೇಳ್ತೀವಿ. ಅಂದ್ರೆ ಆಯುಹ ಅಂದ್ರೆ ಜೀವನ ಅಥವಾ ನಾವೇನ್ ಲೈಫ್ ಅಂತ ಹೇಳ್ತೀವೋ ಅದು, ವೇದ ಅನ್ನೋದು ಸೈನ್ಸ್ ಅಂದ್ರೆ ನಮ್ಮ ಜೀವನದ ಒಂದು ಸೈನ್ಸ್ ಆಯುರ್ವೇದ ಅನ್ನೋದು ಇರುವಂತದ್ದು. ಸೊ ಆಯುರ್ವೇದ ಕೇವಲ ಇದು ಚಿಕಿತ್ಸೆ ಪದ್ಧತಿ ಅಲ್ಲ, ಇದು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರ್ಬೋದು, ನಾವು ತಗೊಳ್ಳುವಂತಹ ಫುಡ್, ನಾವೇನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದ್ರೆ ತಪ್ಪು, ಈ ತರ ಪ್ರತಿಯೊಂದು ನಮ್ಮ ಜೀವನ ಶೈಲಿಯನ್ನ ಸರಿ ಮಾಡೋದು ಆಯುರ್ವೇದ ಹೊರತು ಕೇವಲ ಕಷಾಯ ಅಥವಾ ಕೇವಲ ಎಣ್ಣೆ ಮಸಾಜ್ ಮಾಡೋದು ಇದು ಆಯುರ್ವೇದ ಅಲ್ಲ. ಆಮೇಲೆ ಮಸಾಜ್ ಮಾಡುವ ಎಲ್ಲಾ ಇವುಗಳು ಆಯುರ್ವೇದ ಅಲ್ಲ, ಅದೊಂದು ತುಂಬಾ ದೊಡ್ಡ ತಪ್ಪು ಕಲ್ಪನೆ ನಮ್ಗಳಲ್ಲಿದೆ. ಆಯುರ್ವೇದ ಅನ್ನೋದು ಒಂದು ಲೈಫ್ ಸೈನ್ಸ್ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಎ ಪದ್ಧತಿ ಅಲ್ಲ, ಇದೊಂದು ಕಂಪ್ಲೀಟ್ ಒಂದು ಜೀವನ ಶೈಲಿಯನ್ನ ರೂಪಿಸುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ನಮ್ಮ ಪದ್ಧತಿ, ಒಂದು ಜೀವನಮಾನದ ಪದ್ಧತಿ ಅಂತ ಹೇಳ್ಬೋದು ನಾವು.
1: ಕರೆಕ್ಟ್ ಕರೆಕ್ಟ್. ಮತ್ತೆ ನಿಮ್ಮಂತಹ ಯುವ ವೈದ್ಯರು ಆಯುರ್ವೇದ ಕ್ಷೇತ್ರಕ್ಕೆ ಬರ್ತಿರೋದು ತುಂಬಾನೇ ವಿಶೇಷ. ಇಂದಿನ ಯುವ ಜನರಿಗೆ ನೀವು ಯಾಕೆ ಆಯುರ್ವೇದ ವೆರಿ ರಿಲೆವೆಂಟ್ ಅಂತ ಹೇಳ್ತೀರಾ?
0: ಒಂದು ಅತಿಯಾದ ಇವತ್ತಿನ ನಮ್ಮ ಜೀವನ ಶೈಲಿಯ ಬದಲಾವಣೆ, ಇವತ್ತಿನ ಐಟಿ ಬಿಟಿ ನಮ್ಮ ಲೈಫ್ ಸ್ಟೈಲ್ ಇರಬಹುದು ಅಥವಾ ನೈಟ್ ಟೈಮ್ ನಮ್ಮ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಾ ಇರೋದಿರ್ಬಹುದು. ನಾವೇನ್ ಹಿಂದೆ ನಮ್ಮಲ್ಲಿತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೆ ಅಂತ ಹೇಳೋಗೆ, 6 ಗಂಟೆಗೆ ಬೆಳಗ್ಗೆ ಎದ್ದು 8 ಗಂಟೆ ಒಳಗೆ ನಮ್ಮೆಲ್ಲ ದಿನಚರಿ ಕಂಪ್ಲೀಟ್ ಆಗುವಂತದಿತ್ತು, ಅದು ಇವತ್ತು ನಮ್ಮ ಕಾಲಮಾನಗಳಲ್ಲಿ ಅದು ತುಂಬಾ ಹಾಳಾಗ್ತಾ ಇದೆ. ಮತ್ತು ಅತಿಯಾಗಿ ಸ್ಟ್ರೀಟ್ ಫುಡ್ಗಳು, ಅತಿಯಾಗಿ ಅದ್ರಲ್ಲಿ ಬಳಕೆ ಆಗುವಂತಹ ಕೆಮಿಕಲ್ಸ್ ಗಳಿರ್ಬಹುದು ಅಥವಾ ವಿಷ, ಇವತ್ತು ನಾವು ವಿಷನೇ ತಗೊಳ್ತಾ ಇದೀವಿ, ಇವತ್ತು ನಾವು ಒಂದು ಆಹಾರ ಬೆಳೀತಾ ಇದೀವಿ ಅಂದ್ರೆ ಅದಕ್ಕೆ ಹಲವಾರು ರಾಸಾಯನಿಕಗಳನ್ನ ಸಿಂಪಡಿಸೋದು, ಪೆಸ್ಟಿಸೈಡ್ಸ್ ಗಳನ್ನ ಇದ್ ಮಾಡೋದಾಗಿರ್ಬೋದು, ಒಂದು ಫುಡ್ ನ ಪ್ರಿಸರ್ವೇಟಿವ್ಸ್ ಇರಬಹುದು. ಸೊ ಈ ತರ ಪ್ರತಿಯೊಂದು ನಮ್ಮ ಇವತ್ತಿನ ಜೀವನ ಶೈಲಿಯಲ್ಲೇ ಇಷ್ಟೆಲ್ಲ ನಮ್ಮಲ್ಲಿ ವಿಷಗಳು ತುಂಬಿರುವಾಗ ಆ ಒಂದು ರೀತಿಯಾದ ಜೀವನ ಶೈಲಿಯನ್ನ ಬದಲಾವಣೆ ಮಾಡೋಕೆ ಮತ್ತು ಅದರಿಂದ ಆಗುವಂತಹ ಏನು ತೊಂದರೆಗಳಿದೆಯೋ ಅದನ್ನ ಸರಿಪಡಿಸ್ಲಿಕ್ಕೆ ಆಯುರ್ವೇದ ಅತ್ಯಗತ್ಯವಾಗಿದೆ. ಅದರಲ್ಲೂ ಇವತ್ತಿನ ಟೆಕ್ನಾಲಜಿ AI ಜನರೇಷನ್ ಅಲ್ಲಿ ಅತಿಯಾಗಿ ನಾವು ಸ್ಕ್ರೀನ್ ಮುಂದೆನೆ ಇರುವಂತಹ ಈ ಜನರೇಷನ್ ಅವರು ಅಂದ್ರೆ ನಾವು ಅದೇ ಜನರೇಷನ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ನಮಗೆ ಅತಿಯಾಗಿ ನಮ್ಮನ್ನ ನಾವು ನೋಡ್ಕೊಳ್ಳೋದೆಲ್ಲೋ ಮಿಸ್ ಮಾಡ್ತಾ ಇದೀವಿ. ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಆಲಸ್ಯಕರ ಜೀವನ ಜಾಸ್ತಿ ಆಗ್ತಾ ಇದೆ, ಬರೀ ಮೊಬೈಲ್ ಅಲ್ಲಿ ಕೂತ್ಕೊಂಡು ಸ್ಕ್ರೋಲ್ ಮಾಡೋದು ಜೀವನ ಆಗೋಗಿದೆ ಇವತ್ತು. ಅತಿಯಾದ ಸೋಶಿಯಲ್ ಮೀಡಿಯಾಗಳಿಗೆ ಒಳಗೆ ಹೋಗೋದಿರ್ಬೋದು, ಇವೆಲ್ಲದರಿಂದ ಆಚೆ ಬರ್ಲಿಕ್ಕೆ ಮತ್ತು ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ನಾವು ಎದುರಿಸಬೇಕು ಅಂದ್ರೆ ಆಯುರ್ವೇದದ ಮೂಲಕ ಆಯುರ್ವೇದದ ಹಲವಾರು ದಿನಚರಿ ಇರಬಹುದು, ಋತುಚರ್ಯ ಇರಬಹುದು, ಅಂದ್ರೆ ಯಾವ್ಯಾವ ಋತುವಿನಲ್ಲಿ ಏನೇನ್ ಮಾಡಬೇಕು, ಯಾವ ಯಾವ ದಿನಚರ್ಯದಲ್ಲಿ ಯಾವ ಯಾವ ಸಮಯದಲ್ಲಿ ನಮ್ಮ ದಿನಚರಿ ಹೇಗಿರ್ಬೇಕು ಅಂತ ರೂಪಿಸ್ಕೊಳ್ಳಿಕ್ಕೆ ಆಯುರ್ವೇದ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇಲ್ಲಿ.
1: ಕರೆಕ್ಟ್. ಆಯುರ್ವೇದ ಅಂದ್ರೆ ನಮ್ ಜನ್ಜಿ ಮಕ್ಕಳಿಗೆ ಅಜ್ಜ ಅಜ್ಜಿ ಫಾಲೋ ಮಾಡ್ತಿರೋ ಪದ್ಧತಿ ಅಂತ ಒಂದು ಕಲ್ಪನೆ ಇದೆ. ಅದರಿಂದ ಹೊರ ಬಂದು ಮಾಡರ್ನ್ ಲೈಫ್ ಸ್ಟೈಲ್ ಜೊತೆ ಆಯುರ್ವೇದವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ತಿದ್ದಾರೆ. ಇವರು ಕೂಡ ತುಂಬಾ ಯಂಗ್ ಡಾಕ್ಟರ್ ಅಲ್ವಾ ಡಾಕ್ಟ್ರೆ? ಖಂಡಿತವಾಗ್ಲೂ. ಡಾಕ್ಟರ್ ಆದಿತ್ಯ ಅವರೇ, ಮತ್ತೆ ನಿಮ್ ಜೊತೆ ನಾನು ಮಾತನ್ನ ಮುಂದುವರಿಸ್ತೀನಿ ಒಂದು ಚಿಕ್ಕ ಹಾಡಿನ ನಂತರ, ಆಗ್ಬೋದಾ?
0: ಖಂಡಿತವಾಗಿ.
1: ಎಸ್, ಸಸ್ಸ ಪಪ್ಪ ಪಾ ಮಗರಿ ಸಸ್ಸ ಪಪ್ಪ ಪಾ ಜು ಸಸ್ಸ ಪಪ್ಪ ಪಾ ಮಗರಿ.

0: ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ಡಾಕ್ಟರ್ ಆದಂತಹ ಡಾಕ್ಟರ್ ಆದಿತ್ಯ. ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ಮತ್ತೆ ಈಗ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ ಅಂತಾರೆ. ನ್ಯಾಚುರಲ್ ಅಂದ್ರೆ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆದ್ರೆ ಒಂದ್ಸಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು ಅಂತಹ ಒಂದಷ್ಟು ತಪ್ಪು ಕಲ್ಪನೆಗಳಿದೆ. ಸೊ ನೀವು ಆಯುರ್ವೇದದಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ, ಮತ್ತೆ ಒಂದಷ್ಟು ಮಿತ್ ಅಂತಾರಲ್ಲ, ಯಾವುದು ಟ್ರುತ್ ಅಂತ ನಮ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ?
1: ಖಂಡಿತ ಮ್ಯಾಮ್. ಈ ತರ ನೀವು ಹೇಳಿದಾಗ ಹಲವಾರು ತುಂಬಾ ನಿತ್ಯ ಸತ್ಯಗಳು ನಮ್ಮ ಆಯುರ್ವೇದದಲ್ಲಿ ಇರೋದು ಉಂಟು. ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅನ್ಕೊಳ್ತಾರೆ, ಖಂಡಿತವಾಗಿ ಆಯುರ್ವೇದದ ಸೈಡ್ ಎಫೆಕ್ಟ್ ಇದೆ. ಇಲ್ಲ ಅಂತ ಹೇಳೋದು ಖಂಡಿತವಾಗಿ ಸುಳ್ಳು. ಆದ್ರೆ ಏನು ನಾವು ಬೇರೆ ಇತರೆ ನಮ್ಮ ಅಲೋಪತಿ ಸೈನ್ಸ್ ಗಳಲ್ಲಿ ಆಗುವಂತಹ ಇಮಿಡಿಯೇಟ್ ಸೈಡ್ ಎಫೆಕ್ಟ್ ಇರೋದಿಲ್ಲ ಹೊರತು ಕೇವಲ ಹೆಚ್ಚಾಗಿ ಅಂದ್ರೆ ಒಂದು ಭೇದಿ ಆಗಬಹುದು ಈ ರೀತಿಯಲ್ಲಿ ಸಣ್ಣ ಪುಟ್ಟದಿರುತ್ತೆ. ಮತ್ತೆ ಕೇವಲ ನಮ್ಮಲ್ಲೂ ಕೂಡ ಕೆಲವು ಔಷಧಿಗಳಿದೆ, ರಸಪ್ರಯೋಗಗಳು ಅಂತ ನಾವು ಹೇಳ್ತೀವಿ, ರಸೌಷಧಿಗಳು ಅಂತ. ಸೊ ಅವುಗಳನ್ನ ಸರಿಯಾಗಿ ಗೊತ್ತಿಲ್ಲದೆ ಅಥವಾ ಸರಿ ಪ್ರಮಾಣದಲ್ಲಿ ಬಳಸದೇ ಇದ್ದಾಗ ಸರಿಯಾದ ಸಂಸ್ಕಾರಗಳು ಅಂತ ಹೇಳ್ತೀವಿ, ಅಂದ್ರೆ ಶೋಧನವನ್ನ ಮಾಡ್ಬೇಕಿರುತ್ತೆ ನಮ್ಮಲ್ಲಿ ಅದನ್ನ. ಸೊ ಈವನ್ ಗೋಲ್ಡ್ ಕೂಡ ನಾವು ಬಳಸ್ತೀವಿ ಮೆಡಿಸಿನ್ಸ್ ಗಳಿಗೆ, ಗೋಲ್ಡ್ ಇರ್ಬೋದು, ಈ ತರ ಹೆವಿ ಮೆಟಲ್ಸ್ ಗಳು ಬಳಸುವಂತದ್ದು ಇದೆ. ಅದನ್ನ ಪ್ಯೂರಿಫಿಕೇಶನ್ ಮಾಡಿ ಬಳಸ್ತೀವಿ, ಅದನ್ನ ಪ್ಯೂರಿಫೈಡ್ ಮಾಡಿ ಬಳಸಿದಾಗ ಅದರಿಂದ ತುಂಬಾ ಎಫೆಕ್ಟ್ ಚೆನ್ನಾಗಿದೆ. ಹಾಗೆ ಅದನ್ನ ಕರೆಕ್ಟ್ ಆಗಿ ಬಳಸ್ತಾ ಇದ್ದಾಗ ಅದರಿಂದ ಸೈಡ್ ಎಫೆಕ್ಟ್ ಗಳು ಕೂಡ ಖಂಡಿತ ಇದೆ. ಆದ್ರೆ ಅದನ್ನ ಎಲ್ಲರೂ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಸೊ ಆಯುರ್ವೇದದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು. ಆಯುರ್ವೇದದಲ್ಲೂ ಸೈಡ್ ಎಫೆಕ್ಟ್ ಇದೆ. ಯಾವಾಗ ನಾವು ಹೇಳುವಂತಹ ಪೇಷಂಟ್ಸ್ ಗಳು ಅದನ್ನ ಫಾಲೋ ಮಾಡೋದಿಲ್ಲ, ಮೇನ್ಲಿ ಪಥ್ಯಗಳಲ್ಲಿ. ಸೊ ಕೆಲವೊಂದು ಮೆಡಿಸಿನ್ಸ್ ಗಳಿಗೆ ಈ ರೀತಿ ಪಥ್ಯ ಇರಬೇಕು ಅಂತ ಇರುತ್ತೆ, ಈ ಮೆಡಿಸಿನ್ ಇದೆ ಮಜ್ಜಿಗೆ ಎಲ್ಲ ತಗೊಳ್ಬೇಕು. ಸೊ ಅವ್ರು ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾಡಿದಾಗ ಆತರ ಇದ್ದಾಗ್ಲೂ ಕೆಲವೊಮ್ಮೆ ಸಣ್ಣದಾಗಿ ಸೈಡ್ ಎಫೆಕ್ಟ್ ಗಳನ್ನ ಕೊಡಬಹುದು. ಸೊ ಹಾಗಾಗಿ ಆಯುರ್ವೇದದ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋ ಸುಳ್ಳು. ಮತ್ತೆ ಆಯುರ್ವೇದವನ್ನ ಲೈಫ್ ಟೈಮ್ ತಗೊಳ್ಬೇಕು ಅಂತ ಹೇಳುವಂತದ್ದು ಅದು ಖಂಡಿತವಾಗಿ ಶುದ್ಧ ಸುಳ್ಳು. ಸೊ ಯಾವುದೇ ಔಷಧಿಗಳನ್ನ ನಾವು ಮೇನ್ಲಿ ನಮ್ಮ ಕಾಸು ಔಷಧಿಗಳಿರ್ಬೋದು, ಕೆಲವೊಂದ್ರೆ ನಾವು ಒಂದು ಮಂಡಲ ಅಂತ ಕರಿತೀವಿ, ಅಂದ್ರೆ ಒಂದ್ 48 ದಿನಗಳು ಅಂತ ಹೇಳಿ. ಸೊ ಒಂದು ಮಂಡಲದ ಮೇಲೆ ಹೆಚ್ಚಿನದಾಗಿ ಬಳಸೋದು ತುಂಬಾ ಕಮ್ಮಿ ನಮ್ಮಲ್ಲಿ. ಅದಾದ ನಂತರದಲ್ಲಿ ಮೆಡಿಸಿನ್ಸ್ ಗಳನ್ನ ಬದಲಾವಣೆಯನ್ನ ಮಾಡೋದು ಉಂಟು ನಮ್ಮಲ್ಲಿ. ಆ ರೀತಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ಔಷಧಿಗಳನ್ನ ಲೈಫ್ ಟೈಮ್ ತಗೊಳ್ಬೇಕು ಅಂತ ಹೇಳೋದು ಇಲ್ಲ. ಇನ್ನು ಮೂರನೆಯದು, ಆಯುರ್ವೇದ ಅಂದ್ರೆ ಲೇಟು, ಆಯುರ್ವೇದ ತಗೊಳಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ, ಅಥವಾ ಆಯುರ್ವೇದ ಹಿಡಿಯಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಅಂತ ಜನರು ಹಲವಾರು ಮಾತಾಡ್ಕೊಳ್ತಾರೆ.
0: ನಿಜ
1: ಆತರ ಖಂಡಿತವಾಗಿಲ್ಲ. ಆಯುರ್ವೇದದಲ್ಲಿ ನನ್ನ ಎಕ್ಸ್ಪರ್ಟೈಸ್ ಇರುವಂತದ್ದು ವಿದ್ಯಕರ್ಮ ಅಗ್ನಿಕರ್ಮ ಅಂತ ಹೇಳುವಂತದ್ದು, ಅಂದ್ರೆ ಆರ್ಥೋ ರಿಲೇಟೆಡ್ ಮಂಡಿ ನೋವುಗಳಿರ್ಬೋದು, ನೋವುಗಳಿಗೆ. ಸೊ ಎಂತದ್ದೇ ನೋವಿದ್ರು ಆ ಕ್ಷಣದಲ್ಲಿ ಅದನ್ನ ನಾವು ಟ್ರೀಟ್ ಮಾಡಬಹುದು, ಕೇವಲ ಒಂದು ನಿಮಿಷದಲ್ಲಿ ಆ ನೋವನ್ನ ಕಮ್ಮಿ ಮಾಡಬಹುದು, ಅಷ್ಟು ಫಾಸ್ಟ್ ಇದೆ ಆಯುರ್ವೇದ. ಆದ್ರೆ ನಮಗೆ ಅದನ್ನ ಬಳಕೆ ಮಾಡುವಂತಹ ರೀತಿ ಗೊತ್ತಿರೋದಿಲ್ಲ, ಅದನ್ನ ಎಲ್ಲಿ ಬಳಸ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮತ್ತೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ಅರಿವು ನಮ್ಮ ಇವತ್ತಿನ ಜನತೆಯಲ್ಲಿ ಇಲ್ಲ ಅನ್ನೋದು ಒಂದು ಕಷ್ಟಕರ ಸಂಗತಿ. ಇದಕ್ಕೆ ನನ್ನ ಗುರುಗಳು ಚೆನ್ನಾಗಿ ಹೇಳ್ತಿರ್ತಾರೆ, ನನ್ನ ಗುರುಗಳು ಪ್ರಶಾಂತ್ ಗೋಖಲೆ ಅಂತ ಹೇಳಿ, ಅವರು ಮೈಸೂರಿನಲ್ಲೇ ಪ್ರಾಕ್ಟೀಸ್ ಮಾಡ್ತಿರುವಂತ ಆಯುರ್ವೇದ ತಜ್ಞರು. ಅವ್ರು ಯಾವಾಗ್ಲೂ ಹೇಳೋರು, ನೀವು ಆಯುರ್ವೇದ ಲೇಟ್ ಇಲ್ಲ, ನೀವು ಆಯುರ್ವೇದಕ್ಕೆ ಲೇಟ್ ಆಗಿ ಬಂದಿದ್ದೀರಾ.
0: ಖಂಡಿತ ಖಂಡಿತ. ಸೊ ಇವಾಗ ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಜ್ವರ ಬಂದಿರುತ್ತೆ, ಆಯ್ತಾ, ಕೆಮ್ಮಾಗಿರುತ್ತೆ, ನೆಗಡಿ ಆಗಿರುತ್ತೆ. ಇವಾಗ ನಾವು ನಮ್ಮ ಮಕ್ಕಳಿಗಾಗ್ಲಿ ಜನ್ಸಿ ಮಕ್ಕಳಿಗಾಗಿ ಆಯುರ್ವೇದ ಟ್ಯಾಬ್ಲೆಟ್ ಯಾವುದೋ ಒಂದು ಕೊಡ್ತೀವಿ ಅಂದ್ರೆ ಒಪ್ಪಲ್ಲ. ಅದೇ ಒಂದು ಕ್ರೋಸಿನೋ, ಡೋಲೋ 650 ಅಥವಾ ಕೆಮ್ಮಿಗೆ ಯಾವುದೋ ಒಂದು ಸಿರಪ್ ಅಂದ ತಕ್ಷಣ ಕುಡಿತಾರೆ. ಈ ತರ ನಿಮ್ಗೆ ಈಗ ಜ್ವರ ಬಂತು ಅಂದ್ರೆ ಆಯುರ್ವೇದದಲ್ಲೂ ಮಾತ್ರೆಗಳು ಸಿಗುತ್ತಾ, ಹೇಗೆ ನಾವು ಇದನ್ನ ಹೇಳ್ಬೋದು ನೀವು ಆಕ್ಚುಲಿ ಇದಕ್ಕೆ?
1: ಖಂಡಿತವಾಗಿ ಆಯುರ್ವೇದದಲ್ಲೂ ಮಾತ್ರೆಗಳಿದೆ, ಬಟ್ ಕೇವಲ ಎಲ್ಲದಕ್ಕೂ ಮಾತ್ರೆನೇ ಬೇಕು ಅಂತ ಹೇಳೋದಿಲ್ಲ. ಈಗ ಜ್ವರಕ್ಕೆ ನಮ್ಮ ಅದು ಷಡಂಗ ಪಾನೀಯ ಅಂತ ಕರಿತೀವಿ ನಮ್ಮಲ್ಲಿ. ನಮ್ಮಲ್ಲಿ ಜ್ವರ ಚಿಕಿತ್ಸೆಯನ್ನ ಹೇಳುವಾಗ ಅದರ ಬಗ್ಗೆ ಹೇಳ್ತಾರೆ.

0: ಚಡಂಗ ಪಾನೀಯ ಅಂತ. ಅಂದ್ರೆ ಕೇವಲ ನೀರಿನ ಜೊತೆಗೆ ಚೂರ್ಣವನ್ನ ಮಾಡಿ ಅದನ್ನ ಪಾನೀಯತವಾಗಿ ಕೊಡುವಂತದ್ದು. ಅಂದ್ರೆ ಕುಡಿಲಿಕ್ಕೆ ಮಾಮೂಲಿ ನಾವೇನ್ ನೀರ್ ಕುಡಿತೀವಿ ಬದಲು ಇದನ್ನ ಕುಡಿಯುವಂತದ್ದು ಪಾನೀಯರ್ಥ ಅಂತ ಹೇಳ್ತೀವಿ. ಯಾಕಂದ್ರೆ ಜ್ವರದಲ್ಲಿ ನಾವು ಊಟ ಅಂದ್ರೆ ಅದು ಒಂದು ತಪ್ಪು ಕಲ್ಪನೆಯಲ್ಲಿ ಮಿಥ್ಯ ಸತ್ಯಗಳಲ್ಲಿ ಇದು ಒಂದು. ನಮ್ಮಲ್ಲಿ ಜ್ವರ ಬಂದಾಗ ಉಪವಾಸ ಮಾಡಿರ್ತೀವಿ ಆಯುರ್ವೇದದಲ್ಲಿ, ಬಟ್ ಇತರ ಇದರಲ್ಲಿ ಸೊಣಕ್ಕಿನ್ನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಗ್ನಿ ಹಾಳಾಗಿರುತ್ತೆ, ಅಗ್ನಿಯನ್ನ ನಾವು ಇಂಪ್ರೂವ್ ಮಾಡ್ಬೇಕಾಗಿರುತ್ತೆ, ಅದನ್ನ ಬಿಟ್ಟು ನಾವು ಜ್ವರ ಆಗೋದು ಅಗ್ನಿ ಹಾಳಾಗಿರೋದ್ರಿಂದ. ಈ ರೀತಿ ತೊಂದರೆಗಳಲ್ಲಿದ್ದಾಗ ಜಸ್ಟ್ ಷಡಂಗ ಕೊಡೋದ್ರಿಂದ ಒಂದೇ ದಿನದಲ್ಲಿ ಹುಷಾರಾಗೋದು ಉಂಟು. ಇವಾಗ ಕೊರೋನಾ ಟೈಮ್ ನಾವು ನೋಡಿರ್ಬೋದು ಎಷ್ಟೋ ಕೇಸಸ್ ಗಳಲ್ಲಿ ನಾವು ಕೇವಲ ಬರೀ ಎರಡು ದಿನದಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋದು, ಕೊರೋನಾ ನೆಗೆಟಿವ್ ಬಂದಿರೋದು ಉಂಟು. ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ, ಅಷ್ಟು ಚೆನ್ನಾಗಿ ಜ್ವರಗಳನ್ನ ಚಿಕಿತ್ಸೆನೂ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಜ್ವರ ಚಿಕಿತ್ಸೆನೇ ತುಂಬಾ ದೊಡ್ಡ ಚಾಪ್ಟರ್ ಅಂದ್ರೆ ದೊಡ್ಡ ಅಧ್ಯಾಯ. ಅಷ್ಟು ಮಟ್ಟಿಗೆ ಜ್ವರದ ಮೇಲೆ ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿ ಹೇಳಿರುವಂತದ್ದು ಉಂಟು. ಎಷ್ಟೋ ಜ್ವರಗಳಿಂದ ಬರುವಂತಹ ಮುಂದಿನ ಲಕ್ಷಣಗಳನ್ನ ಈಗಿಂದ್ರೆ ನಾವು ಜ್ವರ ಈಗ ಚಿಕನ್ ಗುನ್ಯ ಬಂದ ಮೇಲೆ ಮಂಡಿ ನೋವು ಇರಬಹುದು, ಈ ತರ ತೊಂದರೆಗಳಿಗೆ ಆಯುರ್ವೇದ ಕೇವಲ ಜ್ವರ ನಿಂತು ಮುಗಿತು ಅಂದಿದ ತಕ್ಷಣ ಅದನ್ನ ಮುಗಿಸೋದಿಲ್ಲ. ಅದಾದ ನಂತರ ಜ್ವರದ್ದು ನಂತರದಲ್ಲೂ ಚಿಕಿತ್ಸೆ ಇರುತ್ತೆ, ಅದರ ಔಷಧಿಗಳಿರಬಹುದು, ಅದರಿಂದ ಮುಂದೆ ಆಗುವಂತಹ ತೊಂದರೆಗಳನ್ನ ತಡೆಯಲಿಕ್ಕೆ ಮಾಡುವಂತದ್ದಿದೆ. ಸೊ ಒಂದೇ ದಿನದಲ್ಲೂ ಗುಣ ಆಗುತ್ತೆ. ಈಗ ಏನೇ ನಾವು ಬೇರೆ ಕ್ರೋಸಿನ್ ಇರ್ಬೋದು, ಡೋಲು ನೀವು ಹೇಳ್ದಾಗ ತಗೊಂಡಾಗ ಅಲ್ಲೂ ಒಳ ಜ್ವರ ಇದ್ದೇ ಇರುತ್ತೆ. ಒಳ ಜ್ವರ ಹೋಗ್ಲಿಕ್ಕೆ 3 ದಿನ ಬೇಕಾಗುತ್ತೆ, ನಮಗೆ ಕೇವಲ ಅದರ ಲಕ್ಷಣಗಳನ್ನ ಅದು ಕಮ್ಮಿ ಮಾಡಿದೆ. ಹೌದು ಹೌದು. ಸೊ ಆಯುರ್ವೇದಲ್ಲಿ ಆ ರೀತಿ ಮಾಡೋದಲ್ಲ, ಕಂಪ್ಲೀಟ್ ಆಗಿ ಅದರ ಬುಡದಿಂದನೂ ಹೋಗೋದ್ರಿಂದ 2-3 ದಿನ ತಗೊಳ್ಬಹುದು, ಬಟ್ ಅದೇ 2 ದಿನದಲ್ಲೇ ಇಲ್ಲೂ ಗುಣ ಆಗುತ್ತೆ.
1: ಓಕೆ ಓಕೆ. ಈಗ BP ಮತ್ತೆ ಶುಗರ್ಗೂ ಅಷ್ಟೇ ಅಲ್ವಾ, ಇವಾಗ ಇಂಡಿಯಾ ಶುಗರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಸೊ ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಸೊ ಒಂದ್ಸಲ ನಾವು ಶುಗರ್ ಮಾತ್ರೆ ತಗೊಂಡ್ರೆ ಹೊರಗಡೆದು ಅದು ಪದೇ ಇಡೀ ಲೈಫ್ ಲಾಂಗ್ ಕಂಟಿನ್ಯೂ ಆಗ್ಬಿಡುತ್ತೆ, ಅವ್ರು ಒಂದಿಸನು ಬಿಡಕ್ಕಾಗಲ್ಲ. ಸೊ ಈ ಆಯುರ್ವೇದದಲ್ಲಿ ಇದಕ್ಕೆ ಹೇಗಿದೆ ಅನ್ನೋದು ಪ್ರಶ್ನೆ.
0: ಖಂಡಿತ ಮೇಡಮ್, ಇವೆರಡಕ್ಕೂ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಪ್ರಮೇಹ ಅಂತ ಕರಿತೀವಿ ಶುಗರ್ನ. ಎಷ್ಟೋ ಸತಿ ನಾವು ಒಂದು ನಮ್ದೊಂದು ಕೋಟಿಂಗ್ ಇದೆ, ಎಲ್ಲಾ ಡಯಾಬಿಟಿಸ್ಗಳು ಪ್ರಮೇಹ ಅಲ್ಲ, ಆದ್ರೆ ಎಲ್ಲಾ ಪ್ರಮೇಹಗಳು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ನಾವೇನು ಡಯಾಬಿಟಿಸ್ ಅಂತ ಇವತ್ತು ಒಂದು ಸ್ಕ್ಯಾನ್ ಮಾಡಿಸಿದ ತಕ್ಷಣ ರಿಪೋರ್ಟ್ ಬಂದ್ಬಿಡುತ್ತೆ, ತಕ್ಷಣ ಶುಗರ್ ಮಾತ್ರೆಗಳನ್ನ ಶುರು ಮಾಡ್ತೀವಿ, ಅದು ನಿಜವಾಗಿ ಪ್ರಮೇಹ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ನಾನು ಹೋಗಿ ಯಾವ್ದು ಫಂಕ್ಷನ್ ಅಲ್ಲಿ ಊಟ ಮಾಡ್ಕೊಂಡ್ ಬಂದಿದೀನಿ, ಮಾರನೇ ದಿನ ಚೆಕ್ ಮಾಡಿಸಿದ್ರೆ ನನ್ನ ಈ ವಯಸ್ಸಿಗೂ ಕೂಡ ಡಯಾಬಿಟಿಸ್ ಜಾಸ್ತಿ ತೋರಿಸುತ್ತೆ. ಸೊ ಆ ಒಂದು ದಿನದ ಬದಲಾವಣೆಗಳಲ್ಲಿದ್ದಾಗ ಎಷ್ಟೋ ಜನ ಅದು ಗೊತ್ತಿರೋದಿಲ್ಲ, ಸುಮ್ನೆ ಹೋಗಿ ಚೆಕ್ ಮಾಡಿಸಿ ಮೊದಲ ರಿಪೋರ್ಟ್ ಅಲ್ಲೇ ಮಾತ್ರೆಗಳನ್ನ ಶುರು ಮಾಡೋದು ಉಂಟು. ಅಲ್ಲಿ ಅದರ ಅವಶ್ಯಕತೆ ಖಂಡಿತ ಇಲ್ಲ. ಮತ್ತೆ ಆಲ್ರೆಡಿ ಇನ್ ಕೇಸ್ ಅವರಿಗೆ ಅದರದೇ ನಿಜವಾಗಿ ಅದರ ಸಿಂಪ್ಟಮ್ಸ್ ಗಳಿದ್ದು ನಿಜವಾಗಿ ಅವರು ಪ್ರಮೇಹಿಗಳಾಗಿದ್ದರೆ ಅಂತಹ ಕಂಡೀಷನ್ ಅಲ್ಲೂ ಕೂಡ ಅದಕ್ಕೆ ಆದ ಚಿಕಿತ್ಸೆಗಳನ್ನ ಹೇಳಿದ್ದಾರೆ ನಮ್ಮಲ್ಲಿ. ಆ ಚಿಕಿತ್ಸೆಗಳ ಮೂಲಕ ಆರಾಮವಾಗಿ ನಾವೇನ್ ಇವತ್ತಿನ ಡಯಾಬಿಟಿಕ್ ರಿವರ್ಸ್ ಅನ್ನೋದು ಒಂದು ದೊಡ್ಡದಾಗಿ ಎರಡು ತರದ ನಡೀತಾ ಇದ್ಯೋ, ಕ್ಯಾಮೋ ಹೌದು, ಒಂದು ರೀತಿಯ ನಿಜವಾದ ಚಿಕಿತ್ಸೆನೂ ಹೌದು, ಎರಡು ಆಗ್ತಾ ಇದೆ. ಸೊ ಎರಡಲ್ಲೂ ಅದನ್ನ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯ ಏನ್ ಆಗ್ತಾ ಇದೆಯೋ ಇದನ್ನ ನಿಜವಾಗಿ ನಾವು ಅಥೆಂಟಿಕ್ ಆಗಿ ಆಯುರ್ವೇದ ರೀತಿಯಲ್ಲಿ ಚಿಕಿತ್ಸೆಗಳನ್ನ ಅದಕ್ಕೆ ಹೇಳಿದ್ರೆ ಅಥವಾ ಖಂಡಿತವಾಗಿ ಗುಣ ಆಗ್ಬೋದು. ಆದ್ರೆ ಇಲ್ಲಿ ಚಿಕಿತ್ಸೆ ಅಥವಾ ಔಷಧಿಗಳಿಗಿಂತ ಮುಖ್ಯವಾಗಿ ಇಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಸಮಯಕ್ಕೆ ಮುಖ್ಯ ಕಾರಣವೇ ಹೇಳೋದು ದಿವಾಸ್ವಪ್ನ ಅಂತ ಹೇಳ್ತೀವಿ. ಅಂದ್ರೆ ಮಧ್ಯಾಹ್ನದ ಮಲಗುವಂತದ್ದು, ಇವತ್ತೇನು ಪವರ್ ನ್ಯಾಪ್ ಅಂತ ಏನು ಪ್ರಚಲಿತದಲ್ಲಿ ಇದೆಯೋ ಅದು ಅತಿಯಾದ ಮುಖ್ಯ ಕಾಸ್, ಅಂದ್ರೆ ನಿಧಾನ ಅಂತ ಕರಿತೀವಿ ನಾವು ಅದನ್ನ, ಮುಖ್ಯವಾದ ಕಾಸೇ ಅದು. ಮತ್ತೆ ಅತಿಯಾದ ದದಿ ತಗೊಳ್ಳುವಂತದ್ದು ಅಂದ್ರೆ ಮೊಸರನ್ನ ತಿನ್ನುವಂತದ್ದು. ಸೊ ಅದು ಒಂದು ನಿತ್ಯ ಸತ್ಯಗಳಲ್ಲಿ ಅದು ಒಂದು. ಮೊಸರು ರಾತ್ರಿ ಹೊತ್ತು ನಿಶಿಯಲ್ಲಿ ತಗೊಳ್ಳೋದು ಅಂತಾನೆ ಇದೆ ನಮ್ಮ ಆಯುರ್ವೇದದಲ್ಲಿ. ಆದ್ರೂ ನಾವ್ ಇವತ್ತೆಲ್ಲ ಹೋಗಿ ರಾತ್ರಿ ಅಡಿಗೆ ಮಾಡ್ಕೊಳ್ಳೋರು ಯಾರು ಬ್ಯಾಚುಲರ್ಸ್, ಈಗ ನಾನು ಬ್ಯಾಚುಲರ್ ಆಗಿ ನಮ್ಗೆ ಅಡಿಗೆ ಮಾಡೋರು ಯಾರು ಅಂದ್ರೆ ಮೊಸರನ್ನ ತಿನ್ಕೊಂಡು ಸುಮ್ಮನಾಗ್ತೀವಿ. ಇದು ಅತಿಯಾದಾಗ ಹಲವಾರು ದಿನಗಳವರೆಗೆ ಇದು ಬಳಕೆ ಹೀಗೆ ಕಂಟಿನ್ಯೂ ಆದಾಗ ಅದು ಮುಂದೆ ಪ್ರಮೇಹಕ್ಕೆ ನಿಧಾನಗಳಾಗಿ ಪ್ರಮೇಹ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ರೀತಿ ಮತ್ತೆ ವ್ಯಾಯಾಮ ಇಲ್ಲದೆ ಇರುವಂತದ್ದು ಎಕ್ಸಸೈಸ್ ಗಳನ್ನ ಮಾಡ್ತಾರೆ ನಾವು. ಬೆಳಗ್ಗೆ ಎದ್ದ ತಕ್ಷಣ ಕೂಡಲೇ ಎದ್ದೆ ಹೇಳ್ತೀವಿ, ನೆಕ್ಸ್ಟ್ ತಕ್ಷಣ ನಮ್ಮ ಆಫೀಸ್ ಗಳಿಗೆ ಹೋಗ್ತಾ ಇದೀವಿ. ಆ ವ್ಯಾಯಾಮ ಅನ್ನೋ ಒಂದು, ನಾನು ಜಿಮ್ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ, ವ್ಯಾಯಾಮ ಹೌದು ಮಾಡದೇ ಇರುವುದು ಹಲವಾರು ಕಾರಣಗಳು.
1: ಖಂಡಿತ ಡಾಕ್ಟರ್ ಆದಿತ್ಯ ಕಶ್ಯಪ್ ಅವರೇ, ಆಯುರ್ವೇದ ಬಗ್ಗೆ ಇರುವ ಬಹಳಷ್ಟು ಮಿಸ್ಕನ್ಸೆಪ್ಷನ್ ನಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀರಾ. ಇನ್ನಷ್ಟು ಮಾತುಕತೆ ಮುಂದುವರಿಸ್ತೀನಿ ನಿಮ್ ಜೊತೆ ಇದೊಂದು ಹಾಡಿನ ನಂತರ.
2: ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿ

0: ವರ್ಲ್ಡ್ ಆಯುರ್ವೇದ ಡೇ ಇವತ್ತು, ಹಾಗಾಗಿ ಡಾಕ್ಟರ್ ಆದಿತ್ಯ ಕಶ್ಯಪ್ ಆಯುರ್ವೇದಿಕ್ ಡಾಕ್ಟರ್ ಇವ್ರ ಜೊತೆ ಮಾತಾಡ್ತಾ ಇದ್ವಿ. ಮತ್ತೆ ಡಾಕ್ಟ್ರೇ ಹೇಳಬೇಕು ಅಂದ್ರೆ ನ್ಯಾಚುರಲ್ ಅಂದ್ರೆ ಎಲ್ಲರೂ ತುಂಬಾ ಆಟೋಮೆಟಿಕಲಿ ಸೇಫ್ ಅನ್ಕೊಂಡ್ಬಿಡ್ತೀವಿ. ಈಗ ಮನೆಯಲ್ಲೇ ಸಿಗುವ ಹರ್ಬ್ಸ್ ಆಗಿರ್ಬೋದು, ಕಷಾಯ ಅಥವಾ ಮನೆಯಲ್ಲೇ ಹಿತ್ತಲಲ್ಲಿ ಏನೋ ಸಿಕ್ಕಿದ್ದು ಅದನ್ನೆಲ್ಲ ತಗೊಂಡು ನಾವೇ ಹುಷಾರಿಲ್ದಿರಾಗ ಏನು ಹೇಳ್ತಾರೆ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ. ಇಂತಹ ಸಮಯದಲ್ಲಿ ವೈದ್ಯರ ಸಲಹೆ ಬೇಕಾಗುತ್ತಾ ಅಥವಾ ಹೇಗೆ? ಇವಾಗ ಜ್ವರ ಬಂತು ಅಂದರೆ ಒಂದು ಸ್ವಲ್ಪ ತುಳಸಿ ಎಲೆ ಕುಡಿ ಅನ್ನೋದು ಅಥವಾ ಕಷಾಯ ಕುಡಿ ಅನ್ನೋದು, ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಇದಕ್ಕೆ ವೈದ್ಯರ ಸಲಹೆ ಬೇಕಾ?
1: ಖಂಡಿತ ಮ್ಯಾಮ್. ನಮ್ಮ ಇನ್ನೂ ಒಂದು ಫೇಮಸ್ ಆಗಿ ಯೂಸ್ ಮಾಡುವಂತದ್ದು ನಮ್ಮ ಅಡಿಗೆ ಮನೆ ಏನಿದೆ ಅದೇ ನಮ್ಮ ಅರ್ಧ ಔಷಧಶಾಲ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅದು ಖಂಡಿತವಾಗಿ ಹಿಂದಿನ ಕಾಲದಲ್ಲಿ ಅಂದ್ರೆ ಇವತ್ತಿನ ಮೊಬೈಲ್ ಯುಗದಲ್ಲಿ ಏನಾಗ್ತಾ ಇದೆ, ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ಅದು ನಿಜ ಅಂತ ನಂಬೋದಾಗಿದೆ. ವಾಟ್ಸಪ್ ಅಲ್ಲಿ ಯಾವ್ದೋ ಒಂದು ತೊಂದರೆಗೆ ಕಷಾಯ ಮಾಡ್ಕೊಳ್ಳಿಂದ ಬರುತ್ತೆ, ಎಲ್ಲರೂ ಮಾಡಕ್ ಹೋಗ್ತಾ ಇದೀವಿ, ಅದು ನಿಜವಾ ಸತ್ಯವಾ ಅಂತ ಒಂದು ಸತಿ ನಾವು ಅದನ್ನ ವೈದ್ಯರ ಹತ್ರ ಪರಿಶೀಲನೆ ಮಾಡಿಕೊಂಡು ಅದನ್ನ ನಂತರದಲ್ಲಿ ಬಳಸೋದ್ರಲ್ಲಿ ತಪ್ಪಿಲ್ಲ. ಅಂದ್ರೆ ನಾನು ನನ್ನ ಬಂದಾಗ ಪೇಷಂಟ್ ಗಳಿಗೆ ಹೇಳುವಂತದ್ದು ಕೂಡ ಅದೇನೆ, ಆದಷ್ಟು ಮೆಡಿಸಿನ್ಸ್ ಗಳನ್ನ ಅಥವಾ ಮಾತ್ರೆಗಳು ಅಥವಾ ನಾವೇನು ಔಷಧಿಗಳು ಅಂತ ಹೇಳ್ತೀವಿ ಅದರ ಬಳಕೆಗಳನ್ನ ಕಮ್ಮಿ ಮಾಡಬೇಕು. ಮೊದಲನೇ ಚಿಕಿತ್ಸೆ ನಮ್ಮ ಮನೆಯಲ್ಲೇ ಆಗ್ಬೇಕು. ಈಗ ಹಲವಾರು ಜ್ವರ ಬಂದಾಗ ನೀವು ಆಲ್ರೆಡಿ ಜ್ವರದ ಬಗ್ಗೆ ಕೇಳ್ತಿದ್ದ ಹಾಗೆ, ಜ್ವರ ಬಂದಾಗ ನಾನು ಚಂದನದ ಲೇಪ ಹಾಕೊಳ್ಳಿಕ್ ಹೇಳ್ತೀನಿ ಹಣೆಗೆ. ಅದು ಮನೆಯಲ್ಲೇ ಮಾಡಬಹುದಾದಂತ ಪ್ರಥಮ ಚಿಕಿತ್ಸೆ. ಅದು ಎಷ್ಟೇ ಬಿಸಿ ಜ್ವರ ಇದ್ರೂ ಕೂಡ ನಾವು ಒಂದು ಲೇಪ ಹಾಕಿದ ತಕ್ಷಣ ಜ್ವರ ಕಮ್ಮಿ ಆಗುತ್ತೆ ಫಾಸ್ಟ್ ಆಗಿ ಕೂಡ. ಸೊ ಆ ರೀತಿ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನ ಸಣ್ಣ ಪುಟ್ಟ ತೊಂದರೆಗಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಏನಂತ ಹೇಳ್ಬೋದು, ಒಂದು ಒಳ್ಳೆ ರೀತಿಯಾದಂತಹ ಪ್ರಯೋಗ. ಮತ್ತು ಅದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಕೂಡ, ಅತಿಯಾಗಿ ನಮ್ಮಲ್ಲೇ ಇರುತ್ತೆ ಎಮರ್ಜೆನ್ಸಿ ಆಗಿ ಟ್ರೀಟ್ ಮಾಡುವಂತದ್ದು. ಆದ್ರೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಯಾವುದಕ್ಕೆ ಯಾವುದು ಅನ್ನೋದು ನಿಮ್ಮ ಹತ್ತಿರದ ವೈದ್ಯರು ಯಾರು ನಿಮಗೆ ಹೇಳಲಿಕ್ಕೆ ರೆಡಿ ಇರ್ತಾರೆ ಅಂತವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಉತ್ತಮ. ನಾವೇನು ಮನೆ ಮದ್ದುಗಳು ಅಂತ ಏನ್ ಹೇಳ್ತೀವಿ ಇದನ್ನ, ಆದ್ರೆ ಸುಮ್ಮನೆ ಗೊತ್ತಿಲ್ಲದೇನೆ ವಾಟ್ಸಪ್ ಅಲ್ಲಿ ಇವತ್ತು ವಾಟ್ಸಪ್ ಫೇಸ್ಬುಕ್ ಗಳಲ್ಲಿ ಬರುವಂತಹ ಕೇವಲ ನೋಡ್ಕೊಂಡು ನಂಬಿಕೊಂಡು ಮಾಡೋದು ನಿಜವಾಗ್ಲೂ ಅದು ವ್ಯರ್ಥ ಅಂತಾನೆ ಹೇಳ್ಬೋದು. ಅದರಿಂದ ಕೆಲವೊಂದು ತೊಂದರೆ ಆಗೋದು ಉಂಟು. ಹಾಗಾಗಿ ಅವುಗಳು ಮತ್ತೆ ಮೇನ್ ಆಗಿ ಯಾರಿಗೆ ಯಾವುದು ಅಂತ ನೋಡ್ಬೇಕಾಗತ್ತೆ. ಎಲ್ಲವೂ ಎಲ್ಲರಿಗೂ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿರಿ ಅಂತ ಇವತ್ತೇನು ವಾಟ್ಸಪ್ ಅಲ್ಲಿ ಬರುತ್ತೆ, ನಮ್ಮ ಆಯುರ್ವೇದದಲ್ಲಿ ಅದು ಶುದ್ಧ ತಪ್ಪು ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ ಬೆಳಗ್ಗೆ ಉರಿದಾರುವಂತಹ ನಮ್ಮ ಅಗ್ನಿಗೆ ಒಂದು ಬಕೆಟ್ ನೀರ್ ಹಾಕ್ತಾ ಇದೀವಿ ನಾವಲ್ಲಿ. ಎಷ್ಟು ಕುಡಿಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ, ನಮ್ಮ ಆಯುರ್ವೇದದಲ್ಲಿ ದಿನಚರ್ಯದಲ್ಲಿ ಬರುತ್ತೆ ಉಷಾಪಾನ ಅಂತ ಹೇಳಿದ್ದಾರೆ. ಅದನ್ನ ಎಲ್ಲರೂ ಇವತ್ತು ಜನರು ಸಂಸ್ಕೃತವನ್ನೇ ಕನ್ವರ್ಟ್ ಮಾಡಿ ಉಷ್ಣಪಾನ ಮಾಡ್ಬಿಟ್ಟಿದ್ದಾರೆ ಅದನ್ನ.
0: ಓಕೆ, ಅಂದ್ರೆ ನೀವು ನೀರ್ ಕುಡಿಬಾರ್ದು ಅಂತೀರಾ ಬೆಳಗ್ಗೆ ಎದ್ದು?
1: ಇಲ್ಲ ಇಲ್ಲ, ಕುಡಿಬೇಕು, ಆದ್ರೆ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಮುಖ್ಯ. ಅಂದ್ರೆ ನಾವು ಕುಡಿಯುವಂತಹ ನೀರು ನಮ್ಮ ಅಗ್ನಿಯನ್ನ ಹಾಳು ಮಾಡಬಾರ್ದು. ಅದಕ್ಕೆ ನಾವು ಒಂದು ಕಾಮನ್ ಆಗಿ ಹೇಳುವಂತದ್ದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಬೆಳಗ್ಗೆ ಎದ್ದು ನೀವು ಕುಡಿಲೇಬೇಕು, ಬಾಯಿ ಒಣಗಿದೆ ಅಂದ್ರೆ ಗುಟು ಗುಟುಕ್ಕಾಗಿ ಒಂದು 2-4 ಗುಟುಕ್ ಕುಡಿರಿ ಅಷ್ಟೇ. ಅದು ಯಾವ್ದಾದ್ರು ಪಾನೀಯ ಅರ್ಥವಾಗಿರ್ಬೇಕು, ಅಂದ್ರೆ ಗ್ಯಾಸ್ಟ್ರಿಕ್ ಸ್ವಲ್ಪ ತೊಂದರೆಗಳಿದೆ ಅಂದಾಗ ಜೀರಿಗೆ ನೀರ್ ಇರಬಹುದು, ಅಥವಾ ಅವರಿಗೆ ಮೋಷನ್ ತೊಂದರೆ ಇದೆ ಅಂದಾಗ ತುಪ್ಪದ ನೀರ್ ಇರಬಹುದು, ಹೀಟ್ ಆಗ್ತಾ ಇದೆ ಅಂದ್ರೆ ಬೆಣ್ಣೆ ನೀರ್ ಇರಬಹುದು.

0: ಈ ರೀತಿಯಾಗಿ ಬರೀ ನೀರಾಗಿರೋ ಬರಲು ಅದನ್ನ ಪಾನೀಯ ಅಥವಾ ಶೋಧಿತ ಜಲ ಅಂತ ಕರಿತೀವಿ ನಾವು ಅದನ್ನ. ಸಂಸ್ಕಾರಿತ ಜಲ, ಶೋಧಿತ ಜಲ, ಸಂಸ್ಕಾರಿತ ಜಲವಾಗಿ ತಗೊಂಡಾಗ ಅದರಿಂದ ತುಂಬಾ ಉಪಯೋಗ ಆಗತ್ತ ಹೊರತು ಕೇವಲ ಯಾವ್ದು ತಾಮ್ರ ಚಂಬಲ್ಲಿಟ್ಟು ನೀರ್ ಕುಡಿಯೋದು ಇದು ಪದ್ಧತಿ ಅಲ್ಲ. ಇದು ನಮ್ಮ ನಮ್ಮ ಇಲ್ಲಿಯ ಭಾರತೀಯವರಿಗೆ ನಮ್ಮಗಳಿಗೆ ಅಲ್ಲ ಅದು.
1: ಓಕೆ, ಹಾಗೆ ಒಂದು ಸಂದೇಶ ಬಂದಿದೆ ರಾಮಚಂದ್ರ ಅವರು ಜಯನಗರದಿಂದ. ನಿರಂತರ ಆಯುರ್ವೇದ ಮಾತ್ರೆಗಳನ್ನ ಸೇವನೆ ಮಾಡೋದ್ರಿಂದ ಕಿಡ್ನಿಗೆ ಸಮಸ್ಯೆ ಆಗುತ್ತಾ ಅಂತ ಹೇಳ್ತಾರೆ, ಇದು ನಿಜನಾ ಡಾಕ್ಟ್ರೆ ಅಂತ ಸಂದೇಶ ಕಳಿಸಿದ್ದಾರೆ.
0: ಖಂಡಿತವಾಗಿಯೂ ಇಲ್ಲ, ಅದು ಶುದ್ಧ ಸುಳ್ಳು. ಇವತ್ತೇನು ನಮ್ಮ ಮಾಫಿಯಾ ಇದೆ ಫಾರ್ಮಸ್ಯೂಟಿಕಲ್ ಅಂತಾನೆ ಹೇಳ್ಬಹುದು. ಸೊ ಅದ್ರಲ್ಲಿ ಏನಾಗುತ್ತೆ, ಹಲವಾರು ಸತಿ ಇದನ್ನ ಒಂದು ಸೈನ್ಸ್ ನ ಇನ್ನೊಂದು ಸೈನ್ಸ್ ಮೇಲೆ ಮಾಡ್ಲಿಕ್ಕೆ ಅಥವಾ ಕೆಳಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತದ್ರಲ್ಲಿ ಹಲವಾರು ಪ್ರಯೋಗಗಳು ಆಗ್ತಾ ಇದೆ. ಸೊ ಆ ರೀತಿಯಾಗಿ ಓಕೆ, ಈ ಮೆಡಿಸಿನ್ಸ್ ನ ತುಂಬಾ ಲಾಂಗ್, ಯಾಕಂದ್ರೆ ನಮ್ಮಲ್ಲಿ ಮೆಟಲ್ಸ್ ಗಳನ್ನ ಬಳಸೋದ್ರಿಂದ ಯಾವ್ದು ಇದು ಆವಿಷ್ಯಕ್ಕೆ ಬಂದಿರಬಹುದು, ಮೆಟಲ್ಸ್ ಗಳು, ನಾವೇನ್ ಐರನ್ ಇರಬಹುದು, ಮರ್ಕ್ಯೂರಿ ಕೂಡ ನಮ್ಮಲ್ಲಿ ಔಷಧಿಯಾಗಿ ಬಳಸ್ತೀವಿ ನಾವು ಅದನ್ನ, ಅಂದ್ರೆ ಪಾರದ ಅನ್ನ ಬಳಸುವಂತದ್ದು ಇದೆ. ಸೊ ಯಾವಾಗ ಈ ರೀತಿಗಳನ್ನ ಬಳಸಿದಾಗ ಅದನ್ನ ಲಾಂಗ್ ಟರ್ಮ್ ಬಳಸೋದಿಕ್ಕೆ ತೊಂದರೆ ಅಂತ ಹೇಳಿ ಹೌದು ಇರೋದು ಉಂಟು. ನಾನು ಆಲ್ರೆಡಿ ಹೇಗೆ ಹೇಳಿದಾಗ ಒಂದು ಮಂಡಲ ಅಂತ ಇದೆ, ಮಂಡಲದ ಮೇಲೆ ಅವುಗಳನ್ನ ನಾವು ಕೊಡೋದಿಲ್ಲ ಮತ್ತು ಬದಲಾವಣೆಯನ್ನ ಮಾಡ್ತೀವಿ. ಹಾಗೇನೆ ಕೆಲವೊಂದು ಕಾಸ್ಟ್ ಔಷಧಿಗಳು, ಅಂದ್ರೆ ಗಿಡಮೂಲಿಕೆಗಳಿಂದ ಪ್ರಯೋಗ ಮಾಡುವಂತಹ ಔಷಧಿಗಳನ್ನ ಎಷ್ಟೇ ಲಾಂಗ್ ಟರ್ಮ್ ಬಳಸಿದ್ರು ಯಾವುದೇ ತರಹದ ಕಿಡ್ನಿ ಮೇಲೆ ತೊಂದರೆ ಬೀಳೋದಿಲ್ಲ. ಅದರ ಅದಂತೂ ಶುದ್ಧ ಸುಳ್ಳು. ನಮ್ಮ ಕಾಸ್ಟ್ ಔಷಧಿಗಳು ಅಂದರೆ ಸಸ್ಯಗಳಿಂದ ಅಥವಾ ನಮ್ಮ ಸಸಿಗಳ ಔಷಧಿಗಳ ನಾವೇನ್ ಬಳಸ್ತಾ ಇದೀವಿ ಕಾಷ್ಟಗಳಿಂದ, ಅದನ್ನ ಮಾಡೋದ್ರಿಂದ ಯಾವ್ದೇ ತರ ತೊಂದರೆ ಇರೋದಿಲ್ಲ, ಅದು ಕಿಡ್ನಿ ಮೇಲೆ ಏನು ಪ್ರಭಾವ ಬೀರೋದಿಲ್ಲ, ತೊಂದರೆ ಮಾಡೋದಿಲ್ಲ. ಕಿಡ್ನಿ, ಇವನ್ ಕಿಡ್ನಿ ಡಿಸೀಸ್ ಗೆ ಆಯುರ್ವೇದ ಬೆಸ್ಟ್ ಅಂತಾನೆ ಇದೆ. ಸೊ ಇವನ್ ಕ್ರಿಯಾಟಿನ್ ಲೆವೆಲ್ ಇರಬಹುದು ಅಂತ, ಅದ್ರಲ್ಲಿ ಆಯುರ್ವೇದ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕಂಪೇರ್ ಟು ಅದರ್ ಸಿಸ್ಟಮ್ಗಳಿಗಿಂತ.
1: ಸರಿ ಸರಿ, ಕೊನೆಯದಾಗಿ ಒಂದು ಯಾವ್ದಾದ್ರು ಒಂದು ಚಾಲೆಂಜ್ ಅಥವಾ ಒಂದು ಹ್ಯಾಬಿಟ್ ನ ನಾವು ಚೇಂಜ್ ಮಾಡ್ಬೇಕು ಅನ್ನೋದಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ಈಗಿನ ಜನತೆಯವರು
0: ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಈ ಮೂರು ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಹಾಗಾಗಿ ಒಂದು ನಾವು ತಗೊಳ್ಳುವಂತಹ ಆಹಾರ ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಅಗ್ನಿಯನ್ನ, ನಮ್ಮ ಹಸಿವನ್ನ ನೋಡಿಕೊಂಡು ತಗೊಳ್ಬೇಕು ಮೊದಲನೇದಾಗಿ. ಎರಡನೇದು ನಿದ್ರೆ. ನಿದ್ರೆಗೆ ನಿದ್ರೆ ನಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಹೆಲ್ತ್ ಅಲ್ಲಿ ನೀವು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ತಾ ಇದೀರೋ ಬಿಡ್ತಾ ಇದ್ರೋ ನಿದ್ರೆಯನ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ಬೋದು. ಸೊ ಅದು ಒಂದು. ಮೂರನೇದು ಅಭ್ಯಂಗ ಅಂತ ಕರಿತೀವಿ, ಅಂದ್ರೆ ಎಣ್ಣೆ ಸ್ನಾನ ಅಥವಾ ಎಣ್ಣೆ ಮಸಾಜ್ ಮಾಡುವಂತದ್ದು. ಸೊ ನಿತ್ಯವೂ ಅಭ್ಯಂಗ ಮಾಡ್ಬೇಕು ಅಂತ ನಮ್ಮ ಆಯುರ್ವೇದಲ್ಲಿ ಹೇಳ್ತಾರೆ. ಆದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇದು ಕಷ್ಟ ಆಗಬಹುದು. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ನಮಗೆ ಸಂಡೇ ರಜೆ ಸಿಕ್ಕಾಗಾದ್ರೂ ಅಭ್ಯಂಗವನ್ನ ಮಾಡ್ಕೊಂಡು ಇಡೀ ದೇಹಕ್ಕೆ ಎಣ್ಣೆ ಸ್ನಾನವನ್ನ ಮಾಡೋದು ತುಂಬಾ ಅತ್ಯಂತಕರವಾಗಿ ತುಂಬಾ ದೇಹಕ್ಕೆ ಬಲವನ್ನ ಕೊಡುತ್ತೆ. ದೇಹ ಸದೃಢವಾಗಿರುತ್ತೆ, ನಮ್ಮ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಓವರ್ಆಲ್ ಆಗಿ ನಮ್ಮ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಂದ್ರೆ ಇದಿಷ್ಟನ್ನು ನೋಡ್ಕೊಂಡ್ರೆ ಎಲ್ಲಾ ಇಡೀ ನಮ್ಮ ದೋಷಗಳು ಸಮತೋಲನವಾಗಿದ್ದು ನಾವು ಸ್ವಾಸ್ಥ್ಯರಾಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ.
1: ಸೂಪರ್. ಸೊ ಡಾಕ್ಟರ್ ಆದಿತ್ಯ ಅವರೇ, ನಿಮ್ಮ ಜೊತೆಗಿನ ಈ ಅರ್ಧ ಗಂಟೆ ಮಾತುಕತೆಯಲ್ಲಿ ಒಂದು ವಿಷಯ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಆಯುರ್ವೇದ ಅಂದ್ರೆ ಕಾಯಿಲೆ ಬಂದ ಮೇಲೆ ಮಾತ್ರ ನೆನಪಿಸಿಕೊಳ್ಳುವ ಚಿಕಿತ್ಸೆ ಅಲ್ಲ, ಆರೋಗ್ಯವಾರು ಇರುವಾಗಲೇ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಜೀವ ಜ್ಞಾನ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ನಮ್ಮ ಊಟದಲ್ಲಿ ಸ್ವಲ್ಪ ಶಿಸ್ತು, ನಿದ್ದೆಯಲ್ಲಿ ಸ್ವಲ್ಪ ಕಾಳಜಿ, ಮತ್ತೆ ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಮತೋಲನ, ದೇಹದ ಮಾತನ್ನು ಕೇಳುವ ಸ್ವಲ್ಪ ಸಮಯ ಅಂತ ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಮಾತಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಹ್ಯಾಪಿ ವರ್ಲ್ಡ್ ಆಯುರ್ವೇದ ಡೇ ಫಾರ್ ಯು ಡಾಕ್ಟರ್.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಮ್ಯಾಮ್. ನಿಮಗೂ ಕೂಡ, ಹಾಗೆ ಎಲ್ಲಾ ಜನತೆಗೂ, ಎಲ್ಲ ನಮ್ಮ ಶ್ರೋತೃಗಳಿಗೂ ಕೂಡ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು.
1: ಹೌದು, ಸೊ ಎಲ್ಲರಿಗೂ ಆಯುರ್ವೇದ ದಿನದ ಶುಭಾಶಯಗಳನ್ನ ಹೇಳ್ತಾ ಡಾಕ್ಟರ್ ಆದಿತ್ಯ ಕಶ್ಯಪ್ ಅವರು ಮೈಸೂರಿನಿಂದ ನಮ್ಮ ಜೊತೆ ಕರೆಯಲ್ಲಿ ಇದ್ರು. ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ ಸರ್.
0: ನಮಸ್ತೆ ಮ್ಯಾಮ್.
1: ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:59. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಹಾಗೂ ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಸಂಸದ ಯದುವೀರ ಒಡೆಯರ್. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯ ಮಂಡಿಸಿದರು. ಇದಕ್ಕೆ ಅನುಮೋದನೆ ನೀಡಿ ಮಾತನಾಡಿದ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, 20ರ ದಶಕದಲ್ಲಿ ಅನಂತನಾಗ್ ಅವರು ಹೊಸ ಅಲೆಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು. ಬಳಿಕ ಅವರು 5 ಬಾರಿ ರಾಷ್ಟ ಪ್ರಶಸ್ತಿ ಪಡೆದಿರುವುದು ಹಾಗೂ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಹೆಗ್ಗಳಿಕೆಯಾಗಿದೆ. ವರನಟ ಡಾ ರಾಜ್ಕುಮಾರ್ ಬಳಿಕ 30 ವರ್ಷಗಳ ನಂತರ ರಾಜ್ಯದ ನಟರೊಬ್ಬರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಅನಂತನಾಗ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡ ನಾಡು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ಸಿ ಅಶ್ವತ್ಥನಾರಾಯಣ್ ಮಾತನಾಡಿ, ಅನಂತನಾಗ್ ಕನ್ನಡಿಗರ ಹೆಮ್ಮೆ. ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ಸಂತಸದ ವಿಷಯ ಎಂದು ಗುಣಗಾನ ಮಾಡಿದರು. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆಯೇ ಆಡಳಿತ ಪಕ್ಷದ ಸದಸ್ಯರ ಗೈರು ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯೂ ನಡೆಯಿತು. ವಿಧಾನ ಪರಿಷತ್ನಲ್ಲಿಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಸದಸ್ಯ ಶಿವಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಕಬ್ಬು ಬೆಳೆ ಇಳುವರಿ ಗಣನೀಯವಾಗಿ ಕುಸಿದಿದೆ. ಬರ ಪರಿಹಾರ ನೀಡುವಲ್ಲಿ ಎನ್ಡಿಆರ್ಎಫ್ ನಿಯಮಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ. ಕೇವಲ ಉಪಗ್ರಹ ಆಧಾರಿತ ಪರಿಶೀಲನೆಗೆ ಒತ್ತು ನೀಡದೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದ್ದು, ಟ್ಯಾಂಕರ್ ಮೂಲಕ ನೀರು ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಭೂರಹಿತ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯವರು ಸದನಕ್ಕೆ ಬಂದ ಬಳಿಕ ಉತ್ತರ ಪಡೆಯೋಣ ಎಂದು ತಿಳಿಸಿದರು. ಸಚಿವರ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕೆಪಿಎಸ್ಸಿಯನ್ನು ಮುಚ್ಚಲು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಇದು ಹೊಣೆಗೇಡಿತನ ಮತ್ತು ಅಜ್ಞಾನದ ಪರಮಾವಧಿ ಎಂದು ಲೇವಡಿ ಮಾಡಿದ್ದಾರೆ. ಕೆಪಿಎಸ್ಸಿ ಚೆನ್ನಾಗಿಯೇ ಇದೆ, ಆದರೆ ಕೆಟ್ಟ ಜನ ಬಂದು ಅಲ್ಲಿ ಕುಳಿತಿದ್ದಾರೆ. ಹೊಲಕ್ಕೆ ಕಳೆ ಬಿದ್ದರೆ ಅದನ್ನು ಕಿತ್ತೆಸೆಯಬೇಕೇ ಹೊರತು ವಿಷ ಉಣಿಸುವ ಕೆಲಸವಾಗಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಕಿವಿಮಾತು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನೊಂದಿಗೆ ಪತಿಯ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಸಿಕ ಆರ್ಥಿಕ ನೆರವಿಗಾಗಿ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ಅನಗತ್ಯ ಪರಿಶೀಲನೆ ಮತ್ತು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡುವ ವೇಳೆ ಯಾವುದೇ ಷರತ್ತುಗಳಿಲ್ಲದೆ ತಿಂಗಳಿಗೆ 2,000 ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿತ್ತು. ಈಗ ಈ ಹಣ ನೀಡಲು ಇಷ್ಟೊಂದು ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದಿಂದ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಜೊತೆಗೆ ಯೋಜನೆಯ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ದೂರಿದ್ದಾರೆ.

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಹಾಗೂ ಸ್ವಚ್ಛತೆಯ ಅಸಲಿ ಶಿಲ್ಪಿಗಳು ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರಿಗೆ ಸ್ವಚ್ಛ ನಗರಿ ಎಂಬ ಹೆಸರು ಬರಲು ಪೌರ ಕಾರ್ಮಿಕ ಸಮುದಾಯದ ಕಠಿಣ ಪರಿಶ್ರಮವೇ ಕಾರಣ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಮತ್ತು ಶೌಚಾಲಯಗಳ ನಿರ್ಮಾಣದಿಂದ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಯಾಗಿದೆ. ಯುನಿಸೆಫ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಸ್ವಚ್ಛತೆಯಿಂದಾಗಿ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯನ್ನು ವಿಸ್ತರಿಸಿ ಗ್ರೇಟರ್ ಮೈಸೂರು ಮಾಡುವ ಅಗತ್ಯವಿದ್ದು, ಈ ಸ್ವಚ್ಛತೆಯ ಹಿರಿಮೆಯನ್ನು ಉಳಿಸಿಕೊಳ್ಳಲು ಸರ್ಕಾರದ ಬೆಂಬಲ ಹಾಗೂ ಹೆಚ್ಚುವರಿ ಸಿಬ್ಬಂದಿ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಮಾತನಾಡಿ, ಮೈಸೂರು ಕೇವಲ ಸಾಂಸ್ಕೃತಿಕ ಮತ್ತು ಪರಂಪರೆಯ ನಗರ ಮಾತ್ರವಲ್ಲ, ಸ್ವಚ್ಛ ನಗರವಾಗಿಯೂ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಪೌರ ಕಾರ್ಮಿಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀರೂಪ, ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಗಾಗಿ ದಿನವಿಡೀ ನಿರಂತರ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅನನ್ಯ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತು ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಕೇವಲ 5 ವರ್ಷಗಳಲ್ಲಿ 79 ಸ್ಥಾನಗಳ ಅಭೂತಪೂರ್ವ ಜಿಗಿತ ಕಂಡಿದೆ. ಡಿಜಿಟಲೀಕರಣದ ಮೂಲಕ ಉದ್ಯಮಿಗಳಿಗೆ ಅಗತ್ಯವಿರುವ ಎಲ್ಲ ಅನುಮೋದನೆಗಳು ಮತ್ತು ಪರವಾನಗಿಗಳನ್ನು ಒಂದೇ ಡಿಜಿಟಲ್ ವೇದಿಕೆಯ ಮೂಲಕ ಪಡೆಯುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಕಾನೂನುಗಳ ಸರಳೀಕರಣ ಹಾಗೂ ತೆರಿಗೆ ಸುಧಾರಣೆಗಳ ಮೂಲಕ ವ್ಯವಹಾರಗಳ ಸುಲಭತೆಯನ್ನು ಹೆಚ್ಚಿಸಲಾಗಿದೆ. ಒಟ್ಟಿನಲ್ಲಿ ಈ ಉಪಕ್ರಮಗಳು ಭಾರತದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವುದಲ್ಲದೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉದ್ಯಮಗಳ ಬೆಳವಣಿಗೆಗೆ ಸರ್ಕಾರದ ನೀತಿಗಳ ಜೊತೆಗೆ ಖಾಸಗಿ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತಿಕ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಂಗಳೂರು ಟೆಕ್ನೋವಾಂಜಾ 2026 ಆರನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಉದ್ಯಮಗಳಿಗೆ ಅಗತ್ಯವಾದ ವಿವಿಧ ಅಂಶಗಳು ಒಂದೇ ಕಡೆ ಲಭ್ಯವಿರುವುದರಿಂದ ಬಲಿಷ್ಠ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ. ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿಯೂ ಉದ್ಯಮಗಳಿಗೆ ಪೂರಕವಾದ ಪರಿಸರ ವ್ಯವಸ್ಥೆ ನಿಧಾನವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಮಂಗಳೂರಿನ ಅಭಿವೃದ್ಧಿ ಕೇವಲ ಐಟಿ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಕ್ರೀಡಾ ಪ್ರವಾಸೋದ್ಯಮ, ಸಾಗರ ಅಧ್ಯಯನ, ಜೈವಿಕ ಸಂಪನ್ಮೂಲ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಪಾನ್ ದೇಶದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 2 ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಹೈಜಂಪ್ ವಿಭಾಗದಲ್ಲಿ ಸುಪ್ರಿಯಾ ಹಾಗೂ ರಿಲೇ ವಿಭಾಗದಲ್ಲಿ ಸ್ನೇಹ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಮಾನ್ಯತೆ, ನೋಂದಣಿ ಅಥವಾ ಅಗತ್ಯ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕ್ರೀಡೆ ಕೇವಲ ಆಟ ಮಾತ್ರವಲ್ಲದೆ ಮನುಷ್ಯನ ಮನೋಬಲ ಹೆಚ್ಚಿಸುವುದರ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದು ಮಂಡ್ಯದಲ್ಲಿ ಅನುಸೂಚಿತ ಬುಡಕಟ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:40. ಇನ್ನು ಮುಂದೆ ಕೇಳೋಣ ಎವರ್ ಗ್ರೀನ್ ಸಾಂಗ್ಸ್.

ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ. ಸಾಹಿತ್ಯ ಹಂಸಲೇಖ ಅವರದಾಗಿತ್ತು, ಸಂಗೀತ ಹಂಸಲೇಖ ಅವರದು.

वहां एक हाथी भी रहता था। वो दिन भर इधर उधर घूमता रहता था।

0: ಪಾಲಿಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ. ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:35. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆಯಾಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನದಿಂದ ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವೂ ಹೊಸ ಮಾಹಿತಿಯ ಸಾಗರ. ಹಾಗಾದ್ರೆ ನಿಮ್ಮನ್ನ ಈ ಜ್ಞಾನ ಸಾಗರದಲ್ಲಿ ನನ್ನ ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನವೇ ಇಂದಿನ ನಮ್ಮ ಹೊಂಬಿಸಿಲು ಕ್ವಿಜ್ ಶೋ. ಸೊ ಹಾಗಾದ್ರೆ ಸ್ನೇಹಿತರೆ, ರೆಡಿ ಇದ್ದೀರಾ ಅಂತ ಭಾವಿಸ್ತಾ ನನ್ನ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ. ನೀವೇನಾದ್ರು ಈಗ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಇದು ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮ. ನನ್ನ ಮೊದಲನೇ ಪ್ರಶ್ನೆ, ಐಚಿ ನಗೋಯಾ ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ಸ್ಪರ್ಧಿ ಯಾರು? ಮತ್ತೊಮ್ಮೆ ನನ್ನ ಪ್ರಶ್ನೆ, ಐಚಿ ನಗೋಯಾ ಜಪಾನ್ನಲ್ಲಿ 2026 ನಡೆಯುತ್ತಿರುವ, ಈಗ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇಂದು, ಕರೆಂಟ್ ಅಫೇರ್ಸ್ ಇವತ್ತು, ಭಾರತಕ್ಕೆ ಇಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಸ್ಪರ್ಧಿ ಯಾರು ಅಂತ ಗೊತ್ತಿದ್ರೆ 9480901013ಗೆ ಖಂಡಿತವಾಗ್ಲೂ ಕಳಿಸಿ ನಿಮ್ಮ ಉತ್ತರಗಳನ್ನು. ಈ ಪ್ರೋಮೋ ಮತ್ತೆ ಹಾಡಿನ ನಂತರ ನಾನು ಖಂಡಿತವಾಗ್ಲೂ ಓದ್ತೀನಿ.
1: ಸುಧೀರ್ ಸಿಂಗ್ ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25 ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ ನಾನು

ಏಷ್ಯನ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ, ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ಸ್ಪರ್ಧಿ ಯಾರು ಅಂತ ಬಹಳಷ್ಟು ಜನ ಉತ್ತರ, ಸರಿ ಉತ್ತರವನ್ನೇ ಕಳಿಸಿದ್ದೀರಾ. ಸೊ ಸರಿ ಉತ್ತರ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತು. ಹೌದು, ಮೀರಾಬಾಯಿ ಚಾನು ಅವರು. ನಗೋಯಾ, ಐಚಿ ನಗೋಯಾದಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ 49 kg ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇವರು ಉತ್ತರ ಕೊರಿಯಾದ ರೀಸಾಂಗ್ ಗಮ್ ಅವರ ನಂತರ 2ನೇ ಸ್ಥಾನ ಪಡೆದಿದ್ದಾರೆ. ಈ ಪದಕವು ಮೀರಾಬಾಯಿ ಚಾನು ಅವರಿಗೆ ಗಾಯಗಳು ಮತ್ತು ಕೈತಪ್ಪಿದ ಅವಕಾಶ, ಈ ಎಲ್ಲದರ ಮಧ್ಯೆ ಅವರಿಗೆ ಈ ಸಿಕ್ಕಿರುವಂತಹ ಪದಕ ಅವರ ದೀರ್ಘಕಾಲದ ಕಾಯುವಿಕೆಗೆ ಅಂತ್ಯ ಹಾಡಿದೆ ಅಂತ ಹೇಳ್ತಾ, ಕಂಗ್ರಾಚ್ಯುಲೇಷನ್ಸ್ ಟು ಮೀರಾಬಾಯಿ ಚಾನು ಅವರಿಗೆ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನಮಗೆ ಬಹಳಷ್ಟು ಜನ ಕಳಿಸಿದ್ದಾರೆ. ನಾನು ಆದಷ್ಟು ಎಲ್ಲರ ಹೆಸರನ್ನು ಓದಕ್ಕೆ ಇಷ್ಟಪಡ್ತೀನಿ, ಆದರೂ ಆಟ ಅಂದ್ರೆ ಒಂದಷ್ಟು ನಿಯಮ ಇರೋದ್ರಿಂದ ಟ್ರೈ ಮಾಡ್ತೀವಿ ಆದಷ್ಟು ಎಲ್ಲರ ಹೆಸರನ್ನು ಓದಕ್ಕೆ. ಎನ್ ಆರ್ ಪ್ರಸಾದ್ ಅವರು, ಬಿಂದು ಪ್ರಕಾಶ್ ಅವರು, ನೇತ್ರ ಕೆಂಗೇರಿ ಅವರು, ದಿಲೀಪ್ ಕಲ್ಯಾಣ್ಕರ್, ದೇವಿ ಸಿಂಗ್, ಸರೋಜ್ ಸಿಂಗ್, ಸುಬ್ರಹ್ಮಣ್ಯ, ಜಯಂತ್, ಹೆಚ್ ಆರ್, ರುದ್ರಸ್ವಾಮಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಅವರು, ಚಂದ್ರಶೇಖರ್ ತಾವರೆಕೆರೆಯಿಂದ, ಎನ್ ಜಿ ಬಸವರಾಜು ಚಿತ್ರದುರ್ಗ, ಸುರೇಂದ್ರ ಕುಂದಾಪುರ್, ಹೊಲಗುಪ್ಪ ಕಡ್ಡಿ ರಾಂಪುರದಿಂದ, ಹಾಗೆ ಮಂಜುನಾಥ್ ಇಂದರಿಗಿ ಅವರು ಪ್ರಮೀಳಾ ದಾವಣಗೆರೆಯಿಂದ, ಪ್ರಕಾಶ್ ಅವರು ಹೊನ್ನೂರು, ಅಲಿ ಅವರು ಸೋಮಶೇಖರ್ ಶಾಮನೂರ್ ಅವರು ಸುಭಿತ್ರಾ ಸಂಡೂರ್ನಿಂದ, ಹೆಚ್ ಆರ್ ರುದ್ರಸ್ವಾಮಿ, ಮಂಜುನಾಥ್ ಲಗ್ಗೇರಿ, ಆಶಾ ಶ್ರೀನಿವಾಸ್, ಜೆ ವಿಲ್ಫ್ರೆಡ್ ಭೈರತಿ ಅವರು, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಮತ್ತು ಬಹಳಷ್ಟು ಜನ, ಹಾಗೆ ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ, ಬಿ ಎಂ ವಿಶ್ವನಾಥ್ ಅವರು ರಾಮಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್. ಹೊಂಬಿಸಲು ಕ್ವಿಜ್ನಲ್ಲಿ ಒಂದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇವತ್ತು ವಿಷಯ ಏನು ಅಂದರೆ, ಹಿರಿಯ ನಟ ಅನಂತ್ನಾಗ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನಿನ್ನೆ ಅವರು ರಿಸೀವ್ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ಪ್ರತಿಷ್ಠಿತ ಗೌರವ ಪಡೆದ 2ನೇ ಕನ್ನಡ ಚಿತ್ರರಂಗದ ದಿಗ್ಗಜ ಅಂತಲೇ ಹೇಳ್ಬೋದು ಅನಂತ್ನಾಗ್ ಅವ್ರನ್ನ. ಹಾಗಾಗಿ ಇವತ್ತಿನ ಈ ಪ್ರಶ್ನೆ ಅನಂತ್ನಾಗ್ ಅವರ ಚಿತ್ರರಂಗದ ಪಯಣದತ್ತ. ಸೊ 1974 ಶ್ಯಾಮ್ ಬೆನಗಲ್ ನಿರ್ದೇಶನದ ಯಾವ ಚಿತ್ರದಲ್ಲಿ ಅನಂತ್ನಾಗ್ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು? ಇದೇ ಚಿತ್ರದ ಮೂಲಕ ಶಬನ ಆಜ್ಮಿ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಸಿನಿಮಾ ಯಾವುದು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ ನನ್ನ ಪ್ರಶ್ನೆ, 1974 ಶ್ಯಾಮ್ ಬೆನಗಲ್ ನಿರ್ದೇಶನದ ಯಾವ ಚಿತ್ರದಲ್ಲಿ ಅನಂತ್ನಾಗ್ ಅವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು? ಇದೇ ಚಿತ್ರದ ಮೂಲಕ ಶಬನ ಆಜ್ಮಿ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರ ಯಾವುದು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸಿ ಅಂತ ಹೇಳ್ತಾ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಸಾಗ್ತಾ ಇದ್ದೀವಿ. ನಾನು ಕೇಳಿದೆ ಅನಂತ್ ನಾಗ್ ಅವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಿನಿಮಾ ಯಾವುದು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸರಿಯಾದ ಉತ್ತರ ನೀವೆಲ್ಲ ಕಳಿಸಿರದಂತೆ ಅಂಕುರ್. ಹೌದು, 1974 ಬಿಡುಗಡೆಯಾದ ಅಂಕುರ್ ಶ್ಯಾಮ್ ಬೆನಗಲ್ ಅವರ ಮಹತ್ವದ ಪ್ಯಾರಲಲ್ ಸಿನಿಮಾ ಚಿತ್ರ. ಇದು ಅನಂತ್ ನಾಗ್ ಅವರ ಹಿಂದಿ ಚಿತ್ರರಂಗದ ಮೊದಲ ಚಿತ್ರವಾಗಿತ್ತು. ಶಬನಾಜ್ಮಿ ಅವರಿಗೂ ಇದು ಚೊಚ್ಚಲ ಚಿತ್ರವಾಗಿತ್ತು. ಅನಂತ್ ನಾಗ್ ಮತ್ತು ಶ್ಯಾಮ್ ಬೆನಗಲ್ ಅವರ ಈ ಸಹಯೋಗದ ಮುಂದೆ ನಿಷಾದ್, ಮಂಥನ, ಭೂಮಿಕಾ ಸೇರಿದಂತೆ ಹಲವು ಚಿತ್ರಗಳು ಮುಂದುವರಿಯಿತು ಅಂತ ಹೇಳ್ತಾ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಅಂತ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ, ಜೈಶ್ರೀ ಸುನಿಲ್, ವಾಣಿ ಬೆಂಗಳೂರು, ಚಂದ್ರಪ್ಪ ಉತ್ತರಳ್ಳಿ, ಮಹಾದೇವಿ, ಚಂದ್ರಕುಮಾರ್ ವಿಜಯಪುರದಿಂದ, ಹರ್ಷಿತಾ ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರದಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ಪದ್ಮಶ್ರೀ ಕುಟುಂಬ ಹೊನ್ನೂರು ಹಲಿ ಹನುಮಂತನಗರದಿಂದ, ಎಸ್ಎಂ ಶೋಭಾ ಹಾಸನದಿಂದ, ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ, ಎಸ್ ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಪ್ರಭು ಅವರು ಗಂಗಾವತಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರು, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಮಂಜುಶ್ರೀ ಧಾರವಾಡದಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ, ವೇದಾ ಶೆಟ್ಟಿ ಕಾಳವಾರದಿಂದ, ಶಾಂತಾಚಾರ ಬಿಡಿಗೇರ್ ಕೊಕ್ಕನೂರಿಂದ, ಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ಅನಂತ ರಾಜು ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ ಹಿರಿಯೂರು ತಾಲೂಕಿನಿಂದ. ಹಾಗೆ ನಮಗೆ ಪ್ರಕಾಶ್ ಅಕ್ಕಪಡಿ ಅವರು ಸಂದೇಶ ಕಳಿಸಿದ್ದಾರೆ. ಸೊ ಸಂದೇಶ ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು.

ಹೊಂಬಿಸಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಇವತ್ತಿನ ಕೊನೆಯ ಪ್ರಶ್ನೆ ಬಹಳನೇ ಈಸಿ. ಬೆಳಿಗ್ಗೆ ಏನಾದ್ರು ನೀವು ಆಪ್ ಕಿ ಪಸಂದ್ ಕಾರ್ಯಕ್ರಮ ಕೇಳಿದ್ರೆ ಇವತ್ತಿನ ಪ್ರಶ್ನೆ, ಈಗಿನ ಪ್ರಶ್ನೆ ಬಹಳನೇ ಸುಲಭವಾಗಿರುತ್ತೆ. ಸೊ ರಾಜೇಶ್ ಖನ್ನಾ ಅವರೊಂದಿಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳನ್ನು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕ ಯಾರು ಅಂತ ಇವತ್ತು ಅವರ ಜನ್ಮದಿನ ಕೂಡ. ನಿಮ್ಗೇನಾದ್ರೂ ಗೊತ್ತಿದೆ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಮತ್ತೊಮ್ಮೆ ನನ್ನ ಪ್ರಶ್ನೆ, ರಾಜೇಶ್ ಖನ್ನಾ ಅವರೊಂದಿಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳನ್ನು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕರು ಯಾರು? ಇವತ್ತು ಅವರ ಜನ್ಮದಿನ. ನಿಮ್ಗೇನಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ ಈ ಹಾಡಿನ ನಂತರ ನಿಮ್ಮೆಲ್ಲರ ಉತ್ತರಗಳನ್ನ ಓದ್ತೀನಿ. 9480901013 ಗೆ ಕಳಿಸ್ಕೊಡಿ.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ರಾಜೇಶ್ ಖನ್ನಾ ಅವರೊಂದಿಗೆ 19ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕರು ಯಾರು, ಇವತ್ತು ಅವರ ಹುಟ್ಟದಬ್ಬ ಕೂಡ ಅಂತ ಬಹಳಷ್ಟು ಬಹಳಷ್ಟು ಬಹಳಷ್ಟು ಸಂದೇಶಗಳು ಬಂದಿದೆ. ಪ್ರೇಮ್ ಚೋಪ್ರಾ ಖಂಡಿತವಾಗ್ಲೂ ರಾಜೇಶ್ ಖನ್ನಾ ಅವರ ಜೊತೆಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದೋ ರಾಸ್ತೆ, ಕಟಿ ಪತಂಗ್, ದಾಸ್ತಾನ್, ದಾಗ್, ಚುಪಾರಸ್ತ, ಮಜ್ನಬಿ ಮುಂತಾದ ಚಿತ್ರಗಳು. ಮತ್ತೆ ಅವರು ಕೆಲವು ವಿತರಕರು ಹೇಳ್ತಿದ್ರಂತೆ, ನಾಯಕಿ ಯಾರು ಅಂತ ಕೇಳಕ್ಕಿಂತ ಮುಂಚೆ ಮೂವಿಲಿ ಪ್ರೇಮ್ ಚೋಪ್ರಾ ಅವರು ಇದಾರಾ ಅಂತ ಕೇಳ್ತಿದ್ರಂತೆ. ಅದಕ್ಕಾಗಿಯೇ ರಾಜೇಶ್ ಖನ್ನಾ ಅವರ ಲಕ್ಕಿ ಚಾರ್ಮ್ ಪ್ರೇಮ್ ಚೋಪ್ರಾ ಅಂತ ಅವ್ರನ್ನ ಅಂತ ಕರೀತಾ ಇದ್ರು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ, ಇಟ್ ವಾಸ್ ಅ ವೆರಿ ಈಸಿ ಕ್ವಶನ್, ಬಿಕಾಸ್ ಬೆಳಿಗ್ಗೆ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಬಹಳಷ್ಟು ಸಂದೇಶ ಕಳಿಸಿದ್ದಾರೆ. ಎಲ್ಲರ ಹೆಸರನ್ನು ಓದುವ ನನಗೆ ಅವಕಾಶ ಇಲ್ಲದ ಕಾರಣ ಒಂದಷ್ಟು ಹೆಸರುಗಳನ್ನು ಖಂಡಿತವಾಗ್ಲೂ ಓದ್ತೀನಿ. ಸೊ ರಘುನಾರಾಯಣ್ ಅವರು, ಸುಧಾಮೂರ್ತಿಯವರು, ನೇತ್ರಾ ಕೆಂಗೇರಿಯಿಂದ ಜಗದಾಂಬಿಕಾ ಹಂಸವೇಣಿಯವರು, ಲಾಂಡ್ರಿ ಮೂರ್ತಿ ಬೆಂಗಳೂರಿನಿಂದ ಹಾಗೆ ಚಂದ್ರಶೇಖರ್ ತಾವರೆಕೆರೆ, ದಿಲೀಪ್ ಕಲ್ಯಾಣ್ಕರ್ ಅವರು, ದೇವಿ ಸಿಂಗ್, ಸರೋಜ್ ಸಿಂಗ್ ಅವರು, ಆಶಾ ಶ್ರೀನಿವಾಸ್ ಅವರು, ಬಾಬಾ ಕಲ್ಯಾಣ್, ಸುಧಾ ಬೂದಿಹಾಳ್, ಮೊಹಮ್ಮದ್ ಅಕ್ರಂ ಹೊಸಪೇಟೆಯಿಂದ, ಬಿಂದು ಪ್ರಕಾಶ್ ಅವರು, ವೇದಾಶೆಟ್ಟಿ ಕಾಳವಾರದಿಂದ, ಮಂಜುಶ್ರೀ ಧಾರವಾಡದಿಂದ, ಎಸ್ಎಂ ಶೋಭಾ ಅವರು, ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೂ ಅನಂತರಾಜು ಅವರು ಗೊರಲ್ ಡಕ್ಕುವಿಂದ, ಹಾಗೆ ಚಂದ್ರಶೇಖರ್ ಕಾನಳ್ಳಿ ಅವರು, ಪದ್ಮಶ್ರೀ ಕುಟುಂಬದವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೆ. ಇನ್ನೇನು ಸ್ಟುಡಿಯೋಗೆ ನಮ್ಮ ಯುವಕರೆಲ್ಲ ಬಂದ್ಬಿಟ್ಟಿದ್ದಾರೆ. ಸ್ವಚ್ಛ ಭಾರತ್, ಬೆಂಗಳೂರು ಸೇವಾ, ಮತ್ತೆ ಪರಿಸರ, ಮತ್ತೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತ ಉತ್ಸಾಹದಿಂದ ನಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ. ಅವ್ರ ಜೊತೆ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ಈಗ ಮತ್ತೆ ಸಿಗ್ತೀನಿ ಇನ್ನು ಕೆಲವೇ ನಿಮಿಷದಲ್ಲಿ. ಅಲ್ಲಿ ತನಕ ಕೀಪ್ ವೇಟಿಂಗ್ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಇಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ಸ್ನೇಹಿತರೆ, ಇದು ಸ್ಫೂರ್ತಿದಾರೆ ಕಾರ್ಯಕ್ರಮ. ಸ್ಫೂರ್ತಿದಾರೆ ಅಂದ್ರೆ ನಮಗೆ ಯಾವಾಗ್ಲೂ ಯಾರು ಇನ್ಸ್ಪೈರ್ ಮಾಡ್ತಿರ್ತಾರಲ್ಲ ಅಂತವ್ರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ. ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ. ನಾನು ಒಬ್ನೇ ಏನ್ ಮಾಡಕ್ಕಾಗತ್ತೆ, ನನ್ನಿಂದ ಏನು ಬದಲಾವಣೆ ತರಕ್ಕಾಗತ್ತೆ, ಇದು ಅನೇಕ ಯುವಕರಲ್ಲಿ ಬಹಳಷ್ಟು ಕೇಳಿ ಬರುವಂತಹ ಪ್ರಶ್ನೆ ಇದು. ಆದರೆ ಯಾರಾದರೂ ಒಬ್ರು ನನ್ನಿಂದಲೇ ಶುರುವಾಗ್ಲಿ ಅಂತ ಹೆಜ್ಜೆ ಇಟ್ಟರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಹೆಜ್ಜೆ, ಒಂದು ಸಣ್ಣ ದೊಡ್ಡ ಬದಲಾವಣೆ ಸ್ಫೂರ್ತಿಯಾಗಬಹುದು. ಬೀಜದ ಉಂಡೆಗಳ ಮೂಲಕ ಬೆಂಗಳೂರನ್ನು ಹಸಿರಾಗಿಸುವ ಪ್ರಯತ್ನ, ಹೂವಿನ ತ್ಯಾಜ್ಯವನ್ನು ಮರುಬಳಕೆಯ ದಾರಿಗೆ ತರುವ ಕೆಲಸ, ಹಳೆಯ ದೇವರ ಫೋಟೋಗಳು, ಮೂರ್ತಿಗಳು ಮತ್ತು ಪೂಜಾ ಸಾಮಗ್ರಿಗಳಿಗೆ ಗೌರವ ವಿದಾಯ ಹೇಳ್ತಾರೆ, ಪರಿಸರಕ್ಕೂ ಹಾನಿಯಾಗದಂತೆ ನಿರ್ವಹಿಸುತ್ತಿರುವ ವಿಶೇಷ ಪ್ರಯತ್ನ, ಹೀಗೆ ಪರಿಸರ ಸಂರಕ್ಷಣೆ, ಸಮಾಜ ಸೇವೆ, ಪ್ರಾಣಿ ಕಲ್ಯಾಣ, ನಾಗರಿಕ ಜಗ್ ನೀವು ಯು ನೇಮ್ ಇಟ್ ಅಂಡ್ ದೇ ಹ್ಯಾವ್ ಇಟ್ ಅಂತಾರಲ್ಲ ಹಂಗೆ, ಮೂಲಕ ಹಸಿರು ಸ್ವಚ್ಛ ಬೆಂಗಳೂರಿನ ಕನಸಿಗಾಗಿ ಕೆಲಸ ಮಾಡುತ್ತಿರುವ ಸಂಪಿಗೆ ಫೌಂಡೇಶನ್ನ ಸಂಸ್ಥಾಪಕರಾದ ಹಸಿರು ಬೆಂಗಳೂರಿನ ಕನಸನ್ನು ಹೊತ್ತು ಪರಿಸರ ಹೋರಾಟಗಾರರು, ಸಮಾಜಮುಖಿ ಚಿಂತನೆಯ ಸಾಮಾಜಿಕ ಉದ್ಯಮಿ ಕಿರಣ್ ಯಾದವ್ ಅವರು ನಮ್ಮ ಜೊತೆ ಸ್ಫೂರ್ತಿದಾರೆ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಫಸ್ಟ್, ನಂತರ ಸ್ವಾಗತ.
1: ಥ್ಯಾಂಕ್ ಯು ಮ್ಯಾಮ್, ತುಂಬ ಖುಷಿ ಆಗುತ್ತೆ ಇಲ್ಲಿ ಇವತ್ತು ನಮ್ಮನ್ನು ಕರೆಸಿ ಮಾತಾಡೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನಮ್ಮಂಥವ್ರನ್ನ ಗುರುತಿಸಿ ಒಂದು ಚಾನ್ಸ್ ಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು.
0: ಖಂಡಿತವಾಗ್ಲೂ. ಏನಪ್ಪ ಅಂದರೆ ಕಿರಣ್ ಅವರೇ, ಇವಾಗ ನಮ್ಮ ಈಗ ಎಲ್ಲ ಕಡೆ ಸ್ವಚ್ಛ ಭಾರತ್ ಅದೆಲ್ಲ ಮಾಡ್ತಾ ಇದ್ದೀವಿ, ನಿಮ್ಮ ಕೆಲಸದ ಬಗ್ಗೆ ನಾನು ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ಒಂದು ಬಹಳನೇ ತುಂಬ ಇಂಪಾರ್ಟೆಂಟ್ ಒಂದು ಇದು ಸಿಕ್ತು. ಏನು ಅಂದರೆ, ಒಂದು ಸಂಖ್ಯೆ ತುಂಬ ಗಮನ ಸೆಳೆಯುತ್ತೆ, 5 ಲಕ್ಷಕ್ಕೂ ಹೆಚ್ಚು ಸೀಡ್ ಬಾಲ್ ಅಂದರೆ ಬೀಜದ ಉಂಡೆಗಳು, ಒಂದು ಸಣ್ಣ ಬೀಜದ ಉಂಡೆಯನ್ನು ಅದನ್ನು ಮರ ಮಾಡೋಕ್ಕೆ ಸಾಧ್ಯವಾಗಿದೆ ನಿಮ್ಮಿಂದ. ಈ ಸೀಡ್ ಬಾಲ್ ಕ್ಯಾಂಪೇನ್ ಹೇಗೆ ನಡೆಯುತ್ತೆ, ಅಥವಾ ಜನರು ವಿಶೇಷವಾಗಿ ಇದನ್ನು ಹೇಗೆ ಯುವಕರು ಇದರಲ್ಲಿ ಭಾಗವಹಿಸಬಹುದು ಅಂತ ನೀವು ಒಂದು ಸ್ವಲ್ಪ ಈ ಸೀಡ್ ಬಾಲ್ ಅಂದರೆ ಜನಸಾಮಾನ್ಯರಿಗೆ ಹೇಗೆ ಅರ್ಥ ಆಗೋಗೆ ಹೇಳಬಹುದು?
1: ಓಕೆ, ಫಸ್ಟ್ ಸೀಡ್ ಬಾಲ್ ಅಂದರೆ ಏನು ಅಂತ ಹೇಳ್ತೀನಿ. ಅದರಲ್ಲಿ ಮಣ್ಣು, ಗೊಬ್ಬರ ಹಾಗೂ ಚಿಕ್ಕ ಚಿಕ್ಕ ಬೀಜಗಳು, ಅದನ್ನ ಉಂಡೆ ಮಾಡಿ ಮಣ್ಣಲ್ಲಿ ಒಣಗಿಸ್ತೀವಿ. ಅದಾದ್ಮೇಲೆ ಒಣಗಿದಾದಂತ ಸೀಡ್ ಬಾಲ್ಸ್ನ ಎಲ್ಲೋ ಒಂದ್ ಕಡೆ ನೀರು ನಿಲ್ಲುವಂತ ಜಾಗ ಆಗಿರ್ಬೋದು ಅಥವಾ ನೀರು ಸಿಗುವಂತ ಜಾಗದಲ್ಲಿ ಅದನ್ನ ಎಸಿತೀವಿ. ಎಸ್ದಾದ್ಮೇಲೆ ಅದು ಮರವಾಗಿ ಬೆಳೆಯುತ್ತೆ, ಒಂದು ಗಿಡದಿಂದ ಮರವಾಗಿ ಬೆಳೆಯುತ್ತೆ. ಇದು ಕಾನ್ಸೆಪ್ಟ್. ನೀವು ಕೇಳ್ಬೋದು, ಸಸಿನೇ ನೆಡ್ಬೋದಲ್ವಾ, ಏನಕ್ಕೆ ಸೀಡ್ ಬಾಲ್ಸ್ ಅಂತ. ಎಷ್ಟೋ ಒಂದು ಫಾರೆಸ್ಟ್ ರೇಂಜ್ಗಳಲ್ಲಿ ನಾವು ಹೋಗಿ ಸಸಿ ನೆಡೋದು ಕಷ್ಟ ಆಗುತ್ತೆ. ನೀವು ಸಸಿ ನೆಡೋದು ಬದಲು ಇದು ಚೆಂಡ ತರ ಎಸೆದ್ರೆ ಮೇ ಬಿ ಔಟ್ ಆಫ್ 10 ಸೀಡ್ ಬಾಲ್ಸ್ ಅಲ್ಲಿ ಅಟ್ಲೀಸ್ಟ್ 7 ಸೀಡ್ ಬಾಲ್ಸ್ ಗಿಡ ಆಗಿ ಮರ ಆಗಿ ಬೆಳೆಯುತ್ತೆ. ಸೊ ಇದು ಇದರ ಕಾನ್ಸೆಪ್ಟ್. ಇದರಲ್ಲಿ ಮಿಶ್ರಣ ಮಾಡೋದು ಇಷ್ಟೇ, ಮಣ್ಣು, ಗೊಬ್ಬರ, 5 ತರದ ಸೀಡ್ಸ್. ಅದು ನೀವು ಕೇಳ್ಬೋದು, 5 ತರ ಏನಕ್ಕೆ ಅಂತ. ಒಂದು ಬೆಳೆದಿಲ್ಲ ಅಂದ್ರೂ ಇನ್ನೊಂದು ಬರುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ವಿ ಪುಟ್ 5 ಸೀಡ್ಸ್.
0: ವಾವ್, ಗ್ರೇಟ್, ತುಂಬಾ ನೀವು ಯಂಗ್ ಎನರ್ಜೆಟಿಕ್ ಆಗಿದ್ದೀರಾ. ಆದ್ರೂ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ತವಕ ಇದೆ ನಿಮಗೆ, ಅದನ್ನ ನೋಡಿ ನಂಗೆ ಬಹಳ ಖುಷಿ ಆಯ್ತು. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಬಹಳಷ್ಟು ಜನ ನಿಮ್ಮ ಫಾಲೋಯರ್ಸ್ ಕೂಡ ಇದ್ದಾರೆ. ಸೊ ಸಂಪಿಗೆ ಫೌಂಡೇಶನ್ ಅವರು ಈಗ ರೀಸೆಂಟ್ ಆಗಿ ಈ ಗಣೇಶೋತ್ಸವ ಪ್ರೋಗ್ರಾಮ್ ಅಲ್ಲಿ ಈ ತ್ಯಾಜ್ಯ, ಈಗ ನಾವು ಯೂಸ್ ಮಾಡಿದಂತಹ ಫ್ಲವರ್ಸ್ ಬಗ್ಗೆ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ ಅಲ್ವಾ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಸೊ ನಾನು ತುಂಬ ದೇವರನ್ನ ನಂಬ್ತೀನಿ, ನನ್ನ ಜೊತೆ ನಂಬೋರು ಕೂಡ ತುಂಬ ಜನ ಇದ್ದಾರೆ. ನಾವು ಪೂಜೆ ಮಾಡಿ ಅಥವಾ ದೇವರಿಗೆ ಪ್ರೀತಿಯಿಂದ ಅರ್ಪಿಸಿದಂಥ ಹೂವನ್ನ ಲಾಸ್ಟಲ್ಲಿ BBMP ಕಸಕ್ಕೆ ಹಾಕ್ತಿದ್ವಿ. ಅದು ಇನ್ನೊಂದು ಕಸದ ಜೊತೆ ಸೇರಿ ಯಾವುದೋ ಒಂದು ಲ್ಯಾಂಡ್ ಫಿಲ್ಗೋ ಅಥವಾ ಇನ್ನೊಂದು ಜಾಗಕ್ಕೋ ಹೋಗ್ತಿತ್ತು. ಸೊ ಇದನ್ನು ನಾವು ಖಂಡಿತವಾಗಿ ತಡೆ ಹಿಡಿಬೋದು. ಯಾವ ರೀತಿಯಲ್ಲಿ, ನಮ್ಮ ಮನೆಗಳಲ್ಲೂ ಕೂಡ ನಾವು ಹೂವನ್ನ ಒಂದು ಚಿಕ್ಕ ಒಂದು ಟಬ್ ಬಿಟ್ಟರು ಸಾಕು ಮ್ಯಾಮ್, ಮಣ್ಣು ಹಾಕೋದು, ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕೋದು, ಗೊಬ್ಬರ ಇದ್ರೆ, ಇಲ್ಲಾಂದ್ರೆ ಎಲೆಗಳಂತೂ ಸಿಕ್ಕೇ ಸಿಗುತ್ತೆ. ಎಲೆ ಹಾಕಿ ಅದ್ರ ಮೇಲೆ ಹೂವ ಏನು ತ್ಯಾಜ್ಯ ಉಳಿದಿರುತ್ತೆ ಅದನ್ನ ಹಾಕಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಮಾಡಬಹುದು. ಆದ್ರೆ ತುಂಬಾ ಜನಕ್ಕೆ ಮನೆಗಳಲ್ಲಿ ಕಷ್ಟ ಆಗ್ಬೋದು. ಸೊ ಹಂಗಾಗಿ ನಾವು ಅದನ್ನ ಕಲೆಕ್ಟ್ ಮಾಡ್ತೀವಿ. ನಾವು ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಶ್ರೆಡ್ ಮಾಡಿ

0: ಗೊಬ್ಬರ ಮಾಡ್ತೀವಿ. ಸೊ ನಮ್ಮ ಮೇನ್ ಅಜೆಂಡಾ ಇದ್ದಿದ್ದು ದೇವರಿಗೆ ಪ್ರೀತಿಯಿಂದ ಅರ್ಪಿಸಿದಂತ ಹೂವ ಕಸ ಜೊತೆ ಕಸ ಆಗ್ಬಾರ್ದು.
1: ಖಂಡಿತ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಬಿಕಾಸ್ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತವರಿಗೆ ಈಗ ನೀವು ಹೇಳ್ದಂಗೆ ಜಾಗ ತುಂಬಾನೇ ಕಡಿಮೆ. ಸೊ ನಾವು ಈ ಹೇಳ್ದಂಗೆ ಈ ಹೂವನ್ನೆಲ್ಲ ಒಂದು ಮಾಡಿ ಇಡಕ್ಕಾಗಲ್ಲ. ಈಗ ಯಾರು ಕೇಳ್ತಾರೆ, ನಾನು ಈ ಕಲೆಕ್ಟ್ ಮಾಡಿರೋ ಹೂವನ್ನೆಲ್ಲ ಯಾರಿಗೆ ಯಾವಾಗ ಹೇಗೆ ಕೊಡಬೇಕು ಅಂತ ಅನ್ನೋದಾದ್ರೆ?
0: ಮ್ಯಾಮ್, ನಾವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5ರವರೆಗೆ ಎಲ್ಲ ದಿವಸಗಳ ಕಾಲ ಅವೈಲಬಲ್ ಇರ್ತೀವಿ.
1: ಎಲ್ಲಿ?
0: ಮಲ್ಲೇಶ್ವರಂನ ಒಂದು ಕಚೇರಿ ಇದೆ ನಮ್ದು. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ 5 ಡಿಫ್ರೆಂಟ್ ಕಚೇರಿಗಳನ್ನ ಓಪನ್ ಮಾಡ್ತಿದ್ವಿ ಅಕ್ರಾಸ್ ಬ್ಯಾಂಗ್ಳೂರ್, ಸೊ ದಟ್ ಅವ್ರಿಗೆ ಹತ್ರ ಆಗುತ್ತೆ ಅಂತ, ಅಂದ್ರೆ ಜನಕ್ಕೆ ಹತ್ರ ಆಗ್ಲಿ ಅಂತ. ಸೊ ಈ 5 ಕಚೇರಿಯಲ್ಲಿ ಎಲ್ಲಾದ್ರೂ ತಂದ್ಕೊಡ್ಬೋದು. ಆದ್ರೆ ಇವತ್ತಿಗೆ ಅವರು ಸಂಪಿಗೆ ಫೌಂಡೇಶನ್ ಅಂತ ಗೂಗಲ್ ಮಾಡಿದ್ರೆ ಸಾಕು, ಆ ಕರೆಕ್ಟ್ ಲೊಕೇಶನ್ ಬರುತ್ತೆ. 9-5 ಅವ್ರು ತಂದ್ಕೊಡ್ಬೋದು.
1: ಓಕೆ. ಸೊ ನಾವು ಮನೇಲಿ ಕಲೆಕ್ಟ್ ಮಾಡಿದಂತದ್ದು, ಮತ್ತೆ ಇವಾಗೆಲ್ಲ ಪೆಂಡಾಲ್ಸ್ ಹಾಕಿದ್ದಾರೆ, ಅಲ್ಲೊಂದು ತುಂಬಾನೇ ಹೂವು ಇದೆ, ಅವರೆಲ್ಲರೂ
0: ತಂದ್ಕೊಡ್ಬೋದು.
1: ಅದನ್ನ ತುಂಬಾ ಗೌರವ ಪೂರ್ವಕವಾಗಿ ಅದನ್ನು ಕೂಡ ಗೊಬ್ಬರ ಮಾಡಿ ನಮ್ಮ ಸಮಾಜಕ್ಕೆನೆ ವಾಪಸ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈ ಸೀಡ್ ಬಾಲ್ ವಿಷಯ ನಾ ಇನ್ನೂ ಮಾತಾಡೋದಿದೆ. ಸೊ ಈಗ ಯಾರು ತಗೋಬೇಕು ಇವಾಗ ಸೀಡ್ ಬಾಲ್ ನಮಗೂ ಕೊಡಿ ಅಂತ ಯಾರು ಒಂದಷ್ಟು ಗ್ರೂಪು ವಾಲಂಟಿಯರ್ಸ್ ಸ್ಕೂಲ್ ಅವ್ರು ಕೇಳಿದ್ರೆ ಅಥವಾ ಯಾರು ಕೇಳಿದ್ರೆ ನೀವು ಕೊಡ್ತೀರಾ?
0: ಖಂಡಿತ ಮ್ಯಾಮ್, ಖಂಡಿತ ಕೊಡ್ತೀವಿ. ಎಸ್ಪೆಷಲಿ ನಾವು ಸೀಡ್ ಬಾಲ್ಸ್ ಅನ್ನ ಮಾಡಿರೋದೇ ಉದ್ದೇಶ ಬಂದು ಮಕ್ಕಳಿಗೆ ಅಥವಾ ಈ ಮಾನ್ಸೂನ್ ರೈಡ್ಸ್ ಏನು ಹೋಗ್ತಾರಲ್ಲ ಅಂತವ್ರಿಗೆ, ಬಿಕಾಸ್ ಅವರು ಹಾಕಿದಾಗ ಅಂದ್ರೆ ಇದು ಎಲ್ಲಾ ಕಾಲದಲ್ಲೂ ಕೂಡ ಬೆಳೆಯಕ್ಕಾಗಲ್ಲ. ಇವಾಗ ಸಮ್ಮರ್ ಅಲ್ಲಿ ಅಂತೂ ನೀರ್ ಸಿಗಲ್ಲ, ಬೆಳೆಯಕ್ಕಾಗಲ್ಲ. ಸೊ ಯಾರು ಟ್ರಾವೆಲಿಂಗ್ ಹೋಗ್ತಿರ್ತಾರೆ, ಇವಾಗ ಟ್ರೈನಲ್ಲಿ ಆಗಿರ್ಬೋದು, ಬಸ್ ಅಲ್ಲಿ ಆಗಿರ್ಬೋದು, ಟೂ ವೀಲರ್ಗಳಲ್ಲಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಮಣ್ಣಿದೆ ಅಲ್ಲಿ ಗಿಡಗಳಿಲ್ಲ ಅಂದಿದ ಜಾಗದಲ್ಲಿ ಇದನ್ನ ಎಸಿಲಿ ಅಂದ್ಬಿಟ್ಟು ಖಂಡಿತವಾಗಿ ಕೊಡ್ತೀವಿ.
1: ಓಕೆ. ನೀವು ಎಸ್ದಂತ ಇಂತಹ ಸೀಡ್ ಬಾಲ್, ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇದೆಯಾ, ಒಂದ್ ಇದು ಹುಟ್ಕೊಂಡಿದೆ, ಗಿಡವಾಗಿದೆ, ಮರವಾಗ್ತಾ ಇದೆ ಅಂತ ಐಡಿಯಾ?
0: ಇದಕ್ಕೆ ಒಂದು ಉದಾಹರಣೆ ನಾನು ಏನ್ ಕೊಡ್ಬೋದು ಅಂದ್ರೆ, ಒಂದು ಸತಿ ನಾವು ಒಂದು 1000+ ಸೀಡ್ ಬಾಲ್ಸ್ ಅನ್ನ ಮಾಡಿಸಿದ್ವಿ. ಅದು ಸ್ವಲ್ಪ ಮಳೆಗಾಲದ ಟೈಮು, ಒಣಗಿರ್ಲಿಲ್ಲ, ನಾವು ಹಂಗೆ ಅದನ್ನ ಗೋಡೌನಲ್ಲಿ ಇಟ್ಬಿಟ್ಟಿದ್ವಿ. ನೆಕ್ಸ್ಟ್ ಡೇ ನೆಕ್ಸ್ಟ್ ಒಂದು ವಾರದಲ್ಲಿ ಅದು ಚಿಗುರ್ಬಿಟ್ಟಿತ್ತು. ಸೊ ದಟ್ ಇಸ್ ದ ಒನ್ ಗ್ಯಾರಂಟಿ ಐ ಕ್ಯಾನ್ ಗಿವ್ ಯು ದಟ್ ಓಕೆ ಇದು ಆಗುತ್ತೆ ಅಂತ. ಪ್ಲಸ್ ನಾವು ಕೂಡ ಇದನ್ನ ಟೆಸ್ಟ್ ಮಾಡಿರ್ತೀವಿ, ಅಂದ್ರೆ ಪ್ರತಿ ಬ್ಯಾಚ್ ಅಲ್ಲಿ ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ, ನಾವು ಎಸ್ದಿರೋ ಜಾಗ ಹೋಗ್ಬಿಟ್ಟು ನೋಡದೆ
1: ಆಗಲ್ಲ,
0: ಬಿಕಾಸ್ ಕಷ್ಟ ಆಗ್ಬೋದು. ಬಟ್ ನಾವು ಟೆಸ್ಟ್ ಮಾಡಿದಾಗಂತೂ ಖಂಡಿತವಾಗಿ 10ರಲ್ಲಿ 8 ಅಟ್ ಲೀಸ್ಟ್ ಬೆಳೆದಿದ್ದಾವೆ.
1: ಓ, ವೆರಿ ನೈಸ್, ಸೂಪರ್ ಅಂತ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಬಹಳಷ್ಟು ನಿಮ್ ಜೊತೆ ಮಾತಾಡೋದು ಇದೆ. ಸೊ ಒಂದು ಚಿಕ್ಕ ಹಾಡಿನ ನಂತರ ಮತ್ತೆ ನಿಮ್ ಜೊತೆ ಈ ಕಾನ್ವರ್ಸೇಷನ್ ನ ಮುಂದುವರಿಸ್ತೀನಿ. ಬಹಳ ಇನ್ಸ್ಪೈರಿಂಗ್ ಆಗಿದ್ದೀರಾ. ನಮ್ಮ ಈ ಕಾರ್ಯಕ್ರಮದ ಹೆಸರು ಸ್ಫೂರ್ತಿದಾರೆ ಅಂತ, ನಿಮ್ಮಂತಹ ಯುವಕರು ಬಹಳನೇ ಸ್ಫೂರ್ತಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ನಮಗೂ ಕೂಡ ಗೂಸ್ ಬಂಪ್ಸ್ ಬರ್ತಾ ಇದೆ. ನಾವು ನಿಮ್ ಖಂಡಿತವಾಗ್ಲೂ ಮಾತಾಡ್ತೀವಿ ಈ ಹಾಡಿನ ನಂತರ.
0: ಥ್ಯಾಂಕ್ ಯು.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ತುಂಬ ಇನ್ಸ್ಪೈರಿಂಗ್ ಆಗಿರುವಂತಹ ಸ್ಫೂರ್ತಿ ಕೊಡ್ತಿರುವಂತಹ ಕಿರಣ್ ಯಾದವ್ ಅವರು ನಮ್ಮ ಜೊತೆ ಕೂತಿದ್ದಾರೆ. ಕೇಳಿದರೆ ನೀವು ಕೂಡ ಈ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಕೂಡ ಅವರಿಗೆ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಕಳಿಸಿ, ನಿಮ್ಮ ಪ್ರೋತ್ಸಾಹದ ಮಾತುಗಳನ್ನು ಕೂಡ ಇವರಿಗೆ ಕೇಳಬಹುದು. ಸೊ ಯುವಕರು ಏನೋ ಒಂದು ದೇಶಕ್ಕೆ, ಸಮಾಜಕ್ಕೆ, ಪರಿಸರಕ್ಕೆ ಮಾಡಬೇಕು ಅಂತ ತುಂಬಾ ಉತ್ಸುಕರಾಗಿ ಕೂತಿದ್ದಾರೆ. ಸೊ ಅವ್ರಿಗೆ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದರೆ, ತುಂಬ ಜನಕ್ಕೆ ಪರಿಸರದ ಬಗ್ಗೆ ಕಾಳಜಿ ಇದೆ ಅಲ್ವಾ, ಆದರೆ ಅದನ್ನು ನಾವೊಂದು ಆ್ಯಕ್ಷನ್ ಮಾಡುವಾಗ, ಅಂದರೆ ಏನೋ ಒಂದು ಮಾಡಬೇಕಾದ್ರೆ ನನ್ನೊಬ್ಬನಿಂದ ಏನಾಗುತ್ತಪ್ಪ ಅಂತ ಯೋಚಿಸ್ಬಿಟ್ಟು ಬಿಟ್ಬಿಡ್ತೀವಿ. ಆದರೆ ನೀವು ಈ ಪ್ರಶ್ನೆನ ಕೇಳಿದ್ದೀರಾ, ಮತ್ತು ಇದು ನನ್ನಿಂದನೇ ಶುರು ಆಗಲಿ ಅಂತ ಶುರು ಮಾಡಿದ್ದೀರಾ. ಆ ಮೊದಲ ಹೆಜ್ಜೆ ಇಡಲು ನಿಮಗೆ ಸ್ಫೂರ್ತಿ ಯಾರು, ಮತ್ತು ನಿಮ್ಮ ಇದೆಲ್ಲದಕ್ಕೂ ಸಾರ್ಥಕತೆ ಹೇಗೆ ಬಂತು ಅಂತ?
1: ಮೊದಲನೇ ಹೆಜ್ಜೆ ಖಂಡಿತವಾಗಿ ರೋಟ್ರಿ ಅಂತ ಹೇಳ್ತೀನಿ. ಬಿಕಾಸ್ ರೋಟ್ರಿಯಲ್ಲಿ ನಾನೊಂದು ರೋಟ್ರಿದು ಒಂದು ಯೂತ್ ವಿಂಗ್ ಇದೆ, ರೋಟ್ರಾಕ್ಟ್ ಅಂತ. ಸೊ ಅದರಲ್ಲಿ ಒಂದು 3 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿದ್ದೆ. ಅಲ್ಲಿ ತುಂಬ ಕಲ್ತಿದ್ದೀನಿ ನಾನು. ಅಲ್ಲಿಂದ ಸಿಗ್ದಂಥ ವಾಲಂಟಿಯರ್ಸ್ ಇರ್ಬೋದು, ಅಲ್ಲಿಂದ ಸಿಗ್ದಂಥ ಇನ್ಸ್ಪಿರೇಷನ್ಸ್ ಇರ್ಬೋದು ಇಲ್ಲಿ ತನಕ ನನಗೆ ತಂದಿದೆ. ಬಿಕಾಸ್ ಆ ಒಂದು ದಿನ ನಾನೇನಾದರೂ ಆಲಸ್ಯ ಮಾಡಿ ಬೇಡ ನನಗೆ ಏನು, ನಾನು ಇನ್ನೊಬ್ರು ಯಾರೋ ಮಾಡ್ತಿದ್ದಾರೆ ನನಗೇನಕ್ಕೆ ಇದೆಲ್ಲ ಅಂತ ಬಿಟ್ಬಿಟ್ಟಿದ್ದಿದ್ರೆ ಇಲ್ಲಿ ತನಕ ಸಂಪಿಗೆ ಕಟ್ಟೋ ತನಕ ನನಗೆ ಆಗ್ತಾ ಇರಲಿಲ್ಲ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ರೋಟ್ರಿ ಅಬೌಟ್ ಇಟ್. ಪ್ಲಸ್ ನನ್ನ ಜೊತೆಗೆ ನಿಂತ್ಕೊಂಡಂಥ ನನ್ನ ಸ್ನೇಹಿತರು ಇರ್ಬೋದು. ಬಿಕಾಸ್ ನಾನು ಒಬ್ಬನೇ ಅಂತೂ ಏನೂ ಮಾಡೋಕ್ಕಾಗಲ್ಲ, ದಿಸ್ ಇಸ್ ಫಾರ್ ಶೋರ್. ನಾನು ಹೇಳಿದ್ದನ್ನು ಕೇಳಿ ಇನ್ನೊಬ್ರು ನನ್ನ ಜೊತೆ ಕೈ ಜೋಡಿಸ್ದಂಥ ನನ್ನ ಕೋಫೌಂಡರ್ಸ್ ವಿಘ್ನೇಶ್ ಅಂಡ್ ಶ್ರೇಯಸ್, ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಮ್ಯಾಮ್ ದಿಸ್ ಸ್ಟಾರ್ಟೆಡ್ 8 years back. ಆಗ ಕಾಲೇಜ್ ಮುಗಿಸಿ ಬಂದಂಥ ದಿನಗಳದು. ಸೊ ಏನೋ ಒಂದು ಮಾಡಬೇಕು ಅಂತ ಶುರು ಮಾಡಿದಂಥ ಪ್ರಯತ್ನ ಇವತ್ತಿಲ್ಲಿ ತನಕ ನಮಗೆ ತಂದಿದೆ. ಆಬ್ವಿಯಸ್ಲಿ ಯಾರಾದರೂ ಈ ಒಂದು ಮೈಂಡ್ ಸೆಟ್, ಅಂದರೆ ನಾನೊಬ್ರು ಏನು ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಪ್ಪೋ ಸರಿನೋ ಒಂದು ಟ್ರೈ ಮಾಡಿ, ಫೇಲ್ ಆದರೆ ಇನ್ನೊಂದು ಟ್ರೈ ಮಾಡಿ, ಬಟ್ ಏನು ಕಳ್ಕೊಳ್ಳಲ್ಲ ನೀವು. ಯಾಕಂದರೆ ಸೇವೆ ಮಾಡೋದ್ರಿಂದ, ಒಂದು ಒಳ್ಳೇದು ಮಾಡೋದ್ರಿಂದ, ಅಂದರೆ ನಾನು ಬೇರೆ ಏನೋ ಒಳ್ಳೇದು ಮಾಡಿ ಅಂತಿಲ್ಲ, ನಿಮ್ಮ ಕೈಯಲ್ಲಿ ಆದಷ್ಟು ಕಸವನ್ನು ಸೆಗ್ರಿಗೇಟ್ ಮಾಡೋದು ಕೂಡ ಒಂದು ಸೇವೆನೇ.

0: ಒಂದ್ ಯಾವ್ದೋ ಮರದಲ್ಲಿ ಆಣಿ ಹೊಡೆದಿರೋದನ್ನ ತೆಗೆಯೋದು ಕೂಡ ಒಂದು ಸೇವೆನೆ. ಸೊ ಚಿಕ್ಕ ಚಿಕ್ಕ ಪ್ರಯತ್ನಗಳು, ಮೇ ಬಿ ಮುಂದೆ ಒಂದು ದೊಡ್ಡ ಎನ್ ಜಿ ಒ ನೀವು ಮಾಡಬಹುದು. ಸೊ ಎಲ್ಲರೂ ಸೇರಿ ಲೆಟ್ಸ್ ವರ್ಕ್ ಫಾರ್ ಬೆಟರ್ ಟುಮಾರೋ.
1: ಸೂಪರ್, ಎಂತಹ ಅದ್ಭುತ ಕಾರ್ಯಕ್ರಮ. ನಿಜವಾಗ್ಲೂ ಅವರಿಗೆ ಅನಂತ ಧನ್ಯವಾದಗಳನ್ನ ಕಳಿಸಿ ಮತ್ತೆ ತಿಳಿಸಿ ಅಂತ ಹೇಳಿದರೆ ಚಂದ್ರಶೇಖರ್ ಕಾನಹಳ್ಳಿ ಅವರು. ಸೊ ಹಂಗೆ ಬಹಳಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ. ಮತ್ತೆ ನಂದು ಇನ್ನೊಂದು ಪ್ರಶ್ನೆ, ನೀವು 1500 ಹೆಚ್ಚು ಸಸಿಗಳನ್ನು ನೆಟ್ಟಿದ್ದೀರಾ ಅಂತ ನಾನು ನಿಮ್ಮ ಇದರಲ್ಲಿ ನೋಡಿದೆ. ಆದರೆ ಗಿಡ ನೆಡೋದು ಒಂದು ದಿನದ ಕಾರ್ಯಕ್ರಮ, ಆದರೆ ಅದನ್ನು ಉಳಿಸಿ ಬೆಳೆಸೋದು ಒಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಸೊ ಒಂದು ಸಸಿ ಮರವಾಗುವವರೆಗೂ ಎದುರಾಗುವ ದೊಡ್ಡ ಸವಾಲು ಯಾವುದು? ನೀವು ಸಸಿಯನ್ನು ಯೂಶಲಿ ನಾವು ಯಾವಾಗಲೂ ಎನ್ವೈರನ್ಮೆಂಟ್ ಡೇ ಅಲ್ಲಿ ಎಲ್ಲರೂ ಸ್ಕೂಲಿಂದ ಹಿಡಿದು ಎಲ್ಲ ಸಸಿ ನೆಟ್ಬಿಡ್ತೀವಿ, ಒಂದು ವಾರಕ್ಕೆ ಒಣಗೋಗ್ಬಿಟ್ಟಿರುತ್ತೆ. ಬಟ್ ಅದು ಮರ ಆಗ ತನಕ ನೀವು ಕಾಪಾಡಿರೋದು ಹೇಗೆ, ಮತ್ತೆ ಏನು ದೊಡ್ಡ ಸವಾಲ್ ಬರುತ್ತೆ ಇದರಲ್ಲಿ?
0: ಓಕೆ ಮ್ಯಾಮ್, ನೀವು ಆ ನಂಬರೇ ನೋಡ್ಬೋದು, 500,000 ಸೀಡ್ ಬಾಲ್ಸ್, 1,500 ಸಸಿಗಳು. ನಾವು ಯೂಶಲಿ ಯಾರೋ ಒಬ್ರು ಮುಂದೆ ಒಂದು ಸಸಿ ನೆಡ್ತೀವಿ ಅಂದಾಗ ನಾವು ಕೇಳೋ ಪ್ರಶ್ನೆನೆ ಇಷ್ಟು, ನೀವು ಅಟ್ ಲೀಸ್ಟ್ ಒಂದು 3 ಅದನ್ನ ನೋಡ್ಕೊಂತೀರಾ? ನೋಡ್ಕೊಂಡಿಲ್ಲ ಅಂದ್ರೆ ನಾವು ಸಸಿಗಳನ್ನೇ ನೆಡಲ್ಲ. ಬಿಕಾಸ್ ಏನಾಗುತ್ತೆ, ಒಂದು ಫೋಟೋಗೋಸ್ಕರ ಇರ್ಬೋದು, ಸೆಲ್ಫಿಗೋಸ್ಕರ ಇರ್ಬೋದು, ಪ್ರಚಾರಕ್ಕೋಸ್ಕರ ನಾವು ನೆಟ್ಟು ಅದಾಗಿದ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೀರು ಹಾಕ್ದೆ, ಇಲ್ಲ ಯಾವುದೋ ಒಂದು ಪ್ರಾಣಿ ಬಂದು ಅದನ್ನ ಬೀಳಿಸಿ ಅಥವಾ ತಿಂದು ಏನೋ ಮಾಡಿದ್ರೆ ಆ ಸಸಿಯ ಜೀವ ಅಷ್ಟೆ. ಸೊ ಎಲ್ಲರಿಗೂ ನಾನು ಹೇಳೋದು ಇಷ್ಟೇನೆ, ಒಂದು ಸಸಿ ನೆಡಿ, ಅದಕ್ಕೆ ಕಡ್ಡಿಗಳನ್ನ ನೀವು ಇಟ್ಟು ಒಂದು ಬಟ್ಟೆ ಹಾಕಿದ್ರು ಸರಿ, ಒಂದು ತೆಳುವಾದಂತ ಬಟ್ಟೆ ಅಂದ್ರೆ ಜರಡಿ ಬಟ್ಟೆ ಅಂತ ಏನ್ ಕರಿತೀವಿ ಅಂತದೊಂದು ಬಟ್ಟೆ ಹಾಕಿದ್ರು ಸರಿ, ನಿಮ್ಮ ಹತ್ರ ಏನೂ ಇಲ್ಲ, ಟ್ರೀ ಗಾರ್ಡ್ಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ, ಸೊ ಇದನ್ನ ಮಾಡಿದ್ರು ಸಾಕು, ಬೆಳೀತಾ ಬೆಳೀತಾ ಅದು ದೊಡ್ಡದಾಗ್ಬಿಡತ್ತೆ. ಆಫ್ಟರ್ 1-1.5 ಇಯರ್ ಅದಕ್ಕೆ ಖಂಡಿತವಾಗಿ ಕೇರ್ ಬೇಡ, ಅದು ಕೇಳೋದಿಷ್ಟೇ, ಒಂದು ಬಾಟಲ್ ನೀರು ನೋಡ್ಕೊಳ್ಳೋದು ಅಷ್ಟೇ.
1: ಬಹಳನೇ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಒಂಥರ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬೋದು. ಸೊ ನೀವು ನೇಟಿವ್ ಬೆಂಗಳೂರಿಯನ್ನೇ ಅಲ್ವಾ?
0: ನಾನು ನೇಟಿವ್ ಬೆಂಗಳೂರು.
1: ಹಾಗಾಗಿ ನೀವು ನಿಮ್ದೊಂದು ವಿಶೇಷ ನಂಟು ಬೆಂಗಳೂರು ಜೊತೆ ಅಲ್ವಾ? ಬಾಲ್ಯದ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರು ನೀವೆರಡು ನೋಡಿದಾಗ ನಿಮ್ಗೆ ಏನು ಬದಲಾವಣೆ ಕಾಣಿಸುತ್ತೆ ಕಿರಣ್ ಅವರೇ? ನೀವು ಇನ್ನೂ ಯುವಕರೇ, ಬಟ್ ಸ್ಟಿಲ್ ಆಗಿಗೂ ಈಗಿಗೂ ಒಂದು 20 ಇಯರ್ಸ್ ಡಿಫರೆನ್ಸ್ ಅಲ್ಲಿ ನಿಮಗೆ ಪರಿಸರದ ಇದ್ರ ಬಗ್ಗೆ ಕಾಳಜಿ ಬಗ್ಗೆ, ಆಗ ಇವತ್ತಿನ ಯೂತ್ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದಾದ್ರೆ?
0: 20 ಇಯರ್ಸಲ್ಲಿ ಮ್ಯಾಮ್ ಒಂದು ನೋಡಿರೋದೇನೆಂದ್ರೆ ಟ್ರಾಫಿಕ್ ಖಂಡಿತವಾಗಿ ಜಾಸ್ತಿ ಆಗಿದೆ, ಫ್ಲೈಓವರ್ಗಳು ಜಾಸ್ತಿ ಆಗಿದೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂಅಲ್ಲಿ. ನನ್ನ ಮಲ್ಲೇಶ್ವರಂ ಜೀವನ ಹೆಂಗಿತ್ತು ಅಂದರೆ ಒಂದು ದೊಡ್ಡ ಸರ್ಕಲ್ ಇತ್ತು. ಸೊ ಏನೊಂದು ಇವತ್ತು ಅಂಡರ್ ಪಾಸ್ ನೋಡ್ತಾ ಇದ್ದೀರಾ, ಮುಂಚೆ ಅದು ಅಂಡರ್ ಪಾಸ್ ಇರಲಿಲ್ಲ, 8 ಕ್ರಾಸ್ ಎಲ್ಲ ದೊಡ್ಡದಿತ್ತು, ಅಂದರೆ ತುಂಬ ಜನ ಓಡಾಡ್ತಿದ್ರು. ಆ ಮಲ್ಲೇಶ್ವರಂಇಂದ ಬಂದಂಥವ್ನು ನಾನು. ಇವತ್ತಿನ ಜನರೇಷನ್ ಹೆಂಗಾಗ್ತಿದೆ ಅಂದರೆ, ಒಂದು ಎವ್ರಿಥಿಂಗ್ ಶುಡ್ ಬಿ ಈಸಿ. ಇವತ್ತಿಗೂ ನನಗೆ ತಿಂಗಳಿಗೆ ಏನಿಲ್ಲ ಅಂದರೂ 100-150 ಜನ ವಾಲಂಟಿಯರ್ಸ್ ಬರ್ತಾರೆ ನಮ್ಮ ಸಂಸ್ಥೆಗೆ. ಅದರಲ್ಲಿ 150 ಜನರಲ್ಲಿ ಮೇ ಬಿ ಒಂದು 50 ಜನ ರಿಪೋರ್ಟ್ಸ್ಗೋಸ್ಕರ ಬರ್ತಾರೆ, ಅಥವಾ ಓಕೆ ನಾನು ಇದನ್ನು ಮುಗಿಸ್ಬೇಕು, ಈ ಇಷ್ಟ ಅವರ್ ಈ ಎನ್ ಜಿ ಓಲ್ಲಿ ನಾನು ಕಳಿಬೇಕು ಅಂತ ಬರ್ತಾರೆ. ಬಟ್ ಇಂಪ್ಯಾಕ್ಟ್ಫುಲ್ ಮಾಡೋರು ಕಮ್ಮಿ ಆಗಿದ್ದಾರೆ. ಇದಕ್ಕೇನಂದರೆ ಅವ್ರಿಗೆ ಒಂದು ಸ್ಫೂರ್ತಿ ಸಿಗ್ತಿಲ್ಲ, ಅಂದರೆ ಇದನ್ನು ನಾನು ಮಾಡಿಲ್ಲ ಅಂದರೆ ಇನ್ನೊಬ್ರು ಮಾಡ್ತಾರೆ. ನನಗೆ ತುಂಬ ಜನ ಹೇಳಿದ್ದಾರೆ, ನೀವ್ಯಾಕ್ರಿ ಎಲ್ಲ ಕ್ಲೀನ್ ಮಾಡ್ತೀರಾ, ಗೌರ್ಮೆಂಟ್ಗೆ ನಾವೇನಕ್ಕೆ ದುಡ್ಡು ಕಟ್ಟೋದು ಅಂತ. ಖಂಡಿತ, ಆದರೆ ಗೌರ್ಮೆಂಟೇ ಎಲ್ಲನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಕೈಲಾದಷ್ಟು ನಾವು ಮಾಡಿದ್ರೇ ಮುಂದೆ ಗೌರ್ಮೆಂಟ್ ಏನಾದರೂ ಒಂದು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸಿ ಮಾಡ್ಬೋದು. ಸೊ ಯಾ,
1: ಸೂಪರ್. ಮತ್ತೆ ಮಾತಾಡ್ತೀನಿ, ತುಂಬ ಇಂಪಾರ್ಟೆಂಟ್ ವಿಷಯ ಈ ಧಾರ್ಮಿಕ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಾನು ಮಾತಾಡಲೇಬೇಕು ನಿಮ್ಮ ಜೊತೆ. ಈ ಒಂದು ಹಾಡಿನ ನಂತರ ಮತ್ತೆ ನಮ್ಮ ಕಾನ್ವರ್ಸೇಷನ್ನ ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:25. ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಸ್ಫೂರ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಿರಣ್ ಯಾದವ್. ಅವರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಫಾರ್ ದ ಗ್ರೀನ್ ಬೆಂಗಳೂರು ಅಂತ ಹೇಳ್ಬೋದು. ನನಗೆ ಕಿರಣ್ ಅವರೇ, ಒಂದು ನಿಮ್ಮ ಈ ಕೆಲಸದಲ್ಲಿ ತುಂಬ ವಿಶೇಷವಾಗಿ ಕಾಣಿಸಿದ್ದು ಈ ಧಾರ್ಮಿಕ ತ್ಯಾಜ್ಯ ನಿರ್ವಹಣೆ. ಹಳೆ ದೇವ್ರ ಫೋಟೋ ಆಗಿರ್ಬೋದು ಅಥವಾ ಮೂರ್ತಿ ಆಗಿರ್ಬೋದು, ಪೂಜಾ ಸಾಮಗ್ರಿ, ಇದು ಕೇವಲ ವಸ್ತು ಅಲ್ಲ. ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ, ಆದರೆ ಬೇಡ ಅಂದಾಗ ಯಾವುದೋ ಮರದ ಕೆಳಗಡೆ ತಗೊಂಡೋಗಿಟ್ಬಿಡ್ತೀವಿ, BBMP ಕಸದ ಹತ್ರ ಇಟ್ಬಿಡ್ತೀವಿ. ಹಾಗಾಗಿ ಒಂದು ಈ ನಂಬಿಕೆಗೆಲ್ಲ ಗೌರವ ಇರಬೇಕು, ಮತ್ತು ಪರಿಸರದ ಜೊತೆ ಕೂಡ ನೀವು ಒಂದು ಜವಾಬ್ದಾರಿಯಾಗಿ ಇರಬೇಕು ಅಂತ ನೀವು ಬಹಳ ಕಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಿ. ಮತ್ತು ಈಗ ನಮ್ಮ ಮನೇಲಿ ತುಂಬ ಹಳೆ ದೇವ್ರ ಫೋಟೋ ಇದೆ, ಈಗ ನಾನು ಅದನ್ನು ಏನು ಮಾಡಬೇಕು? ಆಮೇಲೆ ಈ ಅರ್ಶಿನ ಕುಂಕುಮದ ಪ್ಯಾಕೆಟ್ ಕೊಡ್ತಾರೆ ಹಬ್ಬದಲ್ಲಿ, ಅದು ನಾವು ಇಟ್ಕೊಳ್ಳೋಂಗಿಲ್ಲ. ಈ ಗೌರಿ ಬಾಗ್ನ ಅಂತ ಕೊಡ್ತಾರೆ, ಅದರಲ್ಲೆಲ್ಲ ಪ್ಲಾಸ್ಟಿಕ್ದಿರುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ. ಏನು ಮಾಡಬೇಕು ನಾವು ಈ ಧಾರ್ಮಿಕ ತ್ಯಾಜ್ಯಗಳಿಗೆ ಅಂತ?

0: ಓಕೆ, ಮೊದಲನೇದು ಸಂಪಿಗೆ ಫೌಂಡೇಶನ್ ಕಳಿಸ್ಕೊಡಿ, ನಾವು ಅದಕ್ಕೆ ಖಂಡಿತವಾಗಿ ಒಂದು ರೆಸ್ಪೆಕ್ಟ್ಫುಲ್ ಎಂಡ್ ಅನ್ನ ಕೊಡ್ತೀವಿ. ಇದು ಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ನೀವು ಅದನ್ನ ರೀಸೈಕಲ್ ಮಾಡ್ಬೋದು, ಅದ್ರ ವಿಧಾನ ಕೂಡ ನಾನು ಹೇಳ್ಕೊಡ್ತೀನಿ. ಮೊದಲನೇದು ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ಹಿಂಗೆ ನಾನು ನಮ್ಮ ಫ್ರೆಂಡ್ಸು ಹೋಗುವಾಗ ಒಂದು ದೇವಸ್ಥಾನದ ಹತ್ರ ಒಂದು ವೆಂಕಟೇಶ್ವರ ಸ್ವಾಮಿಯ ಫೋಟೋ, ಆ ಗ್ಲಾಸ್ ಎಲ್ಲ ಒಡೆದೋಗಿತ್ತು, ಫೇಡ್ ಆಗಿಬಿಟ್ಟಿತ್ತು. ನಾನು ಮುಂಚೆ ಹೇಳ್ದಂಗೆ ನಾನು ತುಂಬ ದೇವರನ್ನ ನಂಬ್ತೀನಿ. ಸೊ ನಾವು ದೇವರನ್ನ ನಂಬೋರೇ ನಾವು ಈ ಥರ ಮಾಡಿದ್ರೆ, ಅಂದರೆ ಒಂದು ಫೋಟೋನ ನೋಡಿ ಕೂಡ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಗಾರ್ಬೇಜ್ ಬಗ್ಗೆ ಮಾತಾಡಬೇಕು ಅಥವಾ ಕಸ ಮುಕ್ತ ಬೆಂಗಳೂರು ಬಗ್ಗೆ ಮಾತಾಡಬೇಕು ಅಂತ ಅವತ್ತು ಸ್ಟಾರ್ಟ್ ಮಾಡಿದಂಥ ಪ್ರೋಗ್ರಾಮ್ ಮೂರ್ತಿ ಶೋಧನೆ. ಇವತ್ತು 5,000 ಹೆಚ್ಚು ಫೋಟೋ ಫ್ರೇಮ್ಸ್ನ ನಾವು ರೀಸೈಕಲ್ ಮಾಡ್ತೀವಿ ಪರ್ ಮಂತ್. ಸೊ ಇದು ಬಿಟ್ಟು ಯಾವುದೇ ರೀತಿಯ ರಿಲಿಜಿಯಸ್ ತ್ಯಾಜ್ಯಗಳಾಗಿರ್ಬೋದು ಅದನ್ನು ಮಾಡ್ತೀವಿ, ಹೂವದಿಂದ ಹಿಡಿದು ಫೋಟೋ ಫ್ರೇಮ್ಸ್ ತನಕ. ಸೊ ಏನು ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಫೋಟೋ ಫ್ರೇಮ್ಸ್ ಏನು ಬರುತ್ತೆ ನಮಗೆ ಅದಕ್ಕೆ ಒಂದು ಶಾಂತಿ ಪೂಜೆ ಥರ ಮಾಡ್ತೀವಿ. ಬಿಕಾಸ್ ಎವ್ರಿಥಿಂಗ್ ವಾಟ್ ವಿ ಗೆಟ್ ಕ್ಯಾರೀಸ್ ಎನರ್ಜಿ. ಸೊ ತುಂಬಾ ಪ್ರೇಯರ್ಸ್ನ ಅದು ಕೇಳಿಸ್ಕೊಂಡಿರುತ್ತೆ, ತುಂಬಾ ಜನಕ್ಕೆ ಒಳ್ಳೇದು ಮಾಡಿರುತ್ತೆ ಅಂತ ಫ್ರೇಮ್ಸ್ಗೆ. ಬಿಕಾಸ್ ಎಷ್ಟೋ ಜನರ ಭಾವನೆಗಳ ಜೊತೆ ನಾವು ಮುಕ್ತಿ ಕೊಡ್ತಿದ್ವಿ, ಆ ಭಾವನೆಗಳಿಗೆ ಮುಕ್ತಿ ಕೊಡ್ತಿದ್ವಿ. ಹಂಗಾಗಿ ಫಸ್ಟ್ ಅದನ್ನ ಶಾಂತಿ ಪೂಜೆ ಮಾಡಿ ಅದಾದ ನಂತರ ಏನೊಂದು ಪೂಜೆ ಆದ ನಂತರ ಅದನ್ನ ಡಿಸ್ಮ್ಯಾಂಟಲ್ ಮಾಡ್ತೀವಿ. ಡಿಸ್ಮ್ಯಾಂಟಲ್ ಮಾಡಿ ಫ್ರೇಮ್ಸ್ ಏನು ಉಳಿದಿರುತ್ತೆ ಇದರ ಇನ್ನೊಂದು ಭಾಗ ಕೂಡ ಇದೆ. ಫ್ರೇಮ್ಸ್ ಏನಾದರೂ ಚೆನ್ನಾಗಿದ್ರೆ ಆ ಫ್ರೇಮ್ಸ್ ಗ್ಲಾಸ್ ಹಂಗೆ ಇಟ್ಟು ಕಸ ಹಾಕಿರೋ ಜಾಗನ ಕ್ಲೀನ್ ಮಾಡಿ ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ತೀವಿ. ನಿಮ್ಗೆ ಇದು ಆರ್ಟ್ ಗ್ಯಾಲರಿ ಹೆಂಗ್ ಆಗುತ್ತೆ ಅಂತಾನು ಹೇಳ್ತೀನಿ. ನಮ್ಮನೇಲಿ ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಇದ್ದೇ ಇರ್ತಾರೆ, ಅವರು ಚಿಕ್ಕ ಚಿಕ್ಕ ಪೇಂಟಿಂಗ್ಸ್ ಮಾಡಿರ್ತಾರೆ ಅಥವಾ ಡ್ರಾಯಿಂಗ್ಸ್ ಮಾಡಿರ್ತಾರೆ. ಆ ಒಂದು ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ನ ಇದ್ರೊಳಗಡೆ ಹಾಕಿ ನಾವದು ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ತೀವಿ. ಇಲ್ಲ ತುಂಬಾ ಶಿಥಿಲವಾಗ್ಬಿಟ್ಟಿದೆ, ಅದು ಯೂಸ್ ಮಾಡಕ್ಕೆ ಆಗಲ್ಲ ಫ್ರೇಮು ಅಂದಾಗ ಅದನ್ನ ಡಿಸ್ಮ್ಯಾಂಟಲ್ ಮಾಡ್ತೀವಿ. ಗ್ಲಾಸ್ ಬಂದು ಗ್ಲಾಸ್ ರೀಸೈಕ್ಲಿಂಗ್ ಹೋಗುತ್ತೆ, ಫ್ರೇಮ್ಸ್ ಬಂದು ಫ್ರೇಮ್ ರೀಸೈಕ್ಲಿಂಗ್ ಹೋಗುತ್ತೆ, ವುಡ್ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಪ್ಲಾಸ್ಟಿಕ್ ತ್ಯಾಜ್ಯ ಏನು ಬರುತ್ತೆ ಅದನ್ನ ನಾವು ಬರ್ನಿಂಗ್ ಸೆಂಟರ್ಗೆ ಕಳಿಸ್ತೀವಿ. ಇದು ಬಿಟ್ಟು ಲ್ಯಾಮಿನೇಟೆಡ್ ಫ್ರೇಮ್ಸ್ ಕೂಡ ಬರುತ್ತೆ. ಲ್ಯಾಮಿನೇಟೆಡ್ನ ನಾವು ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಬಟ್ ವಿ ಆರ್ ಕಮಿಂಗ್ ಅಪ್ ವಿತ್ ನ್ಯೂ ಪ್ಲಾನ್ಸ್ ಫಾರ್ ದಟ್. ಆ ಒಂದು ಲ್ಯಾಮಿನೇಟೆಡ್ ಫ್ರೇಮ್ಸ್ನ ನಾವು ತ್ಯಾಜ್ಯವಾಗಿ ಬರ್ನ್ ಮಾಡ್ತೀವಿ.
1: ಸೊ ಇವಾಗ ನಮ್ಮ ಮನೇಲಿ ಉಳಿದಂತಹ ಈ ಫೋಟೋ ಫ್ರೇಮ್ಗಳಾಗಿರ್ಬೋದು, ಈಗ ಒಂದಷ್ಟು ಜನ, ಇವಾಗ ಒಂದು ಆ ಬೀದಿ ಜನ ಇರ್ಬೋದು, ಅವರೆಲ್ಲ ಸೇರಿ ನಿಮಗೆ ತಂದು ಕೊಡ್ಬೋದು. ನೀವು ಅದಕ್ಕೆ ಗೌರವಪೂರ್ವಕವಾಗಿ ನಿಮ್ಮ ವಿಧಿವಿಧಾನದ ಪ್ರಕಾರ ಅದಕ್ಕೆ ಒಂದು ರೀಸೈಕ್ಲಿಂಗ್ ಮಾಡಿಸ್ತೀವಿ.
0: ಹೌದು
1: ಅಲ್ವಾ? ಖಂಡಿತವಾಗ್ಲೂ. ಸೊ ನಮಗೆ ಹಾಗೆ ಜನ ಕೇಳ್ತಾ ಇದ್ದಾರೆ, ನಮ್ಮ ಊರಲ್ಲೂ ನಾವು ಈ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ಇದು? ಬಿಕಾಸ್ ನಾಟ್ ಜಸ್ಟ್ ಬೆಂಗಳೂರು, ಇದು ನಮಗೆ ಶೃಂಗೇರಿಯಿಂದ, ಧಾರವಾಡದಿಂದ, ಚಿತ್ರದುರ್ಗ, ಶಿವಮೊಗ್ಗ, ಆಮೇಲೆ ಈವನ್ ನಾರ್ತ್ ಕರ್ನಾಟಕದಿಂದ ಎಲ್ಲ ಸಂದೇಶ ಬರುತ್ತೆ. ಅವ್ರು ಕೇಳ್ತಾ ಇದ್ದಾರೆ ನಮ್ಮ ಊರಲ್ಲಿ ನಾವು ಏನ್ ಮಾಡ್ಬೇಕು ಅಂತ, ಭದ್ರಾವತಿ ಹೀಗೆ.
0: ಖಂಡಿತ, ಒಂದು ಸತಿ ನಮ್ಮ ಜೊತೆ ಅವರು ರೀಚ್ ಔಟ್ ಆದರೆ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಅದನ್ನು ಪ್ರೊಸೀಜರ್ ಮಾಡ್ಬೋದು ಅಂದ್ಬಿಟ್ಟು. ಡಿಸ್ಮ್ಯಾಂಟಲ್ ನಾನು ಹೇಳ್ದಂಗೆ ಮನೆಯಲ್ಲೂ ಕೂಡ ಮಾಡ್ಬೋದು, ಒಂದು ಸ್ಕ್ರೂ ಡ್ರೈವರ್, ಒಂದು ಕಟಿಂಗ್ ಪ್ಲೇಯರ್ ಇದ್ರೆ ಸಾಕು. ಸೊ ಆ ನೇಲ್ಸ್ ಏನಿದೆ ಅದನ್ನೆಲ್ಲ ಬಿಡಿಸೋದು ಮೆತ್ತಗೆ. ದಯವಿಟ್ಟು ಗ್ಲೌಸ್ ಹಾಕ್ಕೊಳ್ಳಿ, ಬಿಕಾಸ್ ಶಾರ್ಪ್ ಆಬ್ಜೆಕ್ಟ್ಸ್ ಜೊತೆ ನೀವು ಡೀಲ್ ಮಾಡ್ತಿರ್ತೀರ. ಅದನ್ನ ಹಿಂದೆ ಇರೋ ಒಂದು ಏನೊಂದು ಪೇಪರ್ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ನಿಮ್ ನಿಯರೆಸ್ಟ್ ಡ್ರೈವೇಜ್ ಕಲೆಕ್ಷನ್ ಸೆಂಟರ್ ಇದ್ರೆ ಅದನ್ನ ನೀವು ಅಲ್ಲಿ ಕೊಡ್ಬೋದು. ಆಸ್ ಅ ಕಮ್ಯುನಿಟಿ ಅಥವಾ ಆಸ್ ಅನ್ ಎನ್ ಜಿ ಒ ನೀವು ಮಾಡುವಾಗ ನಿಮ್ಮ ಹತ್ರ ತ್ಯಾಜ್ಯ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಫಸ್ಟೇ ನಿಮ್ಮ ಕಮ್ಯುನಿಟಿ ಸೆಂಟರ್ ಅವ್ರ ಹತ್ರ ಮಾತಾಡಬೇಕು, ಅಂದ್ರೆ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಂತ ಬೆಂಗಳೂರಿನಲ್ಲಿ ಕರಿತೀವಿ, ಬೇರೆ ಬೇರೆ ಜಾಗದಲ್ಲಿ ಇದರ ಹೆಸರು ಚೇಂಜ್ ಆಗ್ಬೋದು. ಸೊ ಅಲ್ಲಿಗೆ ನೀವು ತಲುಪಿಸ್ಬೋದು. ಅದ್ರ ಬದಲು ನೀವು ಸಿಂಪಲ್ ಆಗಿ ಏನಾದರೂ ಈಸಿ ಮೆಥಡ್ ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಂಪಿಗೆ, ವಿ ಆರ್ ವಿತ್ ಯು. ಸೊ ನಾವು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ ಅಕ್ರಾಸ್ ಕರ್ನಾಟಕ ಫಾರ್ ನೌ, ಲೇಟರ್ ವಿ ವಿಲ್ ಮೂವ್ ಆನ್ ಟು ಅದರ್ ಸ್ಟೇಟ್ಸ್ ಆಸ್ ವೆಲ್. ಸೊ ಒನ್ಸ್ ವಿ ಮೂವ್ ಟು ಅದರ್ ಸ್ಟೇಟ್ಸ್ ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ. ಈ ಕರ್ನಾಟಕದವರು ಎಲ್ಲಿಂದ ಕರೆ ಮಾಡಿದ್ರು ಕೂಡ ಖಂಡಿತವಾಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ.
1: ಸೊ ನಾವು ಸಾಮಾನ್ಯವಾಗಿ ತ್ಯಾಜ್ಯ ಅಂತ ಏನನ್ನ ಅಂತೀವಿ ವೇಸ್ಟ್ ಅಂತ, ಅದನ್ನ ನೀವು ರಿಸೋರ್ಸ್ ಆಗಿ ನೋಡ್ತಿದ್ದೀರಾ ಅಲ್ವಾ? ಸೊ ಹೂವಿನ ತ್ಯಾಜ್ಯ ಆಗಿರ್ಬೋದು, ಧಾರ್ಮಿಕ ತ್ಯಾಜ್ಯ ಅಥವಾ ಬೇರೆ ರೀತಿಯ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ನಮಗೆ ಅದು ಕಸ ಅನ್ನೋದಕ್ಕಿಂತ ನಾವಿದನ್ನ ಏನ್ ಮಾಡಬಹುದು ಅಂತ ನೀವು ಯೋಚನೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಒಂದು ರೂಪ ತರ್ತಾ ಇದ್ದೀರಾ. ಸೊ ಅನಂತ ಅನಂತ ಧನ್ಯವಾದಗಳು. ಒಂದು ಹಾರ್ಡ್ ನಂತರ ಮತ್ತೆ ನಮ್ಮ ಈ ಕಾನ್ವರ್ಸೇಷನ್ ನ ಖಂಡಿತವಾಗ್ಲೂ ಮುಂದುವರ್ಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್ ಅಂತ ಹೇಳ್ತಾ ಈ ಮುಂದಿನ ಹಾಡು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:36 ಮತ್ತು ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಎಲ್ಲವನ್ನು ಒಳಗೊಂಡಂತಹ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತು ಲೈವ್ ಆಗಿ ಮಿಸ್ಟರ್ ಕಿರಣ್ ಅವರು. ಕಿರಣ್ ಅವರು ಬಹಳಷ್ಟು ಪರಿಸರಕ್ಕೆ, ಸಮಾಜಕ್ಕೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಮಾಡ್ತಿದ್ದಾರೆ, ನಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿಯಾಗಿದ್ದಾರೆ. ಲೈವ್ ಇದ್ದಾರೆ ನಮ್ಮ ಜೊತೆ, ನೀವು

0: ಕೂಡ ಅವರಿಗೆ ಯಾವ ಸಂದೇಶ, ನಿಮಗೆ ಏನಾದರೂ ಕ್ವಶನ್ಸು ಡೌಟು ಇದ್ರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013. ಹಾಗೆ ನಮಗೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು ಬಹಳ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ್ದಕ್ಕೆ ನಿಮಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಕಿರಣ್ ಅವರೇ, ನಿಮಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಒಬ್ಬ ವ್ಯಕ್ತಿಯಿಂದ ಒಂದು ಮೂಮೆಂಟ್ ಶುರು ಆಗುತ್ತೆ ಅಲ್ವಾ, ಸೊ ನಿಮಗೆ ಈ ಮೂಮೆಂಟ್ ಅಥವಾ ಇದೊಂದು ಆರ್ಗನೈಸೇಷನ್ ಫೌಂಡೇಶನ್ ಅಂತ ಮಾಡಬೇಕಾದ್ರೆ ಒಂದಷ್ಟು ವಾಲಂಟಿಯರ್ಸ್ ಅವ್ರು ತುಂಬ ಇಂಪಾರ್ಟೆಂಟ್. ಈಗಿನ ಯುವಕರು ಈ ಪರಿಸರಕ್ಕಾಗಿ ಕೆಲಸ ಮಾಡೋಕ್ಕೆ ಬಯಸಿದರೆ ನಿಮ್ಮ ಆರ್ಗನೈಸೇಷನ್ ಥರ ಅವರು ಸೆಟಪ್ ಮಾಡ್ಬೋದಾ, ಅಥವಾ ನಿಮ್ಮ ಆರ್ಗನೈಸೇಷನ್ ಜೊತೆ ಕೈ ಜೋಡಿಸ್ಬಹುದಾ, ಅಥವಾ ಅವರವ್ರ ಊರಲ್ಲಿ ಅವರು ಹೇಗೆ ಇದನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ನಾವು ಆಗಲೂ ಮಾತಾಡಿದ್ವಿ, ಅವರೇ ಸ್ಟಾರ್ಟಪ್ ಮಾಡ್ಬೋದು ಅಂತ. ನಿಮಗೆ ವಾಲಂಟಿಯರ್ಸ್ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಒಂದು ಜೀವಕ್ಕೆ ಉಸಿರೆಷ್ಟು ಮುಖ್ಯನೋ ಒಂದು ಎನ್ ಜಿ ಓಗೆ ಆಗಿರ್ಬೋದು ಒಂದು ಸಂಸ್ಥೆಗೆ ವಾಲಂಟಿಯರ್ಸ್ ಪಾತ್ರ ಅಷ್ಟೇ ಮುಖ್ಯ. ವಾಲಂಟಿಯರ್ಸ್ ಇಲ್ಲದೆ ನಾನು ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ. ಮಾಡಿದ್ರೆ ನಾನೊಂದು 50 ಫ್ರೇಮ್ಸ್ ಮಾಡ್ಬೋದು ಡಿಸ್ಮ್ಯಾಂಟ್ಲಿಂಗ್, ಬಟ್ ಅದೇ ಒಂದು 100 ವಾಲಂಟಿಯರ್ಸ್ ಇದ್ದರೆ ನಾನು 5,000 ಫ್ರೇಮ್ಸ್ ಮಾಡ್ಬೋದು. ಸೊ ಅದೇ ಡಿಫ್ರೆನ್ಸು. ಪ್ಲಸ್ ವಾಲಂಟಿಯರ್ಸ್ ಅಂದರೆ ನಮ್ಮ ಜೊತೆ ಫುಲ್ ಟೈಮ್ ವಾಲಂಟಿಯರ್ಸ್ ಇದ್ದಾರೆ, ಅಂದರೆ ಪ್ರತಿ ಒಂದು ಇವೆಂಟ್ಗೂ ಬರುವಂಥವ್ರು. ನಮ್ಮ ಜೊತೆ ಕಾಲೇಜಸ್ ಟೈಅಪ್ ಇದೆ, ಸೊ ಕಾಲೇಜಸ್ಗಳಿಂದ ವಾಲಂಟಿಯರ್ಸ್ ಬರ್ತಾರೆ. ಸೊ ಅವಾಗ ನಾವು ದೊಡ್ಡ ಮಟ್ಟದಲ್ಲಿ ಡ್ರೈವ್ಗಳನ್ನು ಮಾಡ್ತೀವಿ. ಫುಲ್ ಟೈಮ್ ವಾಲಂಟಿಯರ್ಸ್ ಇದ್ದಾಗ ಒಂದು 23 ಜನ ಇರ್ತಾರೆ ಯಾವಾಗಲೂ ನಮ್ಮ ಜೊತೆ. ಬಟ್ ಇವಾಗ ಯಾವುದೋ ಒಂದು ದೊಡ್ಡ ಮ್ಯಾಸಿವ್ ಕ್ಲೀನಪ್ ಡ್ರೈವ್ಗಳನ್ನು ಅಥವಾ ಪ್ಲಾಗಿಂಗ್ ಅಂತ ಕರಿತೀವಿ, ಒಂದು ಪಾರ್ಕನ್ನು ಕಂಪ್ಲೀಟ್ ಪ್ಲಾಸ್ಟಿಕ್ ಮುಕ್ತ ಮಾಡುವಂಥದ್ದು, ಅಂದರೆ ಓಡಾಡಿಕೊಂಡೇನೆ ಅಲ್ಲಿರುವಂಥ ತ್ಯಾಜ್ಯಗಳನ್ನು, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆಗೆಯುವಂಥದ್ದು. ಶಿವಗಂಗೆ ಬೆಟ್ಟ ಇರ್ಬೋದು, ಸೊ ಅಲ್ಲಿ ಕೂಡ ನಾವು ಮಾಡಿದ್ದೀವಿ. ಅಂದರೆ ಟ್ರಕ್ಕಿಂಗ್ ಥರ ನೀವು ಕೆಳಗಡೆಯಿಂದ ಮೇಲ್ಗಡೆ ಹೋಗೋ ತನಕ ನೀವು ಎಷ್ಟು ಬಾಟಲ್ಸ್ಗಳನ್ನು ಸಂಗ್ರಹಿಸ್ಬೋದು ಅಂತ. ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ, ನೀವು ಈ ಕೇಳ್ತಿರುವಂಥವ್ರು ಯಾರಾದರೂ ಹಿಲ್ ಸ್ಟೇಷನ್ಸ್ಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ತೀರಾ ಅಂದರೆ ದಯವಿಟ್ಟು ಒಂದು ಸ್ಟೀಲ್ ಬಾಟಲ್ನ ತೊಗೊಂಡೋಗಿ, ಇಲ್ಲ ನೀವು ಪರ್ಚೇಸ್ ಮಾಡಿರೋ ಬಾಟಲ್ನ ದಯವಿಟ್ಟು ನೀವು ಮನೆಗೆ ಬಂದು ನಿಮ್ಮ ಕಸದ ಬುಟ್ಟಿಲೇ ಹಾಕಿ ಅಲ್ಲೆಲ್ಲೂ ಹಾಕ್ಬಿಟ್ಟು ಬರಬೇಡಿ. ಬಿಕಾಸ್ ಅಲ್ಲಿ ಅದು ಹಂಗೆ ಉಳಿದೋಗುತ್ತೆ. ಒಂದು ಬಾಟಲ್ ಸುಮಾರು 500-600 ವರ್ಷಗಳೇ ಬೇಕು ಮಣ್ಣಲ್ಲಿ ಮಣ್ಣಾಗುವ. ಸೊ ಈ ಮೆಸೇಜ್ನ ನಾನು ಹೇಳಲೇಬೇಕು. ಸೊ ಅಂಥ ಒಂದು ಡ್ರೈವ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಎಲ್ಲ ಒಂದು ಕಾರಣ ಇವತ್ತು ನಾವಿವತ್ತು ಸಸ್ಟೇನ್ ಆಗ್ತಿದ್ದೀವಿ, ನಾವಿವತ್ತು ಇದನ್ನು ಮಾಡ್ತಿದ್ದೀವಿ ಅಂದರೆ ಕಾರಣ ಅದು ವಾಲಂಟಿಯರ್ಸ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದಮ್.
0: ಓಕೆ, ನಿಮ್ಮ ಜೊತೆ ಎಷ್ಟು ವಾಲಂಟಿಯರ್ಸ್ ಇದ್ದಾರೆ ಇವಾಗ?
1: ಇವಾಗ 200 ಹೆಚ್ಚು ಆಕ್ಟಿವ್ ವಾಲಂಟಿಯರ್ಸ್ ಇದ್ದಾರೆ.
0: ಓಕೆ, ನೀವು ಈಗ ಯಾವುದೋ ಒಂದು ಬೆಟ್ಟ ಕ್ಲೀನ್ ಮಾಡಕ್ಕೆ ಹೋಗ್ತೀರಾ, ಸೊ ಅವಾಗ ಇಂಥ ದೊಡ್ಡ ಸವಾಲುಗಳು ಬರುತ್ತೆ ನಿಮಗೆ, ಹೆಲ್ತ್ ಹಜಾರ್ಡ್ ಆಗಿರ್ಬೋದು ಅಥವಾ ನಿಮಗೆ ಗ್ಲೌಸ್ಗಳು ಬೇಕಾಗಿರುತ್ತೆ. ಸೊ ನೀವು ಅಲ್ಲಿ ಪೊದೆಲೆಲ್ಲ ಕೈ ಹಾಕಿ ತೆಗಿಬೇಕಾರೆ ಹಾವು ಅದ್ರದ್ದೆಲ್ಲ ಭಯ ಇರುತ್ತಾ, ಎಂಥ ಸವಾಲುಗಳನ್ನು ನೀವು ಎದುರಿಸಿದ್ದೀರಾ ಅಂತ?
1: ಖಂಡಿತವಾಗಿ ಕಸದ ಜೊತೆ ನಾವು ಕೆಲಸ ಮಾಡುವಾಗ ಸವಾಲುಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಿಕಾಸ್ ಯಾವುದೇ ಕಸ ಕೂಡ ಅದು ಒಂದು ಮುಳ್ಳಾಗಿರ್ಬೋದು, ಒಂದು ಗ್ಲಾಸ್ ಪೀಸ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಎತ್ತುವಾಗ ಆ ಪ್ಲಾಸ್ಟಿಕ್ಕಲ್ಲಿ ಒಳಗಿರುವಂಥ ಅಂಶಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಾಟ್ಲು ಬಿಸಾಕಿರ್ತಾರೆ, ನಮ್ಗೆ ಅದು ನೀರು ಥರ ಇರ್ಬೋದು, ಬಟ್ ಅದು ಎಸೆಯುವಾಗ ಅದು ಆ್ಯಸಿಡ್ ಆಗಿದ್ರೆ ಮೈ ಮೇಲೆ ಸಿಡಿಬೋದು. ಅಥವಾ ಲೈಕ್ ನೀವು ಹೇಳಿದ್ರಿ, ಇವಾಗ ಪೊದೆಗಳಲ್ಲಿ ನಾವು ಏನಾದರೂ ತೆಗಿಯಕ್ಕೆ ಹೋದಾಗ ಖಂಡಿತವಾಗಿ ಅಲ್ಲಿ ಕ್ರಿಮಿಕೀಟಗಳು ಇರುತ್ತೆ. ಆ ವಾಸಸ್ಥಾನಕ್ಕೆ ನಾವು ಹೋಗ್ತಿದ್ದೀವಿ, ಅದು ನಾವೇನು ಅವರೇನು ನಮ್ಮ ವಾಸಸ್ಥಾನಕ್ಕೆ ಬರ್ತಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಖಂಡಿತವಾಗಿ ಆದಷ್ಟು ಪ್ರಿಕಾಷನ್ ತಗೊಂತೀವಿ. ಪ್ಲಸ್ ಏನು ಅಲ್ಲಿನ ಸ್ಥಳೀಯರು ಇರ್ತಾರೆ ಅವರನ್ನ ನಾವು ಜೊತೆಗೂಡಿಸ್ಕೊಂಡೇ ಕೆಲಸ ಮಾಡ್ತೀವಿ. ಬಿಕಾಸ್ ಸ್ಥಳೀಯರಿಗೆ ಗೊತ್ತಿರುತ್ತೆ ಇವಾಗ ಎಲ್ಲಿ ಏನಿದೆ ಅಂದ್ಬಿಟ್ಟು. ಸೊ ಆ ರೀತಿ ನಡೆಸ್ತಾ ಇದೆ.
0: ಓಕೆ, ನೀವು ಹೋಗಕ್ ಮುಂಚೆ ಇವಾಗ ಕೇಳ್ತಿದ್ದಾರೆ, ನೀವು ಪೊಲೀಸ್ ಪರ್ಮಿಷನ್ ಎಲ್ಲ ತಗೋಬೇಕಾ ಅಥವಾ ನೀವೇ ಡೈರೆಕ್ಟ್ ಆಗಿ ಹೋಗಿ ನೀವು ಕ್ಲೀನ್ ಮಾಡಬಹುದಾ ಅಂತ?
1: ಖಂಡಿತವಾಗಿ ಪೊಲೀಸ್ ಪರ್ಮಿಷನ್ ಇದ್ದಲ್ಲಿ ಒಂದು ಸ್ವಲ್ಪ ಅನುಕೂಲವಾಗಿರುತ್ತೆ. ಬಿಕಾಸ್ ಅವ್ರಿಗೂ ಕೂಡ, ನಾನು ಇದೊಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕು ನಿಮಗೆ, ಎಷ್ಟೋ ಸತಿ ನಾವು ಸ್ಟೇಷನ್ ಜೊತೆ ಮಾತಾಡಿದಾಗ ಸ್ಟೇಷನ್ ಅವರೇ ನಮ್ಮ ಜೊತೆ ಕೈ ಜೋಡಿಸಿ ಮಾಡಿದ್ದಾರೆ.

0: ಸೊ ಪೊಲೀಸ್ ಪರ್ಮಿಷನ್ ತಗೊಳ್ಳಿ.
1: ಓಕೆ ಓಕೆ. ಸೊ ಈ ತರ ನೀವು ತುಂಬಾ ಕ್ಲೀನ್ ಅಪ್ ಮಾಡಿದ್ದೀರಾ, ಸೊ ಬೆಟ್ಟ ಮಾಡಿದ್ದೀರಾ, ನದಿಗಳಿಗೂ ಇವಾಗ ಅಥವಾ ಇವಾಗೆಲ್ಲ ಕಲ್ಯಾಣಿಯಲ್ಲೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೀರಾ?
0: ಈಗ ಸ್ಟಾರ್ಟ್ ಮಾಡಿದೀವಿ. ಈಗ ಗಣೇಶನ ಒಂದು ವಿಸರ್ಜನೆ ಸಂದರ್ಭ ಏನ್ ಬರ್ತಿದೆ, ತುಂಬಾ ಕಡೆ ಗಲೀಜಾಗಿರುತ್ತೆ, ಸೊ ಶುರು ಮಾಡ್ತಿದೀವಿ. ನೆಕ್ಸ್ಟ್ ಅದನ್ನು ಕೂಡ
1: ಈಗ ಗಣೇಶನ ಪಿಒಪಿ ಗಣೇಶನ ಮೂರ್ತಿಗಳನ್ನೆಲ್ಲರೂ ಈಗ ನದಿಯಲ್ಲಿ ಮತ್ತೆ ಈ ಕೆರೆಯಲ್ಲಿ ವಿಸರ್ಜನೆ ಮಾಡಿರ್ತಾರೆ. ಸೊ ಈಗ ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಇದನ್ನು ನೀವು ರಿಸೋರ್ಸ್ ಮಾಡ್ತೀರಾ ಹೇಗೆ?
0: ಮ್ಯಾಮ್, ಏನಂದ್ರೆ ಪಿಒಪಿ ಅನ್ನ ನಾವು ಮರುಬಳಕೆ ಮಾಡೋದು ಕಷ್ಟ, ಬಿಕಾಸ್ ಅದು ಮರುಬಳಕೆಗೆ ಅರ್ಹನೇ ಅಲ್ಲ. ಪಿಒಪಿ ಜೊತೆ ಬೇರೆ ಆದಂತ ಒಂದು ಮಿಕ್ಸರ್ಗಳನ್ನ ಹಾಕಿರ್ತಾರೆ, ಸೊ ಹಂಗಾಗಿ ಅದನ್ನ ಮರುಬಳಕೆ ಮಾಡಲ್ಲ. ವಿ ವಿಲ್ ಗಿವ್ ಇಟ್ ಬ್ಯಾಕ್ ಟು ಬಿಬಿಎಂಪಿ, ವಿ ವಿಲ್ ಹೆಲ್ಪ್ ದೆಮ್ ಇನ್ ಕ್ಲೀನಿಂಗ್ ಇಟ್.
1: ಸೊ ಪಿಒಪಿ ಗಣೇಶ ತಗೊಳ್ಳೇಬಾರದು ಅಂತ ಖಂಡಿತವಾಗ್ಲೂ ಹೇಳಬೇಕು. ಸೊ ನಾವು ಮುಂಚೆ ಎಲ್ಲ ಮಣ್ಣಿಂದನೇ ಮಾಡಿ ಅದನ್ನು ಎಗೇನ್ ಮಣ್ಣಿನಿಂದ ಮಣ್ಣಿಗೆ, ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಇರ್ತಿತ್ತು. ಬಟ್ ಈಗ ಡೆಕೋರೇಷನ್ನು, ಆಡಂಬರ, ದೂರಿಗೋಸ್ಕರ ದೊಡ್ಡ ದೊಡ್ಡದು ತಂದು ಮುಳುಗಕ್ಕಾಗದೆ ತುಂಬ ನಾವು ಎಷ್ಟು ನಿಮ್ಮ ಕೆಲಸಗಳನ್ನು ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಇಷ್ಟು ಗೌರವವಾಗಿ ತುಂಬ ಭಕ್ತಿಯಿಂದ ಪೂಜೆ ಮಾಡಿ ಈ ಥರ ಎಸಿತಿದ್ದೀವಲ್ಲ ಅಂತ, ಬಹಳನೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸರ್, ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಸಾವಿರಾರು ಜನರ ಜೊತೆ ಕೆಲಸ ಮಾಡಿದ್ದೀರಾ, ನಿಮಗೆ ಯಾವುದಾದ್ರೂ ಒಂದು ಎಮೋಷನಲ್ ಮೂಮೆಂಟ್ ಅಥವಾ ಹಾರ್ಟ್ ಟಚಿಂಗ್ ಆಗಿರುವಂತಹ ಒಂದು ಕೆಲಸ ಹೇಳ್ಬೋದಾ?
0: ಸೊ ಮೂರ್ತಿ ಶೋಧನೆಯನ್ನು ನಾವು ಅಥವಾ ಫೋಟೋ ಫ್ರೇಮ್ ಡಿಸ್ಮ್ಯಾಂಡ್ಲಿಂಗ್ನ ನಾವು ವಾರಕ್ಕೊಂದ್ಸತಿ ಮಾಡ್ತಿದ್ವಿ. ಲಾಸ್ಟ್ ಒಂದು ವರ್ಷದಿಂದ ಪ್ರತಿದಿನ ಮಾಡ್ತಿದ್ದೀವಿ. ಸ್ಟಾರ್ಟ್ ಮಾಡಿದಂಥ ಮೊದಲನೇ ದಿವಸ ಒಂದು ವೃದ್ಧ ದಂಪತಿಗಳು ಇಬ್ಬರು ಬಂದಿದ್ರು. ಅವರು, ನಾವು ಯೂಶ್ವಲಿ ಸ್ಟಾರ್ಟ್ ಮಾಡೋದು 10 ಗಂಟೆಗಾಗಿತ್ತು ಅವತ್ತು, ಇವರು 8:30 ಆಫೀಸ್ ಹತ್ರ ಕಾಯ್ತಾ ಇದ್ರು. ಸೊ ಅದು ಕೂಡ ತುಂಬ ದೂರದಿಂದ, ನಮ್ಮ ಆಫೀಸ್ ಇರೋದು ಮಲ್ಲೇಶ್ವರಂಅಲ್ಲಿ, ಇವ್ರು ಬಂದಿದ್ದು ಜೆ ಪಿ ನಗರ, ಅಲ್ಲಿಂದ ಮೆಟ್ರೋ ಹತ್ತಿ ಆ ಫ್ರೇಮ್ಸ್ ಎಲ್ಲ ಹಿಡ್ಕೊಂಡು ಅವ್ರು ಇಷ್ಟೇ ಹೇಳಿದ್ದು, ತುಂಬ ಪೂಜೆ ಮಾಡಿದೀವಪ್ಪ, ಇವಾಗ ಮನೆ ಚೇಂಜ್ ಮಾಡ್ತಿದ್ದೀವಿ, ಅಲ್ಲಿ ಇಡಕ್ಕೆ ಜಾಗ ಇಲ್ಲ ನಮಗೆ, ಸೊ ನಿಮ್ ಕೈಯಲ್ಲಿ ಕೊಟ್ರೆ ನೀವು ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಎಂಡ್ ಕೊಡ್ತೀರಾ ಅನ್ಬಿಟ್ಟು ಯಾರೋ ಹೇಳಿದ್ರು, ಅದಕ್ಕೆ ತಂದಿದ್ದೀವಿ. ಬಟ್ ಇವಾಗ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಮ್ಗೆ ಅನ್ನಿಸ್ತಿದೆ ಇದನ್ನ ನೀವು ಸರಿಯಾದ ದಾರಿಯಲ್ಲಿ ಡಿಸ್ಮ್ಯಾಂಟಲ್ ಮಾಡ್ತೀರಾ ಅಂತ. ಸೊ ಅದು ತುಂಬ ಕನೆಕ್ಟ್ ಆಯಿತು ನಮಗೆ, ಬಿಕಾಸ್ ನಮ್ಮ ಕೈಯಲ್ಲಿ ಶಕ್ತಿ ಇದೆ, ನಮ್ಮ ಕೈಯಲ್ಲಿ ಮಾಡ್ಬೋದು, ನಾವೆಲ್ಲೋದ್ರೂ ತರ್ತೀವಿ ಫ್ರೇಮ್ಸ್ನ, ಬಟ್ ಯಾರೋ ಒಬ್ರು ವಯಸ್ಸಾದವರು ಇದಕ್ಕೋಸ್ಕರ, ಇಲ್ಲ ನಾನು ಕಸದಲ್ಲಿ ಅದನ್ನು ಹಾಕಬಾರದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ. ಸೊ
1: ಹೌದು, ಖಂಡಿತವಾಗ್ಲು ಈ ತರ ಬಹಳಷ್ಟು ಎಮೋಷನಲ್ ಮೂಮೆಂಟ್ ನಿಮಗೆ ತುಂಬಾ ಆಗಿರ್ಬೋದಲ್ವಾ. ಸೊ ಹಾಗೆ ನಮ್ಗೆ ಒಂದು ಸಂದೇಶ ಬಂದಿದೆ, ನಾನು ಕರ್ತವ್ಯ ಮಾಡುವಾಗ ನಿಮ್ಮಂತ ಪ್ರತಿಭಾವಂತರು ನನಗೆ ಸಿಗ್ಲಿಲ್ಲ, ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅಂತ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸರ್, ಇವಾಗ ನೀವು ನಿವೃತ್ತಿ ಆಗಿದ್ರು ಪರವಾಗಿಲ್ಲ, ನೀವು ಖಂಡಿತವಾಗ್ಲು ಈ ತರ ಕೆಲಸ ನಿಮ್ಮ ದಾವಣಗೆರೆಯಲ್ಲೂ ಶುರು ಮಾಡ್ಬೋದು ಅಂತ ಕಿರಣ್ ಅವ್ರು ಹೇಳ್ತೀರಾ ಅಲ್ವಾ?
0: ಖಂಡಿತವಾಗಿ ಸರ್, ದಯವಿಟ್ಟು ನಮಗೆ ಮೆಸೇಜ್ ಮಾಡಿ, ನಾವೇ ನಿಮ್ಗೇನ್ ಹೆಲ್ಪ್ ಬೇಕು, ವಾಲಂಟಿಯರ್ ಸಪೋರ್ಟ್ ಬೇಕಿದ್ದಲ್ಲಿ ಕೂಡ ನಾವು ಕೊಡಕ್ ರೆಡಿ ಇದ್ದೀವಿ, ಖಂಡಿತ, ವಿ ಆರ್ ವಿತ್ ಯು ಸರ್.
1: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸಂದೇಶಗಳು ಕೂಡ ಅಷ್ಟೇ ಬರ್ತಾ ಇದೆ, ಅಂದ್ರೆ ಜನರು ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ, ಅಂದ್ರೆ ನೀವು ಹೇಳ್ದಂಗೆ. ಸೊ ಎಷ್ಟು ಹಾಳು ಮಾಡೋರು ಇರ್ತಾರೆ ಅಷ್ಟೇ ಕಾಳಜಿ ವಹಿಸ್ಬೇಕು ನಮ್ಮ ಪರಿಸರಕ್ಕೆ ಅನ್ನೋರು ಕೂಡ. ಎರಡೂ ತರದವ್ರನ್ನ ನಾವು ದ ಸೇಮ್ ಫೇಸಸ್, ಅದೇ ಸೇಮ್ ಕಾಯಿನ್, ಒಂದು ಕಾಯಿನ್ ಅಲ್ಲಿ ಎರಡು ಮುಖಗಳು ಹೇಗೆ ಹಾಗೆ ಎರಡೂ ಕಡೆ ನಿಂತಿದೆ. ಈ ಸಂದೇಶಗಳನ್ನು ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ತೀನಿ ಈ ಒಂದು ಹಾಡಿನ ನಂತರ.

0: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅತಿಥಿ ಬರೀ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಆಲೋಚನೆ, ಒಂದು ಚಳುವಳಿ ಮತ್ತು ಒಂದು ಬದಲಾವಣೆಯ ಪಯಣ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕಿರಣ್ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ನೀವು ಬರೀ ಈ ಸಮಾಜಕ್ಕೆ ಅಂತ ಅಷ್ಟೇ ಅಲ್ಲ, ಪರಿಸರಕ್ಕೆ ಅಂತ ಅಲ್ಲ, ನೀವು ಇನ್ನು ಸಮಾಜಕ್ಕೆ ಈ ಪ್ರಾಣಿಗಳ ಬಗ್ಗೆ ಅನುಕಂಪ, ಸೊ ಅದ್ರ ಬಗ್ಗೆನು, ಮತ್ತೆ ಯಾರಿಗೋ ಬ್ಲಾಂಕೆಟ್ ಡಿಸ್ಟ್ರಿಬ್ಯೂಷನ್ನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ, ಏನ್ ಮಾಡ್ತಾ ಇದ್ದೀರಾ ಅಂತ?
1: ಖಂಡಿತವಾಗಿ ಮ್ಯಾಮ್, ಸಂಪಿಗೆ ಬಂದು ಸೀಸನ್ ವೈಸ್ ಪ್ರಾಜೆಕ್ಟ್ಸ್ ಮಾಡುತ್ತೆ.
0: ಓಹೋಹೋ,
1: ಇವಾಗ ಚಳಿಗಾಲದಲ್ಲಿ
2: ಸಂಪಿಗೆ ಬಂದು ಸೀಸನ್ ವೈಸ್ ಪ್ರಾಜೆಕ್ಟ್ ಮಾಡುತ್ತೆ. ಈಗ ಚಳಿಗಾಲದಲ್ಲಿ ಬ್ಲಾಂಕೆಟ್ಸ್ಗಳನ್ನು ಕೊಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ವಾಟರ್ ಬೌಲ್ಸ್. ಇವಾಗ ಸಮ್ಮರಲ್ಲಿ, ಪೀಕ್ ಸಮ್ಮರಲ್ಲಿ ನೀರೇ ಸಿಗಲ್ಲ ಮ್ಯಾಮ್ ಪ್ರಾಣಿಗಳಿಗೆ. ಸೊ ಅಂಥದ್ರಲ್ಲಿ ನಾವು ಸಿಮೆಂಟ್ ಬೌಲ್ಗಳನ್ನು ಕೊಡ್ತೀವಿ, ಎಲ್ಲ ಕಡೆ ಇನ್ಸ್ಟಾಲು ಕೂಡ ಮಾಡ್ತೀವಿ, ಹಾಗೂ ನಾವು ತುಂಬ ಬೌಲ್ಸ್ಗಳನ್ನು ಕೂಡ ಕೊಡ್ತೀವಿ. ಇದು ಬಿಟ್ಟು ಕೂಡ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಸಂಪಿಗೆ ಮಾಡುತ್ತೆ. ಮಳೆಗಾಲದಲ್ಲಿ ಸೀಡ್ ಬಾಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನಾಯಿಗಳಿಗೆ ಕಾಲರ್ ಹಾಕ್ತೀವಿ ಮ್ಯಾಮ್, ರಿಫ್ಲೆಕ್ಟಿವ್ ಕಾಲರ್ ಅಂತ ಕರಿತೀವಿ. ಬಿಕಾಸ್ ಏನಾಗುತ್ತೆ, ನೈಟ್ ಟೈಮ್ ನಾವು ಓಡಾಡೋವಾಗ ಯಾವುದೋ ಒಂದು ನಾಯಿ ಅಥವಾ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದಾಗ ನಾವು ಅದು ಕಾಣಲ್ಲ. ಅದೇ ಈ ರಿಫ್ಲೆಕ್ಟಿವ್ ಕಾಲರ್ ಇದ್ರೆ ನಮ್ಗೆ ಆ ಪ್ರಾಣಿ ಕಾಣುತ್ತೆ. ಹಸುಗಳಿಗಾಗಿರ್ಬೋದು, ನಾಯಿಗಳಿಗಾಗಿರ್ಬೋದು.

0: ಈ ಕಾಲರ್ನ ಹಾಕ್ತಿದ್ದೇವೆ. ಇದು ನಮ್ಮ ಇನ್ನೊಂದು ಪ್ರಾಜೆಕ್ಟ್.
1: ಸೂಪರ್. ಮತ್ತೆ ನಿಮ್ಮ ವಿಷನ್ ತುಂಬಾ ಸಿಂಪಲ್ ಆದ್ರೆ ಸಖತ್ ಪವರ್ಫುಲ್ ಆಗಿದೆ, ಗ್ರೀನರ್ ಬೆಂಗಳೂರು ಅಂತ ಅಲ್ವಾ. ನಿಮ್ಮ ದೃಷ್ಟಿಯಲ್ಲಿ ಬೆಂಗಳೂರು ಇನ್ನು ಕೆಲವು ವರ್ಷಗಳಲ್ಲಿ ಹೇಗಿರಬೇಕು, ಮತ್ತೆ ಬೆಂಗಳೂರಿನ ಯುವಕರು ಒಂದು ಕೆಲಸ ನಮ್ಮ ಬೆಂಗಳೂರಿನ ಸ್ವಚ್ಛವಾಗಿ ಗ್ರೀನ್ ಆಗಿ ಇಟ್ಕೋಬೇಕು ಅಂದಾಗ ಒಂದು ಕೆಲಸ ಅವರು ಖಂಡಿತವಾಗ್ಲೂ ಒಂದು ಆಕ್ಷನ್ ತಗೊಳ್ಳೇಬೇಕು ಅಂದ್ರೆ ಏನಾಗಿರಬಹುದು?
0: ಮೊದಲನೇ ವಿಷನ್ ಏನಂದ್ರೆ, ಹಲವಾರು ಏನೊಂದು ಮರಗಳಿದೆ ಬೆಂಗಳೂರಲ್ಲಿ, ಖಂಡಿತ ಅದಕ್ಕೂ ವಯಸ್ಸಾಗ್ತಿದೆ, ನಮ್ಮ ತರ ಅದಕ್ಕೂ ವಯಸ್ಸಾಗ್ತಿದೆ. ಅದರ ಈಕ್ವಲೆಂಟ್ ಅಟ್ ಲೀಸ್ಟ್ 1:3 ಮರಗಳನ್ನ ನೆಡಬೇಕು. ಈ ಮರಗಳು ಬೀಳುವ ಹಂತದಲ್ಲಿರುವಾಗ ಆ ಮರ ಅಟ್ ಲೀಸ್ಟ್ ಬೆಳ್ಕೊಳ್ಳುತ್ತೆ. ಪ್ಲಸ್ ಯುವಕರು ಅಥವಾ ಎಲ್ಲರೂ ಕೂಡ ಏನ್ ಮಾಡಬಹುದು ಸ್ವಚ್ಛ ಬೆಂಗಳೂರಿಗೆ ಅಂದ್ರೆ, ಮನೆಯಲ್ಲೇ ಕಸವನ್ನ ವಿಂಗಡಿಸೋದು, ಮನೆಯಲ್ಲೇ ಕಸವನ್ನ ಗೊಬ್ಬರ ಮಾಡುವುದು. ಸೊ ಎಷ್ಟೋ ಯೂಟ್ಯೂಬ್ ವಿಡಿಯೋಸ್ ಇದೆ ಇದ್ರ ಮೇಲೆ, ನೋಡಿ ಅವರೇ ಮನೆಯಲ್ಲೂ ಮಾಡ್ಕೊಬಹುದು. ಖಂಡಿತವಾಗಿ ಎಲ್ಲಾ ಮನೆಗಳಲ್ಲೂ ಗಿಡಗಳು ಇಟ್ಟಿರ್ತಾರೆ, ಆ ಗೊಬ್ಬರನ ಅವರೇ ಯೂಸ್ ಮಾಡ್ಕೊಬಹುದು. ಸೊ ಇದನ್ನ ಮಾಡಿದ್ರೆ ಖಂಡಿತವಾಗಿ ಬೆಂಗಳೂರು ಸ್ವಚ್ಛ ಬೆಂಗಳೂರು ಆಗಿ ಉಳಿಯುತ್ತೆ.
1: ಸೂಪರ್. ಹಂಗೆ ರಮಾ ಭಾಸ್ಕರ್ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಈ ರೀತಿಯ ನಿರ್ಮಲೀಕರಣದ ಸೇವಾ ಮನೋಭಾವ ಎಲ್ಲ ಪ್ರಜೆಗಳಿಗೂ ಬಂದರೆ ನಮ್ಮ ದೇಶ ಎಷ್ಟೊಂದು ಸುಂದರವಾಗಿರಬಹುದು. ಇವರ ಸೇವೆಗೆ ದೇವರ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಿಮಗೆ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮಾ ಅವರೇ, ಎಂತ ಗೂಸ್ ಬಂಪ್ಸ್ ಏನ್ ಹೇಳ್ತೀರಾ ಕಿರಣ್ ಅವರೇ, ನಿಮ್ಗೆ ಆಶೀರ್ವಾದ ಬರ್ತಾ ಇದೆ.
0: ಖಂಡಿತವಾಗಿ ಇಂತ ಒಂದು ಆಶೀರ್ವಾದಗಳು, ಇಂತ ಒಂದು ಮಾತುಗಳಿಂದಾನೆ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ಧನ್ಯವಾದ ಸರ್, ಥ್ಯಾಂಕ್ ಯು.
1: ಸೂಪರ್. ಒಂದು ಕ್ವಿಕ್ ಕ್ವೆಶ್ಚನ್ ಅಂತ ಒಂದು ರಾಪಿಡ್ ಫೈರ್ ತರ ಸುಮ್ನೆ ಮಾಡೋಣ. ಒಂದು ಬೀಜ ಆದ್ರೆ ನಿಮಗೆ ಏನು?
0: ಮರ.
1: ಸೂಪರ್. ಒಂದು ಮರ?
0: ಒಂದು ಕಾಡು.
1: ಸೂಪರ್. ತ್ಯಾಜ್ಯ ಸಮಸ್ಯೆನ ಅಥವಾ ಅವಕಾಶನ?
0: ಅವಕಾಶ.
1: ಸೂಪರ್ ರೀ, ನಾವೆಲ್ಲ ಸಮಸ್ಯೆ ಅಂತಾನೆ ಅನ್ಕೊಂಡಿದೀವಿ, ಹೆಂಗಪ್ಪ ಮನೇಲಿರೋ ಈ ವೇಸ್ಟ್ ನ ಸರಿ ಮಾಡ್ಬೇಕು ಅಂತ ನೀವು ನೋಡಿದ್ರೆ ವಂಡರ್ಫುಲ್. ಕೈಯತ್ ಮುಗಿಬೇಕು. ಅವಕಾಶ ಅಂದಿರಾ ಸೇವೆ ಅಂತ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಒಂದು ಪದದಲ್ಲಿ?
0: ಸೇವೆ ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದು ಬಿಟ್ಟು ನಮಗ್ ನಾವು ಒಳ್ಳೇದ್ ಮಾಡ್ಕೊಂಡು ನಾಳೆ ನಮ್ಮ ಜನರೇಷನ್ಗೆ ಒಳ್ಳೇದ್ ಮಾಡೋದೇ ಸೇವೆ.
1: ಸೂಪರ್. ಬೆಂಗಳೂರು ಒಂದು ಪದದಲ್ಲಿ?
0: ಎಲ್ಲಾನು ಮ್ಯಾಮ್. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಜೀವ ಕೊಟ್ಟಂತ ನಾಡು ಬೆಂಗಳೂರು. ಅಂದ್ರೆ ಇಲ್ಲಿ ಬಂದ ಮೇಲೆ ಯಾರು ಈಚೆ ಹೋಗಲ್ಲ ವಿತೌಟ್ ಅ ರೀಸನ್. ಸೊ ಬೆಂಗಳೂರು ಎಲ್ಲ.
1: ಕರೆಕ್ಟ್. ಒಬ್ಬ ವ್ಯಕ್ತಿಯ ಸಣ್ಣ ಹೆಜ್ಜೆ ಮುಂದೆ ಏನಾಗಬಹುದು?
0: ಒಂದು ರೆವಲ್ಯೂಷನ್ ಆಗ್ಬಹುದು. ಅದಕ್ಕೆ ಎಷ್ಟೋ ಜನ ಸ್ಫೂರ್ತಿ ಆಗಿದ್ದಾರೆ.
1: ಸೂಪರ್. ಇವತ್ತು ನಿಮ್ ಜೊತೆ ಇನ್ನು ಬಹಳಷ್ಟು ಮಾತಾಡೋದಿತ್ತು, ಆದ್ರೆ ಸಮಯ ಗಡಿಯಾರ ಯಾಕೋ ಖಳನಾಯಕನ ತರ ಕಾಣಿಸ್ತಾ ಇದ್ದಾನೆ. ಆಗ್ಲೇ 4:55 ಆಗ್ತಾ ಇದೆ. ನೀವು ನಮ್ಮ ಈ ಸ್ಟುಡಿಯೋಗೆ ಬಂದು ನಿಮ್ಮ ಈ ಜರ್ನಿ, ಈ ಸೀಡ್ ಬಾಲ್ ಆಗಿರ್ಬಹುದು ಅಥವಾ ಈ ದೇವರ ಫೋಟೋಗಳನ್ನ ನೀವು ಡಿಸ್ಮ್ಯಾಂಟಲ್ ಮಾಡಿ ಕೊಡೋದಾಗಿರ್ಬೋದು, ಅಥವಾ ಈ ಫ್ಲವರ್ ಈ ಹೂವುಗಳನ್ನ ನೀವು ತ್ಯಾಜ್ಯ ಅಂತ ಅನ್ಕೊಳ್ದೆ ಅದು ಕೂಡ ಒಂದು ರಿಸೋರ್ಸ್ ಅಂತ ಅನ್ಕೊಂಡಿರುವಂತಹ ಮಾಡಿರುವಂತಹ ಅದ್ಭುತವಾದ ಕೆಲಸಗಳಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀವಿ. ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಪರವಾಗಿ ನೀವು ಕೂಡ ಕಡೆಯದಾಗಿ ಏನಾದರೂ ಸಂದೇಶ ಕೊಡಬೇಕು ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಯೂತ್ಗೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಏನ್ ಹೇಳಕ್ ಇಷ್ಟಪಡ್ತೀರಾ ಕಿರಣ್ ಅವರು?
0: ಖಂಡಿತವಾಗಿ ಕೈ ಜೋಡಿಸಿ ಎಲ್ಲರೂ ಸೇರಿ ಲೆಟ್ಸ್ ವರ್ಕ್ ಫಾರ್ ಬೆಟರ್ ಟುಮಾರೋ. ಬಿಕಾಸ್ ನಾವಾಯ್ತು ನನ್ನ ಜವಾಬ್ದಾರಿ ಅಲ್ಲ, ತುಂಬಾ ಜನ ಹೇಳ್ತಾರೆ ಕಸ BBMP ಜವಾಬ್ದಾರಿ, ನಾನೇನ್ ಮಾಡಲಿ ಅಂತ. ಸೊ ಇದನ್ನೆಲ್ಲ ಮರೆಯೋಣ, ಎಲ್ಲರೂ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡೋಣ. ಫ್ರೀ ಟೈಮಲ್ಲಿ ನೀವು ದಿನವಿಡೀ ಮಾಡಿ ಅಂತಲ್ಲ, ಒಂದು 1/2 ಗಂಟೆ ಅಟ್ ಲೀಸ್ಟ್ ದಿನಕ್ಕೆ, ಇಲ್ಲ ವಾರದಲ್ಲಿ ಒಂದು 2-3 ಅವರ್ ಅಟ್ ಲೀಸ್ಟ್. ಸೊ ನನ್ನ ಜೊತೆ ಇಲ್ಲದೆ ಇದ್ರು ಕೂಡ ಹಲವಾರು ಸಮಾಜ ಸೇವಕರಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿ ಖಂಡಿತ ನಮ್ಮ ಒಂದು ಈ ಮೈಂಡ್ ಸೆಟ್ ಮುಂದೆ ಒಂದು ಅದ್ಭುತ ಭಾರತವನ್ನ ಕಟ್ಟುತ್ತೆ.
1: ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ ಜೊತೆ ಈ 1 ಗಂಟೆ ಮಾತಾಡದ್ಮೇಲೆ ನನಗೆ ಅನ್ಸಿದ್ದು ಏನು ಅಂದ್ರೆ, ಬದಲಾವಣೆ ಯಾವಾಗ್ಲೂ ತುಂಬಾ ದೊಡ್ಡ ಜಾಗದಿಂದ ಶುರು ಆಗ್ಬೇಕು ಅಂತ ಏನಿಲ್ಲ, ದೊಡ್ಡ ಸಂಸ್ಥೆ ಬೇಕಿಲ್ಲ ಅಥವಾ ದೊಡ್ಡ ಒಂದು 1000 ಜನ ಬೇಕಿಲ್ಲ, ತುಂಬಾ ದೊಡ್ಡ ಬಜೆಟ್ ಕೂಡ ಬೇಕಿಲ್ಲ. ನಿಮ್ಮಂತಹ ಒಬ್ಬ ವ್ಯಕ್ತಿ, ಒಂದು ಚಿಕ್ಕ ಆಲೋಚನೆ ಮತ್ತು ಒಂದು ಸಣ್ಣ ಹೆಜ್ಜೆ ಇಷ್ಟೇ ಸಾಕು. ಒಂದು ಬೀಜ ಮರ ಆಗಕ್ ಶುರು ಮಾಡಿದೆ, ಒಂದು ಗಿಡ ನಾಳೆಯ ನೆರಳಾಗಬಹುದು, ಮತ್ತೆ ಒಬ್ಬ ವಾಲಂಟಿಯರ್ ಇನ್ನೊಬ್ಬರ ಕೈ ಹಿಡಿದು ಒಂದು ಒಂದು ಸಣ್ಣ ಒಳ್ಳೆಯ ಕೆಲಸ ನಾಳೆಯ ಒಳ್ಳೆಯ ದೊಡ್ಡ ಸಾಧನೆಗೆ ಸ್ಫೂರ್ತಿ ಆಗ್ತಾ ಇದೆ. ಬಹುಶಃ ನಾವು ಬೆಂಗಳೂರಿನವರು ಏನಂತಾರೆ, ಇದನ್ನ ಬದಲಾಯಿಸಬೇಕು ಅಂತ ಕಾಯ್ಬೇಕಾಗಿಲ್ಲ, ನಾವು ನಮ್ಮ ಮನೆಯ ಬಾಗಿಲಿಂದಲೇ ಬದಲಾವಣೆಯನ್ನ ಶುರು ಮಾಡಬೇಕು, ಕಸವನ್ನು ಕಸದಂತೆ ನೋಡದೆ ಒಂದು ಸಂಪನ್ಮೂಲವಾಗಿ ನೋಡಬಹುದು ಅಂತ ತೋರಿಸ್ಕೊಟ್ಟಂತಹ ಕಿರಣ್ ಯಾದವ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ಈ ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇದು ಇನ್ನಷ್ಟು ಜನರಿಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಸಹಾಯ ಇಲ್ಲದೆ ನಾವಿಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ, ನಾಲ್ಕು ಜನಕ್ಕೆ ನಾವು ತಿಳಿತಾ ಇರಲಿಲ್ಲ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಪ್ಲಸ್ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ದವರು, ಇಫ್ ಯು ವಾಂಟ್ ಟು ರೀಚ್ ಔಟ್ ಟು ಅಸ್, ದಯವಿಟ್ಟು ನಮ್ಮ ನಂಬರ್ನ ನೋಟ್ ಮಾಡ್ಕೊಳ್ಳಿ, 7776906264, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿರುವಂಥ ಸಂಪಿಗೆ ಫೌಂಡೇಶನ್ಗೆ ನೀವು ಮೆಸೇಜ್ ಮಾಡ್ಬೋದು. ವಿ ವಿಲ್ ರೀಚ್ ಔಟ್ ಟು ಯು.
1: ಥ್ಯಾಂಕ್ ಯು ಸೋ ಮಚ್. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಪರವಾಗಿ ಕಿರಣ್ ಯಾದವ್ ಅವರಿಗೆ ಮತ್ತು ನಮ್ಮ ಶ್ರೋತೃಗಳ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇದು ಕೇವಲ ಒಂದು ಸಂದರ್ಶನವಾಗಿರಲಿಲ್ಲ, ಇದು ಸ್ಫೂರ್ತಿಯಾಗಿತ್ತು. ಮತ್ತೊಮ್ಮೆ ಖಂಡಿತವಾಗ್ಲೂ ಭೇಟಿಯಾಗ್ತೀನಿ. ಬೆಳಿಗ್ಗೆಯಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಜ್ಜೆ. ಮತ್ತೆ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಟ್ಯೂನ್ ಮಾಡಿರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ, ಸುಸ್ವಾಗತ, ಶುಭ ಸಂಜೆ. ಸ್ಟುಡಿಯೋ ಸಮಯ ಸರಿಯಾಗಿ 5 ಗಂಟೆ 6 ನಿಮಿಷ.

ಎಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದ ಹಾಡನ್ನ ಕೇಳಿದ್ರಿ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ 5:10 ಆಗಿದೆ. ಇದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡುವಂತಹ ಹರಟುವಂತಹ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಎಸ್, ಜೀಬ್ರಾ ಕ್ರಾಸ್ ಬಗ್ಗೆ. ಜೀಬ್ರಾ ಕ್ರಾಸಿಂಗ್ ನೀವು ಕೇಳೇ ಇರ್ತೀರಾ. ಕಪ್ಪನೆಯ ಒಂದು ರಸ್ತೆಯ ಮೇಲೆ ಬಿಳಿ ಪಟ್ಟೆಗಳು, ಆದರೆ ಇವತ್ತು ನಾವು ಆ ರೀತಿಯ ಜೀಬ್ರಾ ಕ್ರಾಸಿಂಗ್ ಅಲ್ಲ, ಹಳದಿ ಪಟ್ಟಿ ಇರುವಂತಹ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ನೀವು ಹಳದಿ ಪಟ್ಟಿಯ ಜೀಬ್ರಾ ಕ್ರಾಸಿಂಗ್ನ ಎಲ್ಲೆಲ್ಲಿ ನೋಡಿರ್ತೀರಾ, ಎಲ್ಲೆಲ್ಲಿ ಗಮನಿಸ್ತೀರಾ ಅನ್ನೋದನ್ನ ನನ್ನ ಜೊತೆಗೆ ಹಂಚ್ಕೋಬಹುದು. 9408091013 ಈ ಸಂಖ್ಯೆಗೆ. ರಸ್ತೆ ಸುರಕ್ಷತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಸಣ್ಣ ಪುಟ್ಟ ರಸ್ತೆಗಳಲ್ಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಈ ಒಂದು ಸಂದರ್ಭಗಳಲ್ಲಿ ರಸ್ತೆ ಸುರಕ್ಷತೆ ಅನ್ನುವಂಥದ್ದು, ಸುರಕ್ಷಿತವಾಗಿ ನಾವು ವಾಹನಗಳನ್ನ ಚಲಾಯಿಸುವಂತಹ ಒಂದು ಅವಶ್ಯಕತೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜೀವ ಕೂಡ ಮುಖ್ಯ. ಯಾರು ಯಾವ ಒಂದು ಮನೆಗೆ ಯಾರಿಗೆ ಆಸರೆ ಆಗಿರ್ತಾರೋ ಹೇಳಕ್ ಬರೋದಿಲ್ಲ. ಹಾಗಾಗಿ ಸುರಕ್ಷತೆ ಅನ್ನೋಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿರಬೇಕು. ಈ ನಿಟ್ಟಿನಲ್ಲಿ ಹಳದಿ ಪಟ್ಟಿಯ ಒಂದು ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಇವತ್ತಿನ ಒಂದು ನಮ್ಮ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಸಮಯ 5:11. ಮತ್ತಷ್ಟು ಸೊಗಸಾದ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮುಂದಿನ ಹಾಡು ನಿಮಗಾಗಿ, ಯಾವ ಹಾಡು ಕೇಳಿಸ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಿದಂತಹ ಗೀತೆ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿರುವಂತಹ ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ಸವಾರಿ 2 ಚಿತ್ರದ ಹಾಡು.

ಸಮಯ 5:20 ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಳದಿ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ನೀವೆಲ್ಲಾದರೂ ಇದನ್ನ ಗಮನಿಸಿದ್ದೀರಾ ಅಂತ ಕೂಡ ಕೇಳಿದ್ದೆ. ಹಳದಿ ಜೀಬ್ರಾ ಕ್ರಾಸಿಂಗ್ ಭಾರತದಲ್ಲಿ ಇಂಥ ದಿನಾನೇ ಅಥವಾ ಇಂಥ ವರ್ಷನೇ ಶುರು ಆಯಿತು ಬಳಕೆಗೆ ಅನ್ನೋಂಥ ನಿರ್ದಿಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ ಈ ಜೀಬ್ರಾ ಕ್ರಾಸಿಂಗ್ ಅನ್ನುವಂಥ ಮೂಲ ಇದೆಯಲ್ಲ, ಇದು 1950ರ ದಶಕದಲ್ಲಿ UKನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹುಟ್ಟಿದ್ದು ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಜೀಬ್ರಾ ಕ್ರಾಸಿಂಗ್ ಅನ್ನುವಂಥದ್ದು ರಸ್ತೆ ಸುರಕ್ಷತೆಯ ಒಂದು ದೃಷ್ಟಿಯಿಂದ ಈಗ ಕಡ್ಡಾಯ ಮತ್ತು ಅನಿವಾರ್ಯ ಕೂಡ ಆಗಿದೆ. ಅದರಲ್ಲೂ ಕೂಡ ಪಾದಚಾರಿಗಳ ಸುರಕ್ಷತೆಗೋಸ್ಕರ, ಯಾಕೆಂದರೆ ಒಂದೇ ಸಮನೆ ವೆಹಿಕಲ್ಗಳು ಬರ್ತಾನೆ ಇದ್ರೆ ನಡ್ಕೊಂಡು ಹೋಗುವಂಥವ್ರು ಸುರಕ್ಷಿತವಾಗಿ ರೋಡ್ ಕ್ರಾಸ್ ಮಾಡೋದು ಯಾವಾಗ? ಹಾಗಾಗಿ ಈ ಒಂದು ಜೀಬ್ರಾ ಕ್ರಾಸಿಂಗ್ ಅಲ್ಲಿ ನಿಂತು ರೋಡ್ ರಸ್ತೆ ಕ್ರಾಸ್ ಮಾಡ್ತಾ ಇದ್ದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮೊದಲು ರಸ್ತೆ ದಾಟೋರಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ಮತ್ತು ಈ ಜೀಬ್ರಾ ಕ್ರಾಸಿಂಗ್ ನೀವು ಗಮನಿಸಿರೋ ಹಾಗೆ ಹೇಗೆ ಅದು ಎದ್ದು ಕಾಣುತ್ತೆ ಅಂತಂದರೆ ಈ ಕಪ್ಪು ನೆಲದ ಮೇಲೆ ಅಥವಾ ಕಪ್ಪು ಟಾರ್ ರಸ್ತೆ ಮೇಲೆ ಬಿಳಿ ಪಟ್ಟೆಗಳು ಎಂಥವರ ಗಮನಕ್ಕೂ ಕೂಡ ಬಂದು ಒಂದು ನಿಮಿಷದಲ್ಲಿ ವೆಹಿಕಲ್ ನಿಲ್ಲೋ ಅಂಥ ಒಂದು ನಿಮಿಷ ಅನ್ನೋವಂಥದ್ದು ಬಹಳ ತಡವಾಗತ್ತೆ. ಬಹುಶಃ ಕ್ಷಣಾರ್ಧದಲ್ಲಿ ಒಂದು ವೆಹಿಕಲ್ನ ನಿಲ್ಲಿಸುವಂಥ ಅಥವಾ ನಿಧಾನಗತಿಯಲ್ಲಿ ಓಡಿಸುವಂಥ ಒಂದು ಸೂಚನೆಯನ್ನು ಇದು ತಂತಾನೆ ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಬಿಳಿ ಜೀಬ್ರಾ ಕ್ರಾಸಿಂಗ್, ಬಿಳಿ ಪಟ್ಟಿ ಇರುವಂಥ ಜೀಬ್ರಾ ಕ್ರಾಸಿಂಗ್ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡುಬರುತ್ತೆ. ಈ ಹಳದಿ ಜೀಬ್ರಾ ಕ್ರಾಸಿಂಗ್ ಅನ್ನುವಂಥದ್ದು ಯಾವಾಗ ಶುರುವಾಯಿತು ಅನ್ನೋಂಥದ್ದನ್ನು ನಿರ್ದಿಷ್ಟ ಮಾಹಿತಿ ಇಲ್ಲ ಅಂತ ಈಗಾಗಲೇ ಹೇಳಿದ್ದೆ. ಆದರೆ ಭಾರತದಲ್ಲಿ ಇದರ ಬಳಕೆ ಯಾವಾಗ ಯಾಕೆ ಶುರುವಾಯಿತು ಅಂತ ಹೇಳೋದಾಗಿದ್ದರೆ, ಅಧಿಕೃತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಹಳದಿ ಪಟ್ಟಿಯ ಜೀಬ್ರಾ ಕ್ರಾಸಿಂಗ್ ಅನ್ನುವಂಥದ್ದು ಬಹುಶಃ 2000ರ ಈಚೆಗಿನ ಇಸವಿಯಲ್ಲಿ ಶುರುವಾಯಿತು ಅಂತ ಹೇಳ್ಬೋದು. ಯಾಕೆಂತಂದರೆ ಬಿಳಿಯ ಪಟ್ಟಿಗಿಂತ ಹಳದಿ ಪಟ್ಟಿ ಅನ್ನೋಂಥದ್ದು ಹೆಚ್ಚು ಕಣ್ಣಿಗೆ ರಾಚುತ್ತೆ, ಬಹಳ ಬೇಗ ಅದು ಗಮನಕ್ಕೆ ಬರುತ್ತೆ ಅನ್ನೋಂಥದ್ದು. ಮತ್ತು ವಿಶೇಷವಾಗಿ ಒಂದು ಸೂಚನೆಯನ್ನು ಕೊಡುತ್ತೆ, ಇಲ್ಲಿ ನೀವು ಇನ್ನಷ್ಟು ಎಚ್ಚರವಾಗಿ ವೆಹಿಕಲ್ನ ಅಥವಾ ವಾಹನಗಳನ್ನು ನೀವು ಓಡಿಸ್ಬೇಕು ಅನ್ನೋಂಥದ್ದನ್ನು ವಾಹನ ಸವಾರರಿಗೆ ಸೂಚನೆಯನ್ನು ಕೊಡುತ್ತೆ. ಸೊ ಈ ವಿಚಾರವಾಗಿ ಇನ್ನಷ್ಟು ಎಚ್ಚರಿಕೆ ತಗೊಳ್ಬೇಕು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಪ್ರದೇಶಗಳಲ್ಲಿ ಹಳದಿ ಜೀಬ್ರಾ ಕ್ರಾಸಿಂಗ್ನ ಹಾಕಿರ್ತಾರೆ. ನೀವೆಲ್ಲರೂ ಕೂಡ ತುಂಬ ಜನ ಸಂದೇಶವನ್ನು ಕಳಿಸಿದ್ದೀರಾ, ಎಲ್ಲೆಲ್ಲಿ ಈ ಹಳದಿ ಜೀಬ್ರಾ ಕ್ರಾಸಿಂಗ್ನ ಗಮನಿಸಿರುವಂಥದ್ದು ಅಂಥೇಳಿ. ಖಂಡಿತ ನಿಮ್ಮ ಸಂದೇಶಗಳನ್ನು ನಾನು ಓದ್ತೀನಿ. 5:23 ಆಗ್ತಾ ಇದೆ, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಸರಿಯಾಗಿ 5:30 ಏಷ್ಯನ್ ಗೇಮ್ಸ್ 2026ರ ಒಂದು ಅಪ್ಡೇಟ್ ನಿಮಗಾಗಿ ಸಿಗುತ್ತೆ ನಮ್ಮ ಎಫ್ ಎಂ ರೈನ್ಬೋ ವಾಹಿನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 5:37 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಟ್ಯೂನ್ ಮಾಡಿದ್ದೀರಾ? ಎಸ್, ಹಳದಿ ಬಣ್ಣದ ಜೀಬ್ರಾ ಕ್ರಾಸಿಂಗ್ ಪಟ್ಟಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಅಧಿಕೃತವಾಗಿ ಬಿಳಿ ಬಣ್ಣದ ಜೀಬ್ರಾ ಕ್ರಾಸಿಂಗ್ ಪಟ್ಟಿಯೇ ಎಲ್ಲ ಕಡೆ ನಿಮಗೆ ಕಾಣಸಿಗುವಂಥದ್ದು. ಹಳದಿ ಬಣ್ಣದ ಜೀಬ್ರಾ ಕ್ರಾಸಿಂಗ್ ಪಟ್ಟಿ ಎಲ್ಲಾದರೂ ನೋಡಿದ್ರಾ ಅಂತ ಕೇಳಿದ್ದಕ್ಕೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಎಲ್ಲೆಲ್ಲಿ ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಹಳದಿ ಜೀಬ್ರಾ ಕ್ರಾಸಿಂಗ್ ಇದೆ ಮೇಡಮ್, ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಶಾಲೆಯ ಹತ್ತಿರ ಈ ಜೀಬ್ರಾ ಕ್ರಾಸಿಂಗ್ ಇರುತ್ತೆ, ಹಳದಿ ಬಣ್ಣದ್ದು ಅಂತ ಇದ್ದಾರೆ. ವಾಸುಕಿ ಡೊಯ್ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೀಬ್ರಾ ಅಂತಂದರೆ ಕಾಡು ಕುದುರೆ ಪಟ್ಟಿ. ಸೊ ಬಿಳುಪಿನ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಕೇಳಿದ್ದೀವಿ, ಆದರೆ ಯಾವುದು ಈ ಹಳದಿ ಜೀಬ್ರಾ ಕ್ರಾಸಿಂಗ್ ಗೊತ್ತಿಲ್ವಲ್ಲ ಅಂತ ಇದ್ದಾರೆ ಅನುಷಾ. ಇದೇ ಕಣ್ರಿ, ಸ್ವಲ್ಪ ಗಮನಿಸಬೇಕು ನೀವಷ್ಟೇ. ಅತಿ ಹೆಚ್ಚು ಜನದಟ್ಟಣೆ ಇರುವಂಥ ಪ್ರದೇಶಗಳು ಅಂದರೆ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಪ್ರಮುಖ ಶಾಪಿಂಗ್ ಮಾಲ್ಗಳು, ಮಾರುಕಟ್ಟೆ ಮುಂಭಾಗದ ರಸ್ತೆಗಳ ಈ ಒಂದು ಪಾದಚಾರಿ ಮಾರ್ಗ ಏನಿರುತ್ತಲ್ಲ ಅಲ್ಲಿ, ಮತ್ತು ತಾತ್ಕಾಲಿಕವಾಗಿ ರಸ್ತೆ ಕಾಮಗಾರಿ ನಡೆಯುತ್ತಲ್ಲ, ಇಂಥ ಕಡೆ ಈ ಹಳದಿ ಬಣ್ಣದ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ಅಂಥೇಳಿ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರುವಂಥದ್ದು ಸರಿ. ಯಾಕೆಂತಂದರೆ ಹೆಚ್ಚು ಜನದಟ್ಟಣೆ ಇರುವಂತಹ, ಅತಿ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾವಣೆ ಮಾಡಬೇಕಾಗಿರುವಂಥ ವಾಹನದ ಸುತ್ತಮುತ್ತ ಅಂದರೆ ಶಾಲೆಯ ಆವರಣದ ಸುತ್ತಮುತ್ತ ವಿಶೇಷವಾಗಿ ಈ ಜೀಬ್ರಾ ಕ್ರಾಸಿಂಗನ್ನು ಹಾಕಿರ್ತಾರೆ. ಅದರಲ್ಲೂ ಕೂಡ ಹಳದಿ ಬಣ್ಣದ ಜೀಬ್ರಾ ಕ್ರಾಸಿಂಗನ್ನು ಹಾಕಿರ್ತಾರೆ. ಯಾಕೆ ಹಳದಿ ಬಣ್ಣ ಅಂತ ನೋಡೋದಾಗಿದ್ರೆ, ಹಳದಿ ಅನ್ನುವಂಥದ್ದು ಎಚ್ಚರಿಕೆಯ ಸಂಕೇತ. ಹೇಗೆ ನಾವು ಕೆಂಪು ಬಣ್ಣವನ್ನು ಅಪಾಯದ ಸಂಕೇತ ಅಂತ ಹೇಳಿ ಕರಿತೀವಿ, ಹಾಗೆ ಹಳದಿ ಬಣ್ಣವನ್ನು ಈ ಒಂದು ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಎಚ್ಚರಿಕೆಯ ಸಂಕೇತ ಅಂತ ಹೇಳಿ ಹೇಳ್ತೀವಿ. ಸೊ ಆ ಒಂದು ಹಳದಿ ಪಟ್ಟಿ ಕಾಣ್ತು ಅಂತಂದರೆ ವಾಹನ ಚಲಾಯಿಸುವಂಥವರು ಹೆಚ್ಚು ಗಮನ ಕೊಡಬೇಕಾಗತ್ತೆ, ಹೆಚ್ಚು ಜವಾಬ್ದಾರಿಯುತವಾಗಿ ವಾಹನಗಳನ್ನು ಚಲಾಯಿಸಬೇಕಾಗತ್ತೆ. ಅತೀ ವೇಗ ಇದ್ದರೆ ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ, ಮತ್ತು ಎರಡೂ ಕಡೆ ಗಮನ ಕೊಡಬೇಕಾಗತ್ತೆ. ಹೀಗೆ ಸಾಕಷ್ಟು ವಿಚಾರಗಳನ್ನು ಕೇವಲ ಈ ಒಂದು ಹಳದಿ ಪಟ್ಟಿ ಸೂಚನೆ ಕೊಡುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಹಳದಿ ಪಟ್ಟಿಯ ಜೀಬ್ರಾ ಕ್ರಾಸಿಂಗ್ ಇರುತ್ತೆ. ನಾವು ಕೂಡ ಇಂಥ ರಸ್ತೆ ಸುರಕ್ಷತಾ ನಿಯಮಗಳೇನಿದೆಯಲ್ಲ ಇದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು, ಯಾಕೆಂದರೆ ಪ್ರತಿಯೊಬ್ಬರ ಜೀವನ ಕೂಡ ಅಷ್ಟೇ ಅಮೂಲ್ಯ. ಏನಂತೀರಾ?
2: ಮಳೆ ಮಳೆ ಮಳೆ ಚಿಟಪಟ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 5:48 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಳದಿಪಟ್ಟಿ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದು ಹೆಚ್ಚು ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಕಾಣಸಿಗುತ್ತೆ. ಮತ್ತೆ ಸ್ಕೂಲು ಶಾಲಾ ವಲಯದ ಸುತ್ತಮುತ್ತ ಹೆಚ್ಚಾಗಿ ಈ ಹಳದಿ ಪಟ್ಟಿ ಜೀಬ್ರಾ ಕ್ರಾಸಿಂಗ್ ಇರುತ್ತೆ. ಯಾಕೆಂದರೆ ಶಾಲಾ ಮಕ್ಕಳು ಗುಂಪು ಗುಂಪಲ್ಲಿ ರಸ್ತೆ ಕ್ರಾಸ್ ಮಾಡುವಂಥ ಒಂದು ಸಂದರ್ಭಗಳಿರಬೇಕಾದ್ರೆ ಅಲ್ಲಿ ಓಡಾಡುವಂಥ ವಾಹನಗಳು ಕೂಡ ಬಹಳ ಎಚ್ಚರಿಕೆಯಿಂದ ಗಮನ ವಹಿಸಿ ವಾಹನಗಳನ್ನು ಚಲಾಯಿಸುವಂಥ ಸೂಚನೆ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹಳದಿ ಪಟ್ಟಿಯನ್ನು ಅಲ್ಲಿ ಹಾಕಿರ್ತಾರೆ. ಯಾಕೆ ಹಳದಿ ಪಟ್ಟಿ ಹೇಳಿದ್ದೆ, ಎಚ್ಚರಿಕೆಯ ಸಂಕೇತ ಇದು ಅಂತ ಹೇಳಿ. ಬಿಳಿ ಪಟ್ಟಿ ಬೇಗ ಮಾಸಿ ಹೋಗುತ್ತೆ. ಈಗ ನಾವು ಬಿಳಿ ಬಟ್ಟೆ ಬೇಗ ಕೊಳೆ ಆಗುತ್ತೆ ಅಂತೀವಲ್ವಾ, ಹಾಗೆ ಬಿಳಿ ಪಟ್ಟಿ ಇನ್ನು ಜಿಬ್ರಾ ಕ್ರಾಸಿಂಗ್ ಇದೆಯಲ್ಲ ಅದು ಬೇಗ ಮಾಸಿ ಹೋಗುತ್ತೆ. ಆದರೆ ಹಳದಿ ಪಟ್ಟಿ ಅಂತಂದರೆ ಎಲ್ಲರ ಗಮನನೂ ಒಂದು ಕ್ಷಣಕ್ಕೆ ಅದು ಸೆಳೆಯುತ್ತೆ. ಅರೆ ಯಾಕಪ್ಪ ಇದು, ಯಾಕಿದು ಹಳದಿ ಬಣ್ಣ ಹಾಕಿದ್ದಾರೆ ಅಂಥೇಳಿ ಗಮನ ಒಂಚೂರು ಆ ಕಡೆ ಹೋಗುತ್ತೆ. ಮತ್ತು 2021-22 ಸಾಲಿನಲ್ಲಿ ನೋಯ್ಡಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಮಾರು 10 ಜಾಗಗಳಲ್ಲಿ ಈ ಒಂದು ಹಳದಿ ಜೀಬ್ರಾ ಕ್ರಾಸಿಂಗ್ನ ಹಾಕಿದ್ರಂತೆ. ಅದಾದ ನಂತರ ಭಾರತದ ಹಲವಾರು ಮಹಾನಗರಗಳಲ್ಲೂ ಕೂಡ ಈ ಒಂದು ಅಭ್ಯಾಸ ಜಾರಿಗೆ ಬಂತು ಅಂತ ಹೇಳ್ಬೋದು. ಸೊ ಜೀಬ್ರಾ ಕ್ರಾಸಿಂಗ್ ಎಲ್ಲೇ ಇರಲಿ, ನೀವು ಕೂಡ ವಾಹನಗಳನ್ನು ಚಲಾಯಿಸ್ತಿರ್ತೀರಾ, ನಿಮ್ಮದೇ ಒಂದು ವೈಯಕ್ತಿಕ ಕೆಲಸಕ್ಕೆ ಪ್ರತಿನಿತ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇರ್ತೀರಾ, ಇಂಥ ರಸ್ತೆ ಸೂಚನೆಗಳೇನಾದರೂ ಇದ್ದರೆ ಅದನ್ನು ಎಚ್ಚರಿಕೆಯಿಂದ ಪಾಲಿಸಿ, ಹಾಗೆ ಇನ್ಯಾರಾದರೂ ಅದನ್ನು ಪಾಲಿಸದೆ ಹೋದರೆ ಅವರಿಗೆ ಅರಿವು ಕೂಡ ಮೂಡಿಸಿ ಅಂತ ಹೇಳ್ತಾ ಇವತ್ತಿನ ಈ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ನಿಮಗೋಸ್ಕರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಇದ್ದೇ ಇದೆ, ರಾತ್ರಿ 11:10 ವರೆಗೂ ಕೂಡ. ಸೊ ಕೇಳ್ತಾ ಇರಿ ನಮ್ಮ ಎಫ್ ಎಂ ರೈನ್ಬೋ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸಮಯ 6 ಗಂಟೆ ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಎಸ್, 6:05 ಸರಿಯಾಗಿ ನೀವು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಬಹುದು. 6:10 ಕನ್ನಡ ರತ್ನ ಭಂಡಾರ ಇರುತ್ತೆ. 6:20 ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ. ಇನ್ನು 6:30 ದೆಹಲಿ ಕೇಂದ್ರದಿಂದ ಏಷ್ಯನ್ ಗೇಮ್ಸ್ 2026 ಒಂದು ಅಪ್ಡೇಟ್ ನಿಮಗೋಸ್ಕರ ಸಿಗುತ್ತೆ. ಅದಾದ ನಂತರ 6:40 ಪ್ರದೇಶ ಸಮಾಚಾರ, 6:50 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಆಗ್ತೀನಿ. 7:30 ಏಷ್ಯನ್ ಗೇಮ್ಸ್ ಇರುತ್ತೆ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು. 7:45 ಒಲವಿನ ಆಲಾಪ ಕಾರ್ಯಕ್ರಮ ಇರುತ್ತೆ. 8:45 ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 9:15 ಇವತ್ತು ಪ್ರಚಲಿತ ವಿದ್ಯಮಾನವನ್ನು ನೀವು ಕೇಳಬಹುದು. ಹಾಗೆ 9:30 ಸುಕುನ್ ಕೇಪಲ್ ಅರ್ಧ ಗಂಟೆಯ ಕಾರ್ಯಕ್ರಮ ಇದು. ಹಿಂದಿ ಹಳೆ ಹಾಡುಗಳನ್ನು ಕೇಳಬಹುದು. ಅದಾದ ನಂತರ 10:00 to 10:20 ಏಷ್ಯನ್ ಗೇಮ್ಸ್ ಡೈಲಿ ಹೈಲೈಟ್ ಸಿಗುತ್ತೆ 20 ನಿಮಿಷಗಳ ಅವಧಿಯಲ್ಲಿ. ಇನ್ನು 10:20 to 11:05 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಧುರವಾದಂತಹ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ. ಸೊ ಇದಿಷ್ಟು ಇವತ್ತು ರಾತ್ರಿಯವರೆಗೂ ನೀವು ನಮ್ಮ ಕನ್ನಡ ಕಾಮನಬಿಲ್ಲಿನ ಮೂಲಕ ಕೇಳಿಸ್ಕೊಳ್ಬಹುದಾದಂತಹ ಕಾರ್ಯಕ್ರಮಗಳು. ಸೊ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ, ಜೊತೆಯಾಗಿರಿ ಎಫ್ ಎಂ ರೈನ್ಬೋ.

0: ಸಮಯ 6:10 ಆಗಿದೆ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ ಉಡುಪಿ ಜಿಲ್ಲೆ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್ ಕೆಕೆ ಹೆಬ್ಬಾರ್. ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು ಅವರ ಧ್ವನಿಯಲ್ಲೇ ಆಲಿಸಿ.
2: ನಮ್ಮಲ್ಲಿ ಯಕ್ಷಗಾನ ಒಂದೇ, ವರ್ಷಕ್ಕೆ 2-3 ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದೊಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿತ್ತು ಬರೆಯಲು. ನಾನು ಅದರಿಂದ ಮನೋ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನು ಬಿಟ್ಟೆವು. ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ ಮಠ ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ. ಹತ್ತಿರ ಹೋಗೋ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರದ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ. ಅವರು 1 ವರ್ಷ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತು ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಬೊಂಬೈಗೆ ಹೋದರೆ ನಿನಗೆ ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತ್ತು. ಮತ್ತು ತಾಯಿ ಒಬ್ಬರನ್ನು

0: ತರಿಸಿದೆವು. ನಾನು, ತಾಯಿ, ಅಣ್ಣ, ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ, ಈ ನಾಲ್ಕು ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದೊಂದು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರ್ ಎಂಬವರ ನೂತನ ಕಲಾ ಮಂದಿರ, ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆಯ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ ಜೆ ಜೆ ಸ್ಕೂಲಿನ ಪರೀಕ್ಷೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡುತ್ತಿದ್ದರು. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೆ ಮಾಡಿಕೊಂಡಿದ್ದೆ, ಹಗಲಿಡೀ ಶಾಲೆ. ಈ ಮಧ್ಯದಲ್ಲಿ ಮದುವೆಯಾಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್. ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆ ಆಯಿತು. ನನಗೆ ಚಾರ್ಲ್ಸ್ ಜಿರಾರ್ಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್, ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45ವರೆಗೆ ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ 3ಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಕೆಕೆ ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸಮಯ 6:20 ಆಗ್ತಾ ಇದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಎಐ ಅಂತರಿಕ್ಷಂ ಊರ್ಜಾಯಾಃ ವಿಷಯೆ ಯುಎಇ ತಥಾ ಫ್ರಾನ್ಸ್ ದೇಶಯೋಃ ಸಮಕಕ್ಷೀಯೇಣ ಸಹ ಸಹಯೋಗ ವಿಷಯೆ ಚರ್ಚಿತವಾನ್. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಅವದತ್ ಯತ್ ಯೂನಾಂ ಪ್ರಯತ್ನಃ 47-2000 ವರ್ಷಾತ್ ಪ್ರಾಗೇವ ಭಾರತಂ ವಿಕಸಿತ ರಾಷ್ಟ್ರಂ ಕರಿಷ್ಯಂತಿ. ಫಿಚ್ ರೇಟಿಂಗ್ಸ್ ಇತ್ಯನೇನ ಭಾರತಸ್ಯ ಜಿಡಿಪಿ ವೃದ್ಧೇಃ ಪೂರ್ವಾನುಮಾನಂ 9.6% ಯಾವತ್ ವರ್ಧಿತಂ. ಭಾಜಪೇತಿ ದಲಾಧ್ಯಕ್ಷಃ ನಿತಿನ ನವೀನಃ ಸರ್ವೇಷು 37 ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ದಲಸ್ಯ ಪ್ರಭಾರಿ ಸಹ ಪ್ರಭಾರಿ ಚ ನಿಯುಕ್ತವಾನ್. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಸಂಪೂರ್ಣೆ ಭಾರತೆ ಸಾರ್ವಜನಿಕ ಸ್ವಾಸ್ಥ್ಯ ಸೇವಾಯಾಃ ಪರಿವರ್ತನಸ್ಯ 8 ಆಚರತಿ. ಅಪಿ ಚ 27-2000 ವರ್ಷೆ ಏಷಿಯನ್ ಕ್ರೀಡಾಸು ಭಾರತೀಯ ಪುರುಷ ಮಹಿಳಾ ಸ್ಕೀಟ ದಲಾನಿ ಜಾಪಾನ ದೇಶೆ ಕಾಂಸ್ಯ ಪದಕಂ ವಿಜಿತವಂತಃ. ಮೀರಾಬಾಯಿ ಚಾನುಃ ಭಾರೋತ್ತೋಲನೆ ರಜತ ಪದಕಂ ಪ್ರಾಪ್ತವತಿ. ಅಥ ವಾರ್ತಾ ವಿಸ್ತರಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಯುಎಇ ವಿದೇಶ ಮಂತ್ರಿ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಾಹ್ಯಾನ ಫ್ರಾನ್ಸ್ ವಿದೇಶ ಮಂತ್ರಿ ಜೀನ್ ನೋಯೆಲ್ ವೈರೋಟ ಚ ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾ 81 ತಮಸ್ಯ ಸಮ್ಮೇಳನಾವಧೌ ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಮ್ಮೇಳನೆ ಭಾಗಂ ಭಜಿತವಂತಃ. ತ್ರಿಭಿಃ ಮಂತ್ರಿಭಿಃ ಅಂತರಿಕ್ಷಂ ಊರ್ಜಾ ಕೃತ್ರಿಮ ಬುದ್ಧಿಮತ್ತಾ ಸಂಸ್ಕೃತಿಃ ಪರಂಪರಾದೀನಾಂ ಪರಸ್ಪರ ಹಿತಸ್ಯ ಸಹಮತ ಕ್ಷೇತ್ರೇಷು ತ್ರಿಪಕ್ಷೀಯ ಸಹಯೋಗಸ್ಯ ಪ್ರಗತಿಂ ಸಮೀಕ್ಷಿತವಂತಃ. ವಿದೇಶ ಮಂತ್ರಾಲಯೇನ ಪ್ರಕಾಶಿತಸ್ಯ ವಕ್ತವ್ಯಸ್ಯಾನುಸಾರಂ ನೇತಾರಃ ಪಶ್ಚಿಮ ಏಷಿಯಾಯಾಃ ಸ್ಥಿತಿಮಪಿ ಚರ್ಚಿತವಂತಃ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಯೂನಾಂ ಪ್ರಯತ್ನೇನ 47-2000 ಪೂರ್ವಮೇವ ಭಾರತಂ ವಿಕಸಿತ ರಾಷ್ಟ್ರಂ ಭವಿಷ್ಯತಿ ಇತಿ ವಿಶ್ವಾಸಃ ಪ್ರಕಟಿತವತಿ. ಅದ್ಯ ವಡೋದರಾ ನಗರೆ ಮಹಾರಾಜ ಸಯಾಜಿರಾವ ವಡೋದಾ ವಿಶ್ವವಿದ್ಯಾಲಯಸ್ಯ 75th ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ಸಾ ಉಕ್ತವತಿ

0: ಯತ್ ಶಿಕ್ಷಾ ತದಾ ಏವ ಅರ್ಥಪೂರ್ಣ ಭವತಿ ಯದಾ ಸಾ ರಾಷ್ಟ್ರಸ್ಯ ಸಮಾಜಸ್ಯ ಚ ಕೃತೆ ಉಪಯುಜ್ಯತೆ. ಅದ್ಯತ್ವೇ ಪ್ರತ್ಯೇಕಸ್ಮಿನ್ ಕ್ಷೇತ್ರೆ ಪ್ರೌದ್ಯೋಗಿಕೀಯ ಪರಿವರ್ತನಂ ಪ್ರಚಲತಿ ಇತಿ ರಾಷ್ಟ್ರಪತಿಃ ಅವದತ್. ಸಾ ಅಗ್ರೆ ಅವೋಚತ್ ಯತ್ ಅದ್ಯ ತನೀಯಾನಾಂ ಬಹೂನಾಂ ಸಮಾಹ್ವಾನಾನಾಂ ಸಮಾಧಾನೆ ಬಹು ವಿಷಯಕ ವಿಧಿಃ ಏವ ಉಪಾಯಃ ಅಸ್ತಿ. ಸಾ ಶಿಕ್ಷಯಾ ಸಹ ವಿವಿಧ ಕ್ಷೇತ್ರೇಷು ಮಹಿಳಾನಾಂ ವರ್ಧಮಾನಾಯಾಃ ಸಹಭಾಗಿತಾಯಾಃ ಅಪಿ ಪ್ರಶಂಸಾಂ ಅಕರೋತ್.
1: मैंने देखा कि इस दीक्षांत समारोह में उपाधि प्राप्त करने वाले विद्यार्थियों में बेटियों की संख्या ज्यादा है. ये बदलते हुए भारत की तस्वीर है जो देश के अधिकांश उच्च शिक्षण संस्थानों में दिखाई दे रहा है. आज क्षेत्रों में महिलाओं की बढ़ती भागीदारी इस बात का शुभ संकेत है कि हमारे देश समावेशी विकास की दिशा में आगे बढ़ रहा है.
0: फिच रेटिंग्स इति संस्थया वर्तमान वर्षे भारतस्य जीडीपी वृद्धेः पूर्वानुमानं 4.6%-ात् 9.6% यावत् वर्धितम्. स्वस्य जून मासे वैश्विक आर्थिक दृष्टिकोणे संस्थया प्रथम त्रैमासिके प्रबलेन वृद्धिं भारतीय अर्थव्यवस्थायाः स्थिति स्थापकतायाः च कारणात् ऊर्ध्वगामि संशोधनं मानितम्. एतदतिरिच्य एसएंडपी ग्लोबल रेटिंग्स इत्यनेन अपि वर्तमान वित्तीय वर्षे भारतस्य कृते स्वस्य जीडीपी वृद्धेः पूर्वानुमानं 7% यावत् वर्धितम्. तस्य पूर्वानुमानात् 6.6% यावत् एशिया प्रशान्तयोः कृते आर्थिक क्रियाकलापस्य प्रतिवेदने एसएंडपी इत्यनेन प्रबलं औद्योगिक क्रियाकलापं स्वस्थ उपभोक्तृ आग्रहं ಪ್ರಬಲಂ ವಸ್ತು ನಿರ್ಯಾತಂ ಸರ್ವಕಾರೀಯ ನಿವೇಶಸ್ಯ ಗತಿಃ ಚ ವೃದ್ಧೇಃ ಪ್ರಮುಖ ಚಾಲಕಂ ಇತಿ ಸ್ವೀಕೃತಂ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಭಾಜಪೇತಿ ದಲಾಧ್ಯಕ್ಷಃ ನಿತಿನ ನವೀನಃ ಸರ್ವೇಷು 37 ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ದಲಸ್ಯ ಪ್ರಭಾರಿ ಸಹ ಪ್ರಭಾರಿ ಚ ನಿಯುಕ್ತವಾನ್. ಪೂರ್ವ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಛತ್ತೀಸ್ಗಢಸ್ಯ ಹರಿಯಾಣ ರಾಜ್ಯಸ್ಯ ಚ ಭಾಜಪಾ ಪ್ರಭಾರಿ ರೂಪೇಣ ನಿಯುಕ್ತ. ಹರೀಶ ದ್ವಿವೇದಿ ಚ ಬಿಹಾರಸ್ಯ ಕಾರ್ಯಭಾರಂ ದ್ರಕ್ಷ್ಯತಿ. ವಿನಯ ಸಹಸ್ರಬುದ್ಧೆ ಇತ್ಯಸ್ಮೈ ದಿಲ್ಯಾಃ ಕಾರ್ಯಭಾರಃ ಪ್ರದತ್ತಃ ಅಸ್ತಿ. ತತ್ರೈವ ಜಮ್ಯಾಂಗ್ ಸೇರಿಂಗ್ ನಾಮಗ್ಯಾಲಃ ದರ್ಶನಬೇನ ಜರದೋಷ ಚ ಸಹ ಪ್ರಭಾರಿ ರೂಪೇಣ ನಾಮಾಂಕಿತೌ ಸ್ತಃ. ವಿನೋದ ತಾವಡೆ ಉತ್ತರ ಪ್ರದೇಶಸ್ಯ ಪ್ರಭಾರಿ ರೂಪೇಣ ನಿಯುಕ್ತಃ. ಜಗದೀಶ ಪಟೇಲಃ ಮೇಧಾ ಕುಲಕರ್ಣಿ ಪ್ರದೀಪ ವರ್ಮಾ ಅನಂತ ಓಝಾ ಚ ಸಹ ಪ್ರಭಾರಿ ರೂಪೇಣ ನಿಯುಕ್ತಃ. ರಾಮ ಮಾಧವಾಯ ತಮಿಳುನಾಡು ಉತ್ತರಾಖಂಡ ರಾಜ್ಯಯೋಃ ಕಾರ್ಯಭಾರಂ ದತ್ತಂ. ತರುಣ ಚುಘ್ ಇತ್ಯೇಷಃ ಗುಜರಾತಸ್ಯ ನಿರೀಕ್ಷಣಂ ಕರಿಷ್ಯತಿ. ಸತೀಶ ಪುನಿಯಾ ಇತ್ಯೇಷಃ ಜಮ್ಮುಕಾಶ್ಮೀರ ಪಂಜಾಬ ಪ್ರದೇಶಯೋಃ ಪ್ರಭಾರಿ ರೂಪೇಣ ನಿಯುಕ್ತಃ ಅಸ್ತಿ. ಅನಿಲ್ ಆಂಟನಿ ಇತ್ಯೇಷಃ ಗೋವಾ ನಾಗಾಲ್ಯಾಂಡ್ ಪ್ರದೇಶಯೋಃ ಕಾರ್ಯಂ ನಿರ್ವಹಿಷ್ಯತಿ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅದ್ಯ 8 ವರ್ಷಾಣಿ ಆಚರತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ 18,000 ವರ್ಷೆ ಸಿತಂಬರ ಮಾಸೆ ಝಾರ್ಖಂಡ್ ರಾಜ್ಯಸ್ಯ ರಾಂಚಿತಃ ಇಯಂ ಯೋಜನಾ ಸಮಾರಬ್ಧ. ಯಾ ಅಧುನಾ ವಿಶ್ವಸ್ಯ ಬೃಹತ್ತಮ ಸರ್ವಕಾರೀಯ ವಿತ್ತ ಪೋಷಿತ ಸ್ವಸ್ಥ ಆಶ್ವಾಸನ ಯೋಜನಾ ಅಭವತ್. ಸಾಮಾಜಿಕ ಸಂಚಾರ ಮಾಧ್ಯಮೆ ಪ್ರಕಾಶಿತೆ ಸಂದೇಶೆ ಪ್ರಧಾನಮಂತ್ರಿಣ ಮೋದಿನ ಉಕ್ತಂ ಯತ್ ಅದ್ಯ ಷಷ್ಠಿಕೋಟಿ ಅಧಿಕಾ ಲಾಭಾರ್ಥಿನಃ ಪ್ರತಿವರ್ಷಂ 5 ಲಕ್ಷ ರೂಪ್ಯಕಾಣಿ ಪರಿಮಿತಂ ಸ್ವಾಸ್ಥ್ಯ ಸಂರಕ್ಷಣ ಲಾಭಂ ಪ್ರಾಪ್ತವಂತಃ. ಯೇನ ಇಯಂ ವಿಶ್ವಸ್ಯ ಬೃಹತ್ತಮ ಸ್ವಾಸ್ಥ್ಯ ಯೋಜನಾ ಅಭವತ್. ಅಸ್ಮಾಕಂ ಸಂವಾದದಾತ್ರ ವಿಜ್ಞಾಪಿತಂ ಯತ್ ಅದ್ಯಾವಧಿ 45,00,000 ಆಯುಷ್ಮಾನ ಪತ್ರಾಣಿ ನಿರ್ಮಿತಾನಿ ಸಂತಿ. ಭಾರತೀಯ ರೈಲ್ ವಿಭಾಗೇನ ದಕ್ಷಿಣ ಮಧ್ಯ ರೈಲ ಪ್ರಭಾಗೆ ಪ್ರಥಮವಾರಂ ಕವಚ ಸಂಸ್ಕರಣಂ 0.4 ಇತ್ಯಸ್ಯ ಸಫಲತಯಾ ಕಾರ್ಯಾನ್ವಯನೇನ ರೈಲ ಸುರಕ್ಷಾಯಾಃ ಮಹತ್ವಪೂರ್ಣಂ ಸೋಪಾನಂ ಲಬ್ಧಂ. ರೈಲ ಮಂತ್ರಾಲಯಃ ಅವದತ್ ಯತ್ ಹೈದರಾಬಾದ್ ವಿಭಾಗಸ್ಯ

0: ಮಲ್ಕಾಜಗಿರಿ ಕಾಮಾರೆಡ್ಡಿ ಖಂಡೆ ಅಷ್ಟೋತ್ತರೈಕ ಶತ ಕಿಲೋಮೀಟರ್ ಮಿತೆ ಮಾರ್ಗಸ್ಯ ಉಪರಿ ಕವಚ ಸಂಸ್ಕರಣ ದ್ವಿದಶಾಂಶೋತ್ತರ ತ್ರೀಣಿತಃ ಶೂನ್ಯ ದಶಾಂಶೋತ್ತರ ಚತ್ವಾರಿ ಸಂಸ್ಕರಣ ಯಾವತ್ ಉನ್ನತೀಕರಣ ಸಫಲತೆಯ ಸಂಪನ್ನ. ಕವಚ್ ಇತಿ ಸ್ವದೇಶೀಯ ವಿಕಸಿತ ಸ್ವಯಂ ಚಾಲಿತ ರೇಲ ಸಂರಕ್ಷಣ ವ್ಯವಸ್ಥಾ ಅಸ್ತಿ ಯಾ ಪರಿಚಾಲನ ಸುರಕ್ಷಾಂ ವರ್ಧಯಿತುಂ ಪರಿಕಲ್ಪಿತ ಅಸ್ತಿ. ಏಷಾ ವ್ಯವಸ್ಥಾ ಲೋಕೋಚಾಲಕಾಯ ನಿರ್ಧಾರಿತ ವೇಗ ಸೀಮಾಯಾಂ ರೇಲಯಾನಾನಾಂ ರಕ್ಷಣೆ ಸಹಾಯಂ ಕರೋತಿ. ತಥಾ ಚ ಯದಿ ಲೋಕೋಚಾಲಕಃ ತತ್ಕರ್ತುಂ ಅಸಫಲಃ ಭವತಿ ತರ್ಹಿ ಅವಶ್ಯಕತಾನುಸಾರಂ ಸ್ವಯಮೇವ ಬ್ರೇಕ್ ಇತಿ ಉಪಯೋಕ್ತುಂ ಶಕ್ನೋತಿ. ಕವಚ್ ಇತೀದಂ ಸಂಕಟಕಾಲೇ ಸಂಕಟಂ ನಿವಾರಯಿತುಂ ನ್ಯೂನೀಕರ್ತುಂ ಚ ಪರಿಕಲ್ಪಿತಮಸ್ತಿ. ಮೇಘಾಲಯಸ್ಯ ಯುನೈಟೆಡ್ ಡೆಮೊಕ್ರೆಟಿಕ್ ಪಾರ್ಟೀತಿ ದಲಸ್ಯ ಅಷ್ಟ ವಿಧಾಯಕಃ ಅದ್ಯ ನವದಿಲ್ಯಾಂ ಭಾರತೀಯ ಜನತಾ ಪಾರ್ಟೀತಿ ದಲೇ ಸಮ್ಮಿಲಿತಾಃ. ಕೇಂದ್ರೀಯ ಮಂತ್ರಿ ವರಿಷ್ಠಃ ಭಾಜಪಾ ನೇತಾ ಚ ಕಿರೆನ್ ರಿಜಿಜುಃ ಭಾಜಪಾ ಪ್ರವಕ್ತಾ ಸಂಬಿತ್ ಪಾತ್ರಾ ಅನಿಲ್ ಆಂಟನಿ ಚೇತ್ಯೇತೇಷಾಂ ಉಪಸ್ಥಿತೌ ತೇ ದಲೇ ಪ್ರವಿಷ್ಟವಂತಃ. ಭಾರತ ಋತು ವಿಜ್ಞಾನ ವಿಭಾಗೇನ ತೆಲಂಗಾನಾಯಾಂ ಛತ್ತೀಸ್ಗಢೆ ತಟೀಯ ಆಂಧ್ರಪ್ರದೇಶೆ ಒಡಿಶಾಯಾಂ ಚ ಅದ್ಯ ಅತಿವೃಷ್ಟಿಯೇ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಅದ್ಯ ಅರುಣಾಚಲ ಪ್ರದೇಶೆ ಅಸಮರಾಜ್ಯೆ ಮೇಘಾಲಯ ಬಿಹಾರ ರಾಜ್ಯೆ ತಥಾ ಕರ್ನಾಟಕಸ್ಯ ಆಂತರಿಕ ಪ್ರದೇಶು ಚ ವಿಭಿನ್ನೇಷು ಸ್ಥಾನೇಷು ಅತಿವೃಷ್ಟಿ ಭವಿತುಮರ್ಹತಿ. ಜಾರ್ಖಂಡೆ ಕೇರಳಂ ರಾಜ್ಯೆ ಮಾಹೆ ಕೊಂಕಣೆ ಗೋವಾಯಾಂ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳೆ ಸಿಕ್ಕಿಂ ರಾಜ್ಯೆ ಚಾಪಿ ಏತಾದೃಶಿ ಸ್ಥಿತಿ ಸಂಭಾವ್ಯತೆ. ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ಏಷ್ಯನ್ ಕ್ರೀಡಾಸು ಭಾರತೀಯ ಪುರುಷ ಮಹಿಳಾ ಸ್ಕೀಟ ದಲಾನಿ ಜಾಪಾನ ದೇಶೆ ಕಾಂಸ್ಯ ಪದಕಂ ವಿಜಿತವಂತಃ. ಮೀರಾಬಾಯಿ ಚಾನುಹು ಭಾರೋತ್ತೋಲನೆ ರಜತ ಪದಕಂ ಪ್ರಾಪ್ತವತಿ. ಭಾರತಸ್ಯ ಪುರುಷ ಬ್ಯಾಡ್ಮಿಂಟನ್ ದಲೇನ ಕಾಂಸ್ಯ ಪದಕಂ ಚ ವಿಜಿತಂ. ಇತಿ ವಾರ್ತಾಃ.
1: ಸಮಯ 6:30 ಆಗ್ತಾ ಇದೆ. ಈಗ ಕೇಳೋಣ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್.
2: ಚೀನಾ ಗೋಯಾ
3: ಸ್ವಾಗತ ದೋಸ್ತೋ, ಆಪ್ ಸಬ್ಕಾ ಘಡಿ ಕಿ ಸುಯಿ ಮೇ ಠೀಕ್ 6:30 ಹೋ ಗಏ ಹೈ ಏಷ್ಯನ್ ಗೇಮ್ಸ್ ಪರ್ ಅಪ್ಡೇಟ್ ಕೆ ಸಾಥ್ ಹಾಜಿರ್ ಹೂಂ ಮೈ ಮೊಹಮ್ಮದ್ ಶಾಹಿದ್ ಆಜ್ಮಿ ಔರ್ ಮೇರೆ ಸಾಥ್ ಹೈ ಸಾಕ್ಷಿ ಮಾಂಡವಾಲ್. ಸಬ್ಸೆ ಪಹಲೆ ಶುರುವಾತ್ ಕರ್ತೇ ಬಾತ್ ಕರ್ತೇ ಹೈ ಮುಕ್ಕೆಬಾಜಿ ಕಿ. ಮುಕಾಬ್ಲಾ ಏಕ್ ಹೀ ಥಾ ಲೇಕಿನ್ ಭಾರತ್ ಕೋ ವಹಾಂ ಜೀತ್ ಮಿಲಿ. ಜೀ ಹಾಂ, ಭಾರತ್ ಕೆ ಅಂಕುಶ್ ಪಂಘಾಲ್ ಆಜ್ ಮುಕ್ಕೆಬಾಜಿ ಸ್ಪರ್ಧಾ ಮೇ ಸರ್ವಸಮ್ಮತಿ ಸೇ ಹುಯೇ ಫೈಸಲೇ ಮೇ ಜೀತ್ ಕೆ ಸಾಥ್ ಪುರುಷೋ ಕೆ 80 ಕಿಲೋಗ್ರಾಮ್ ಕಾ ಜೋ ಮುಕಾಬ್ಲಾ ಥಾ ಫೈನಲ್ ಮೇ ಜೋ ಕ್ವಾರ್ಟರ್ ಫೈನಲ್ ಮೇ ಪಹುಂಚ್ ಗಏ ಹೈ. ಪಹಲಿ ಬಾರ್ ಏಷ್ಯಾಯಿ ಖೇಲೋ ಮೇ ಉತ್ರೇ 21 ವರ್ಷ ಕೆ ರಾಷ್ಟ್ರಮಂಡಲ್ ಖೇಲ್ ಸ್ವರ್ಣ ಪದಕ ವಿಜೇತ ಪಂಘಾಲ್ ನೇ ಬಹರೀನ್ ಕೆ ಹಮ್ಸಾ ವೆಂಗೇಲ್ ಕೋ ಅಂತಿಮ ಜಿಸ್ ತರಹ ಸೇ ಮುಕಾಬ್ಲಾ ಥಾ 16 ಮೇ ಸೇ ಜೋ ಅಂತಿಮ ಜೋ 16 ಕಾ ಮುಕಾಬ್ಲಾ ಥಾ ಉಸ್ಮೇ 5-0 ಸೇ ಜೀತ ದರ್ಜ್ ಕಿ. ಯಾನಿ 5-0 ಸೇ ಉನ್ಹೋನೆ ಅಪ್ನೇ ಪ್ರತಿದ್ವಂದ್ವಿ ಕೋ ಹರಾಯಾ. ಪಿಛ್ಲೆ ಸಾಲ ವಿಶ್ವ ಮುಕ್ಕೆಬಾಜಿ ಕಪ್ ಮೇ ರಜತ ಪದಕ ಜೀತನೆ ವಾಲೆ ಅಂಕುಶ್ ಅಬ್ ಪದಕ ಪಕ್ಕಾ ಕರ್ನೆ ಕೆ ಏಕ್ ಕದಮ್ ದೂರ್ ಹೈ. ಯಾನಿ ವೋ ಕ್ವಾರ್ಟರ್ ಫೈನಲ್ ಮೇ ತಾಜಿಕಿಸ್ತಾನ್ ಕೆ ನೆಹರೂಜ್ ಸಾಲಿಮೋ ಸೇ ಭಿಡೆಂಗೆ.
1: जी शुक्रिया शाहिद. और आगे बढ़ेंगे वुशु की बात करते हैं दोस्तों. द बिग न्यूज़ दैट वी हैड ऑल बीन वेटिंग फॉर इज दैट रोशिबिना देवी हैज सिक्योर्ड हर प्लेस इन द वुमेन 60 किलोग्राम फाइनल आफ्टर बीटिंग इंडोनेशिया स्थानिया 2-0 इन द सेमीफाइनल. ये मुकाबला आज घटित हुआ और अब इसके बाद कल हम सब रोशिबिना देवी को देख सकते हैं फाइनल्स के मुकाबले में एंड होपिंग that she gets us the coveted gold. Well, ye to samay hi batayega kal ki bharat ke naam kal wushu mein silver aa raha hai ya gold, lekin roshibina devi ko har bhartiya ki taraf se all the very best for a big game tomorrow.
3: रोइंग की बात करते हैं साक्षी. रोइंग से भारत के लिए बेहद अच्छी खबर आ रही है. एशियन गेम्स में भारतीय रोवर्स ने 4 स्पर्धाओं में फाइनल में जगह बना ली है. पुरुषों के सिंगल स्कल्स में बलराज पवार ने 6:52.84 के समय के साथ हीट में तीसरा स्थान हासिल किया. वहीं पुरुषों के डबल स्कल्स में सतनाम सिंह और सलमान खान की जोड़ी 6:15.63 के समय के साथ दूसरे स्थान पर रही और फाइनल ए में जगह बना ली यानी पहुंच चुकी है. लाइटवेट डबल स्कल्स में रोहित और उज्जवल कुमार सिंह ने चौथा स्थान हासिल करते हुए फाइनल में जगह हासिल कर ली है. वहीं पर क्वाड्रपल स्कल्स में अरविंद सिंह, कुलेंद्र सिंह, नवदीप सिंह और जकार खान की टीम ने भी फाइनल में जगह बना ली है. अब भारतीय रोवर्स की नजरें पदक पर हैं. डबल स्कल्स की जो मुकाबला है यानी फाइनल मैच जो है 24 सितंबर यानी कल खेला जाएगा.
1: राइट और अब बैडमिंटन की बात कर लेते हैं. उम्मीद तो वैसे हमारे शटलर्स से आज बहुत ज्यादा लगाई गई थी क्योंकि मेंस टीम सेमीफाइनल्स आज घटित हुए हैं, लेकिन इट वॉज आई वुड सी अ मिक्स्ड फिनिश बाय आवर शटलर्स बिकॉज एट द एंड ऑफ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಬಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಇದೇ ಗುರುವಾರ ಬೆಳಗ್ಗೆ.

0: ಹನ್ನೊಂದು ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸಮಯ 6:40 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯಿಂದ 3 TMC ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸಿ ಅಗತ್ಯ ಆರ್ಥಿಕ ನೆರವು ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಈ ಕುರಿತಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹೆಚ್ಚಿನ ನೆರವು ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಪರಿಸ್ಥಿತಿಯನ್ನು ವಿಶೇಷವಾಗಿ ಪರಿಗಣಿಸಿ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರು ಹಾಗೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸದ ಹಿನ್ನೆಲೆಯಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ಪತ್ರ ನಿಯಮದ ಅನುಸಾರ ಇಲ್ಲದ ಕಾರಣ ಅಂಗೀಕಾರ ಮಾಡಿಲ್ಲ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಸಭಾಧ್ಯಕ್ಷರು ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಯಶವಂತ ರಾಯಗೌಡ ಪಾಟೀಲ್ ಅವರನ್ನು ಮನವೊಲಿಸಿದ್ದರು. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆ ವೇಳೆ ಪ್ರತಿಪಕ್ಷಗಳು ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜೀನಾಮೆ ಪತ್ರದ ಪ್ರತಿಯನ್ನು ಪ್ರದರ್ಶಿಸಿ ಗದ್ದಲ ಎಬ್ಬಿಸಿದಾಗ ಮುಖ್ಯಮಂತ್ರಿ ಈ ಸಮರ್ಥನೆ ನೀಡಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಜನತೆಗೆ ಉತ್ತರ ನೀಡಬೇಕಾಗಿದ್ದು ಭಾವನಾತ್ಮಕವಾಗುವುದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಬರ ವಿಚಾರದಲ್ಲಿ ಪಕ್ಷ ಭೇದ ಮಾಡುತ್ತಿಲ್ಲ ಎಂದು ತಿಳಿಸಿದ ಅವರು, ಎಲ್ಲಿ ಮಳೆ ಬಿದ್ದಿಲ್ಲವೋ ಅಲ್ಲಿ ಮಾನದಂಡಗಳ ಅನುಸಾರ ಬರ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ.

ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ತಂಡದಲ್ಲಿ ಪೊಲೀಸ್ ಮಹಾನಿರೀಕ್ಷಕರ ಹುದ್ದೆಯ ಅಧಿಕಾರಿಯನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸಿಐಡಿಯಿಂದ ನಾಮನಿರ್ದೇಶನಗೊಳ್ಳುವ ಪೊಲೀಸ್ ಅಧೀಕ್ಷಕರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಓರ್ವ ಉಪ ಪೊಲೀಸ್ ಅಧೀಕ್ಷಕ, 3 ಸಬ್ ಇನ್ಸ್ಪೆಕ್ಟರ್ಗಳು ತಂಡದ ಸದಸ್ಯರಾಗಿರಲಿದ್ದಾರೆ. ವಿಮಾ ಕಂಪನಿಗಳಿಂದ ಸ್ವೀಕರಿಸುವ ಎಲ್ಲ ವಂಚನೆ ದೂರುಗಳನ್ನು ಎಸ್ಐಟಿ ಸಮಗ್ರವಾಗಿ ತನಿಖೆ ನಡೆಸಲಿದೆ.

0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೆರಿಗೆದಾರರ ಹಣವನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ರೈತರು, ಗುತ್ತಿಗೆದಾರರು, ಸಾರಿಗೆ ನಿಗಮಗಳು ಮತ್ತು ಅತಿಥಿ ಶಿಕ್ಷಕರಿಗೆ ಪಾವತಿಸಬೇಕಾದ ಬಾಕಿ ಹಣವನ್ನು ಉಳಿಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ವಿವಿಧ ರಾಜ್ಯ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಉತ್ತರ ಪ್ರದೇಶ ಮೂಲದ ಹರೀಶ್ ದ್ವಿವೇದಿ ಅವರನ್ನು ನೇಮಿಸಲಾಗಿದೆ. ಸಹ ಉಸ್ತುವಾರಿಯಾಗಿ ತೆಲಂಗಾಣ ಮೂಲದ ಡಾಕ್ಟರ್ ಕಸಂ ವೆಂಕಟೇಶ್ವರಲು ಅವರನ್ನು ನೇಮಕ ಮಾಡಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಆದೇಶ ಹೊರಡಿಸಿದ್ದಾರೆ. ಈ ಹಿಂದಿನ ಉಸ್ತುವಾರಿ ರಾಧಾ ಮೋಹನ ದಾಸ್ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಉಸ್ತುವಾರಿಗಳ ಬದಲಾವಣೆಯನ್ನು ಮಾಡಲಾಗಿದೆ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯ ನೀರನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಂದು ಒಪ್ಪಿಗೆ ಸೂಚಿಸಿದೆ. ತೆಲಂಗಾಣ ಸರ್ಕಾರದ ಮನವಿಯ ಮೇರೆಗೆ ಮೆಹಬೂಬ್ ನಗರ ಜಿಲ್ಲೆಯಲ್ಲಿರುವಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವ ನಾರಾಯಣಪುರ ಅಣೆಕಟ್ಟಿನಿಂದ ಜುರಾಲ ಯೋಜನೆಗೆ ಹಂತ ಹಂತವಾಗಿ 3 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ತೆಲಂಗಾಣ ಮನವಿಯನ್ನು ಪುರಸ್ಕರಿಸಿರುವುದಕ್ಕೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಮೂಡಿಬರಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿಯನ್ನು ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
3: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಏನು ಮಾಡಿದ್ರು ಅಂತಂದರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾಗಿರುವಂಥ ಒಂದು ಓವರಾಲ್ ಇನ್ಫ್ರಾಸ್ಟ್ರಕ್ಚರಿಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂಥ ಕೆಲವೊಂದು ಅಪ್ರೂವಲ್ಸಿಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಇಂದು ಹಮ್ಮಿಕೊಂಡಿದ್ದಂತಹ ಅಭಿಯಂತರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾ ಎಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
4: ಅವರದು ಮಂಕುತಿಮ್ಮನ ಕಗ್ಗಾನ ನಾವೆಲ್ಲ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವತ್ತಿನ ದಿನ ಮಂಡ್ಯದಲ್ಲಿ ಕಬ್ಬಿನ ಬೆಳೆ ಬೆಳೀರಿ, ಏನೇ ಬೆಳೀರಿ, ನಾವು ತಗೊಂತಿರೋ ಬೆಲ್ಲ ಶುಗರ್ ಎಲ್ಲಾನು ಸಕ್ಕರೆ ಎಲ್ಲಾನು ಅವ್ರು ಮಾಡ್ಕೊಟ್ಟಿರೋದು KRS ಡ್ಯಾಮ್ಗೆ ಹಾಕಿರೋದ್ರಿಂದನೇ ಸಾಧ್ಯ ಆಗಿದ್ದು. ಒಬ್ಬ ವಿಜ್ಞಾನಿ ಕೆಲವನ್ನ ಕಂಡಿರಿಬಹುದು, ಆದ್ರೆ ತಾಂತ್ರಿಕ ನಾಲೆಜ್ ಇರೋರು, ಅದು ಪರ್ಟಿಕ್ಯುಲರ್ಲಿ ಇಂಜಿನಿಯರ್ಸ್, ಅವರು ಅದನ್ನ ಒಂದು ಶೇಪ್ ತಂದು ಅದನ್ನ ಸೊಸೈಟಿಗಾಗಿ ಕೊಡ್ತಾರೆ. ಅದ ಕಾಂಬಿನೇಷನ್ ಆಫ್ ವಿಜ್ಞಾನಿ ಅಂಡ್ ಎಂಜಿನಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸೊಸೈಟಿ ಟು ಕಮ್ ಅಪ್ ಅಂತ ನನ್ನ ಭಾವನೆ.
0: ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನು ಎಚ್ಚರಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರಿಂಗ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸ್ವಚ್ಛತೆ ಹಾಗೂ ಆರೋಗ್ಯಕರ ಪರಿಸರ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು, ಅವರ ಆರೋಗ್ಯ, ಸುರಕ್ಷತೆ ಮತ್ತು ಕುಟುಂಬದ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ. ಕುಮಾರ್

ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್, ನಿವೇಶನ ಅಗತ್ಯವಿರುವಂತಹ ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಸರ್ಕಾರ ಸೂಚನೆ ನೀಡಿದೆ ಎಂದು ತಿಳಿಸಿದ್ದಾರೆ. ನಗರದ ಸ್ವಚ್ಛತೆಗಾಗಿ ರಾತ್ರೋರಾತ್ರಿ ಶ್ರಮಿಸುವ ಪೌರ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಲು ಆದ್ಯತೆ ನೀಡಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಸ್ವಚ್ಛತಾ ಕಾರ್ಯಾಚರಣೆಗೆ 14 ಟ್ರಾಕ್ಟರ್, 1 ಜೆಸಿಬಿ, 1 ಕಸ ತೆರವು ಯಂತ್ರವನ್ನು ನಿಯೋಜನೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲಾ ಯೋಜನೆಗೆ ಕೃಷ್ಣಾ ನದಿಯಿಂದ 3 ಟಿಎಂಸಿ ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:50 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನ್ ಬಿಲ್ಲು ಟ್ಯೂನ್ ಮಾಡಿದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, 6:54. ಎಸ್ ಸ್ನೇಹಿತರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕರ್ನಾಟಕ ಅಂದಂತ ಕೂಡಲೇ ನೆನಪಾಗುವಂಥದ್ದು ಸಾಕಷ್ಟು ವಿಷಯಗಳಿದೆ ಅಲ್ವಾ. ಇಲ್ಲಿನ ಮಂಡ್ಯ ಸಕ್ಕರೆ ಇರಬಹುದು, ಚನ್ನಪಟ್ಟಣದ ಬೊಂಬೆ ಇರಬಹುದು, ಮೈಸೂರಿನ ಪಾಕ್ ಇರಬಹುದು, ಬಿಸಿಬೇಳೆ ಬಾತ್ ಇರಬಹುದು, ಹಾಗೆ ಮಂಗಳೂರಿನ ಮಲ್ಲಿಗೆ, ಮೈಸೂರಿನ ಮಲ್ಲಿಗೆ ಇರಬಹುದು. ಹೀಗೆ ಸಾಕಷ್ಟು ಸಾಕಷ್ಟು ವಿಚಾರ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಅದರಲ್ಲೂ ಕೂಡ ಸೀರೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಕರ್ನಾಟಕದಲ್ಲಿ ನೇಗಿ ಅನ್ನೋಂಥದ್ದು ಬಹಳ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಮೈಸೂರಿನ ಮೈಸೂರು ಸಿಲ್ಕ್ ಸೀರೆ ಇದೆಯಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ. ನೀವೆಲ್ಲರೂ ದಿನಪತ್ರಿಕೆಯಲ್ಲಿ, ಟಿವಿಲಿ ಎಲ್ಲ ಕಡೆ ಸುದ್ದಿಯನ್ನು ಓದಿರ್ತೀರಾ, ನೋಡಿರ್ತೀರಾ, ಮೈಸೂರು ಸಿಲ್ಕ್ ಸೀರೆ ಖರೀದಿ ಮಾಡಬೇಕು ಅಂತ ಹಿಂದಿನ ದಿವಸವೇ ಸರತಿ ಸಾಲಲ್ಲಿ ನಿಂತು ಖರೀದಿ ಮಾಡ್ತಾ ಇರುವಂಥದ್ದನ್ನು. ಎಷ್ಟು ಬೇಡಿಕೆ, ಅದೊಂದು ಪ್ರತಿಷ್ಠೆಯ ವಿಷಯ ಕೂಡ ಹೌದು, ನನ್ನ ಹತ್ರ ಮೈಸೂರು ಸಿಲ್ಕ್ ಸೀರೆ ಇದೆ ಅಂತ. ಹಾಗೆ ಮೈಸೂರು ಸಿಲ್ಕ್ ಸೀರೆ ಅಲ್ಲದೆ ಕರ್ನಾಟಕದ ಇನ್ನೂ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸೀರೆಯ ನೇಯ್ಗೆ ಇದೆ, ಮಗದ ನೇಯ್ಗೆ ಇದ್ದೇ ಇದೆ. ಅದನ್ನು ಜ್ಞಾಪಿಸ್ಕೊಳ್ಳೋದಾಗಿದ್ದರೆ ಇಳಕಲ್ ಸೀರೆ ನಂತರ ತಕ್ಷಣಕ್ಕೆ ನೆನಪಾಗುವಂಥ ಸೀರೆ ಅಂತಂದರೆ ಮೈಸೂರು ಸೀರೆಯ ನಂತರ ಇಳಕಲ್ ಸೀರೆ ಅಂತ ಹೇಳ್ಬೋದು. ಅದಾದಮೇಲೆ ಮತ್ತೂ ಒಂದಷ್ಟು ಸೀರೆಗಳಿವೆ. ನಿಮಗೆ ಅಂಥ ಯಾವ ಸೀರೆಗಳ ನೆನಪಾಗುತ್ತೆ, ಕರ್ನಾಟಕ ಅಂತಂದ ಕೂಡಲೇ ಕರ್ನಾಟಕದ ಕೈಮುಗದ ಸೀರೆಗಳು ಅಂತಂದ ಕೂಡಲೇ ಯಾವ ಸೀರೆಗಳ ನೆನಪಾಗುತ್ತೆ, ಹಾಗೆ ನಿಮ್ಮ ಹತ್ರ ಯಾವ ಸೀರೆಯ ಕಲೆಕ್ಷನ್ ಇದೆ ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳಿ. 9409901013 ಈ ಸಂಖ್ಯೆಗೆ. ಏನು ಮೇಡಮ್, ಬರೀ ಹೆಣ್ಮಕ್ಳಿಗೆ ಮಾತ್ರ ಪ್ರಶ್ನೆ ಕೇಳ್ತೀರಾ ಅಂತ ನೀವು ಹೇಳೋ ಹಾಗಿಲ್ಲ. ನೀವು ಕೂಡ ಯಾವುದಾದ್ರು ಸೀರೆ ನಿಮ್ಮ ಹೆಂಡತಿಗೆ ಗಿಫ್ಟ್ ಕೊಟ್ಟಿರೋದೇ ಆಗಿದ್ರೆ, ಅಥವಾ ನಿಮ್ಮ ಹೆಂಡತಿ, ತಾಯಿ, ತಂಗಿ, ಅಕ್ಕ, ಅದೊಂದು ಕೂಡ ನನ್ನ ಜೊತೆ ಹಂಚ್ಕೋಬಹುದು, ನಾನು ಇಂಥ ಒಂದು ಸೀರೆಯನ್ನು ಗಿಫ್ಟ್ ಕೊಟ್ಟಿದ್ದೆ ಅಂತ ಹೇಳಿ. ಸೊ ನೀವು ಸಂದೇಶವನ್ನು ಕಳಿಸಿ, ನಿಮ್ಮ ಸಂದೇಶದ ನಿರೀಕ್ಷೆಯಲ್ಲಿ ನಾನಿರ್ತೀನಿ. ನಿಮ್ಮ ಗೆಳತಿ ಸುಜಾತ. 6:56 ಆಗ್ತಾ ಇದೆ. ಮತ್ತಷ್ಟು ಮಗದಷ್ಟು ಸೊಗಸಾದ ಗೀತೆಗಳೊಂದಿಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸಾಗ್ತಾ ಇದೆ.

ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499, ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

7:02 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ಸನ್ಸೆಟ್ ಸುರಭಿಯಲ್ಲಿ ನಾ ಕೇಳಿದ್ದೆ, ನೀವು ಸೀರೆ ಅಂದ ಕೂಡಲೇ, ನಿಮಗೆ ಕರ್ನಾಟಕದ ಸೀರೆ ಅಂದ ಕೂಡಲೇ ಯಾವ ಸೀರೆ ನೆನಪಾಗುತ್ತೆ, ನಿಮ್ಮ ವಸ್ತ್ರ ಭಂಡಾರದಲ್ಲಿ ಯಾವ ಕಲೆಕ್ಷನ್ ಇದೆ, ಯಾವ ಕರ್ನಾಟಕದ ಕೈಮಗದ ಸೀರೆ ನಿಮ್ಮ ಹತ್ರ ಇದೆ, ಮತ್ತು ನೀವೇನಾದರೂ ಗಿಫ್ಟ್ ಕೊಟ್ಟಿದ್ರದೇ ಆಗಿದ್ದರೆ ಯಾವ ಸೀರೆ ಗಿಫ್ಟ್ ಕೊಟ್ಟಿದ್ದೀರಾ ಅನ್ನೋದನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿ ಅಂಥೇಳಿ. ಕರ್ನಾಟಕದ ಒಂದು ಕೈಮಗದ ಪರಂಪರೆ, ಅತ್ಯಂತ ಶ್ರೀಮಂತದ ಪರಂಪರೆ ಹೊಂದಿರುವಂಥದ್ದು ಅಂತ ಹೇಳ್ಬೋದು. ಜಿ ಐ ಟ್ಯಾಗನ್ನು ಹೊಂದಿದೆ ಇಲ್ಲಿನ ಕೆಲವಾರು ಸೀರೆಗಳಿಗಂತೂ ಸಾಕಷ್ಟು ಬೇಡಿಕೆ ಇದೆ. ಸೊ ಸೀರೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮನಸ್ಸೆಲ್ಲ ನೀನೆ ಅನ್ನುವಂಥ ಹಾಡು ಮೊನಾಲಿಸಾ ಚಿತ್ರದ್ದು.

ಸಮಯ 7:07 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಎಸ್, ಸಿದ್ದು ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮೊಳಕಾಲ್ಮೂರು ಸೀರೆ ನೆನಪಾಗುತ್ತೆ ಮೇಡಮ್, ಹಾಗೆ ಬನಹಟ್ಟಿಯ ಸೀರೆ ನೆನಪಾಗುತ್ತೆ, ಉಡುಪಿಯ 8 ಮೊಳದ ಸೀರೆ ನೆನಪಾಗುತ್ತೆ ಅಂತ ಹೇಳಿದ್ದಾರೆ. ಉಡುಪಿಯ 8 ಮೊಳದ ಸೀರೆಯನ್ನ ನಾನು ನೋಡಿದ್ದೀನಿ, ಸಿಕ್ಕಾಪಟ್ಟೆ ದೊಡ್ಡ ಸೀರೆ ಅದು. ಉಡೋದಕ್ಕೆ ನಿಜಕ್ಕೂ ಏನು ಅಭ್ಯಾಸ ಇರಬೇಕು, ಉಡೋದಕ್ಕೂ ಉಟ್ಕೊಳ್ಳೋದಕ್ಕೂ ಎರಡೂ ಕೂಡ ಅಭ್ಯಾಸ ಇದ್ರೆ ಮಾತ್ರ ಅಷ್ಟು ದೊಡ್ಡ ಸೀರೆಯನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ. ನಮ್ಮ ಹಿರಿಯರಿಗೆ ಯಾರು ಆ

ಗಜದ ಸೀರೆ ಅಂತಾರಲ್ಲ, 8 ಗಜದ ಸೀರೆಯನ್ನ ಉಟ್ಟು ಎಲ್ಲ ಕೆಲಸಗಳನ್ನ ಬಹಳ ಸಲೀಸಾಗಿ ಮಾಡ್ತಿದ್ರಲ್ಲ, ಅವರೆಲ್ಲರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಇನ್ನು ಮೊಳಕಾಲ್ಮೂರು ಸೀರೆಯನ್ನ ನೆನ್ಪು ಮಾಡ್ಕೊಂಡಿದ್ದಾರೆ ಅವರು. ಹೌದು, ಚಿತ್ರದುರ್ಗದ ಮೊಳಕಾಲ್ಮೂರು ಈ ಭಾಗದಲ್ಲಿ ನೇಯ್ಗೆಯಲ್ಲಿ ನೇಯುವಂತಹ ಒಂದು ಸೀರೆ ಇದು ಮೊಳಕಾಲ್ಮೂರು ಸೀರೆ. ರೇಷ್ಮೆ ಸೀರೆ ಕೂಡ ಇದರಲ್ಲಿ ಸಿಗುತ್ತೆ, ಬಹಳನೇ ಅದ್ಭುತವಾಗಿರುವಂತಹ ಸೀರೆ ಅಂತ ಹೇಳಬಹುದು. ಹಾಗೆ ಬನಹಟ್ಟಿಯ ಸೀರೆ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೂ ಇಲ್ಲ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಖಂಡಿತ ನಿಮಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಸಿದ್ದು ಅವರೇ, ನೀವು ಮೆಸೇಜ್ ಕಳಿಸಿದ್ದಕ್ಕೆ. ಇನ್ನು ನಾನಂತೂ ಸೀರೆ ಆರಿಸುವಂಥ ಕೆಲಸಕ್ಕೆ ಹೋಗೋದೇ ಇಲ್ಲಪ್ಪ ಅಂತ ಇದ್ದಾರೆ ಯಾರು, ನಮ್ಮ ಹರೀಶ್ ಅವರು ಮಲ್ಲೇಶ್ವರಂಿಂದ. ನನ್ನ ಪ್ಯಾಂಟ್ ಶರ್ಟನ್ನೇ ಆರಿಸೋ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತಂದ್ಮೇಲೆ ಸೀರೆ ಆರಿಸೋಕೆ ಹೋಗ್ತೀನ ಅಂತ ಇದ್ದಾರೆ. ಸೊ ನನ್ನ ಫ್ರೆಂಡ್ ಟೈಲರ್ ಅವರೇ ಬಟ್ಟೆ ಆರಿಸಿ ನನಗೆ ಬಟ್ಟೆ ಅಂದರೆ ಶರ್ಟನ್ನು ಹೊಲ್ದು ಕೊಡೋದು, ನಾನು ಹಣ ಕೊಡೋದು ಅಷ್ಟೇ ನನ್ನ ಕೆಲಸ ಅಂತ ಇದ್ದಾರೆ. ಸೊ ಈ ಪ್ರಶ್ನೆ ನಿಮ್ಗೆ ಅನ್ವಯ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ಹರೀಶ್ ಅವರೇ. ಇನ್ನು ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮತ್ತು ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಸಂದೇಶವನ್ನು ಕಳಿಸಿದ್ದಾರೆ. ಯಾಕೆ ನಮ್ಮ ಸಂದೇಶವನ್ನು ಓದ್ತಿಲ್ಲ ಅಂಥೇಳಿ, ಯಾವ ಸಂದೇಶವನ್ನು ಓದಿಲ್ಲ ಅಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಚನ್ನಬಸಪ್ಪ ಕರಮಡಿಯವರೇ, ನಿಮ್ಮ ಸಂದೇಶ ಅಂತೂ ಪ್ರತಿ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಓದಿರ್ತೀನಲ್ಲ. ಯಾವುದೇ ಉದ್ದೇಶಪೂರ್ವಕವಾಗಿ ಯಾರ ಸಂದೇಶವನ್ನು ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ, ಇದಿರಲಿ ನಿಮ್ಮ ಗಮನದಲ್ಲಿ. 7:10 ಆಗ್ತಾ ಇದೆ, FM ರೇನ್ಬೋ ಕೇಳ್ತಾ ಇದ್ದೀರಾ. ಇದು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಮುಂದಿನ ಗೀತೆ ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು ನಿಮಗೆ

7:14 ಆಗಿದೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಟ್ ಈ ಸಂದೇಶ ನಾಗೇಶ್ ಕುಮಾರ್ ಅವರು ಕಳಿಸಿರೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅವರು ಹೇಳ್ತಾ ಇದ್ದಾರೆ, ನನ್ನ ಹೆಂಡತಿಗೆ ಸೀರೆ ಅಂತಂದರೆ ತುಂಬ ಇಷ್ಟ, ಒಂದು ಸಾರಿ ಸೀರೆ ಬೇಕು ಅಂಥೇಳಿ ಬಲವಂತ ಮಾಡಿದ್ಲು. ಸರಿ ಅಂತ ಅವಳನ್ನು ಕರ್ಕೊಂಡು ಹೋದೆ, ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ದೆ. ಅವಳಿಗಾಗಿರುವಂಥ ಆನಂದ ಅಷ್ಟಿಷ್ಟಲ್ಲ, ಅವಳ ಸಂತೋಷವನ್ನು ಕಂಡು ನಾನು ಕೂಡ ಬಹಳ ಖುಷಿಪಟ್ಟೆ. ಅದನ್ನು ಮಾತಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ. ಸೊ ಹೆಣ್ಮಕ್ಳಿಗೆ ಸೀರೆ ಅಂತಂದರೆ ಅದೊಂದು ರೀತಿಯ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ತವರು ಮನೆಯಿಂದ ಕೊಟ್ಟಿರುವಂಥ ಸೀರೆ ಇರ್ಬೋದು, ಗಂಡ ಕೊಡಿಸಿರುವಂಥ ಸೀರೆ ಇರ್ಬೋದು, ಮಕ್ಕಳು ಕೊಟ್ಟಿರುವಂಥ ಸೀರೆ ಇರ್ಬೋದು, ಅದು ಬೇರೆಯವ್ರ ಕಣ್ಣಿಗೆ ಬರೀ ಸೀರೆಯಾಗಿ ಮಾತ್ರ ಕಾಣುತ್ತೆ. ಆದರೆ ಒಬ್ಬ ಹೆಣ್ಣಿಗೆ ಆ ಸೀರೆಯ ಹಿಂದೆ ಒಂದು ಭಾವನಾತ್ಮಕವಾದಂತಹ ವಿಚಾರ ಇರುತ್ತೆ. ಸೊ ಅದನ್ನು ಅಷ್ಟೇ ಭದ್ರವಾಗಿ ಜೋಪಾನವಾಗಿ ನೋಡ್ಕೊಳ್ತಾಳೆ. ಮತ್ತು ಆ ಸೀರೆಯನ್ನು ಉಡುವಾಗ ಅಂಥದೇ ಒಂದು ಖುಷಿ ಇರುತ್ತೆ. ಮತ್ತು ಸೀರೆಯನ್ನು ಉಟ್ಟು ಬೇರೆಯವರು ಅದನ್ನು ರೆಕಗ್ನೈಸ್ ಮಾಡಿದಾಗ ಎಲ್ಲರಿಗೂ ಹೇಳೋ ಅಂಥ ಒಂದು ವಿಚಾರ ಕೂಡ ಇರುತ್ತೆ. ಇದನ್ನು ನಮ್ಮ ಮನೆಯವ್ರು ಕೊಡಿಸಿದ್ದು, ಇಂಥ ಸಂದರ್ಭದಲ್ಲಿ ನನ್ನ ತಾಯಿ ಮನೆಯಲ್ಲಿ ಕೊಡಿಸಿದ್ದು ಅಂಥೇಳಿ. ಸೊ ಅಂಥ ಒಂದು ಖುಷಿ ಯಾವಾಗಲೂ ಕೂಡ ಹೆಣ್ಮಕ್ಳಿಗೆ ಸೀರೆ ವಿಚಾರದಲ್ಲಿ ಇದ್ದೇ ಇರುತ್ತೆ. ಸೊ ಸೀರೆ ಅನ್ನೋಂಥದ್ದು ಒಂದು ಭಾವನಾತ್ಮಕ ಬಂಧ, ಆ ಸೀರೆಯ ಪ್ರತಿಯೊಂದು ದಾರದ ಎಳೆಗಳಲ್ಲೂ ಕೂಡ ಒಂದು ಭಾವನೆ ಹೆಣ್ಮಕ್ಳದ್ದು ಅಡಗಿದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಕರ್ನಾಟಕದ ಹಲವಾರು ಸೀರೆಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಅದರಲ್ಲೂ ಕೂಡ ಪಟ್ಟೆದ ಅಂಚಿನ ಸೀರೆ ಇದೆಯಲ್ವಾ, ಒಂದು ವಿಶೇಷವಾದಂಥ ಲುಕ್ ಇರುತ್ತೆ ಇದಕ್ಕೆ ಅಂತ ಹೇಳ್ಬೋದು. ಈ ಪಟ್ಟೆದ ಅಂಚಿನ ಸೀರೆ ಉತ್ತರ ಕರ್ನಾಟಕದ ಸೀರೆ ಅಂತ ಹೇಳ್ಬೋದು. ಗುಳೇದ ಗುಡ್ಡ ಈ ಭಾಗದಲ್ಲಿ ಸಿಗುವಂಥ ಸೀರೆ ಈ ಪಟ್ಟೆದ ಅಂಚಿನ ಸೀರೆ. ಅದರಲ್ಲೂ ಕೂಡ ಗೋಕಾಕ, ರಾಯಭಾಗ ಈ ಭಾಗದಲ್ಲಿ ಹೆಚ್ಚು ಈ ಸೀರೆಗಳನ್ನು ನೇಯ್ತಾರೆ. ರೇಷ್ಮೆ ಮಿಶ್ರಿತ ಹತ್ತಿ ಬಟ್ಟೆ ಇರುವಂತಹ ಒಂದು ವಿಶೇಷತೆ ಇದೆ. ಮತ್ತೆ ಈ ಪಟ್ಟೆದ ಅಂಚು ಅಂದರೆ ಒಂದು ಪಟ್ಟಿ ಇರುತ್ತೆ ಸೀರೆಯ ಬಾರ್ಡರ್ನಲ್ಲಿ, ಒಂದು ಪಟ್ಟಿ ಪ್ಲೇನ್ ಆಗಿರುವಂತಹ ಒಂದು, ಅಂದರೆ ಯಾವುದೇ ಡಿಸೈನ್ ಇಲ್ಲದೆ ಇರುವಂತಹ ಒಂದು ಪಟ್ಟಿ ಇರುತ್ತೆ. ಸೀರೆಯ ಮುಖ್ಯವಾದಂತಹ ಬಣ್ಣ ಮತ್ತೆ ಈ ಪಟ್ಟಿಯ ಬಣ್ಣ ಎರಡೂ ಕೂಡ ಕಾಂಟ್ರಾಸ್ಟ್ ಇರುತ್ತೆ. ಅಂದರೆ ಸೀರೆ ಕೆಂಪು ಕಲರ್ ಇದ್ರೆ ಪಟ್ಟಿ ಹಸಿರು ಅಥವಾ ಹಳದಿ ಇರುತ್ತೆ. ಈ ರೀತಿ ಕಾಂಟ್ರಾಸ್ಟ್ ಇರೋದೇ ಇದರ ವಿಶೇಷ ಅಂತ ಹೇಳ್ಬೋದು. ಉಡೋದಕ್ಕೂ ಮತ್ತೆ ನೋಡೋದಕ್ಕೂ ಎರಡೂ ಕೂಡ ಸೂಪರ್ ಕಾಂಬಿನೇಷನ್ ಪಟ್ಟೆದ ಅಂಚಿನ ಸೀರೆ. ಜಿಐ ಟ್ಯಾಗ್ ಕೂಡ ಇದೆ. ಹಾಗಾಗಿ ಮುಂದೊಮ್ಮೆ ನೀವು ಸೀರೆ ತಗೊಳ್ಬೇಕು ಅಥವಾ ಕೊಡಿಸ್ಬೇಕು ಅಂತಂದ್ರೆ ಈ ಪಟ್ಟೆದ ಅಂಚಿನ ಸೀರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಗಜೇಂದ್ರಗಡದಲ್ಲಿ ಹೆಚ್ಚಾಗಿ ಇದು ಕಾಣಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇಂಥ ಒಂದು ಸೀರೆಯನ್ನ ಕೊಡಿ. ಮತ್ತಷ್ಟು ನಮ್ಮ ಕರ್ನಾಟಕದ ಏನು ಸೀರೆಯ ಪರಂಪರೆ ಇದೆಯಲ್ವಾ, ಇದಕ್ಕೆ ಪ್ರೋತ್ಸಾಹ ಕೊಟ್ಟಾಗೂ ಇರುತ್ತೆ, ಮತ್ತೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಖುಷಿ ಪಡಿಸಿದಾಗೂ ಆಗುತ್ತೆ. ಏನಂತೀರಾ? 7:17 ಆಗಿದೆ. FM ರೇನ್ಬೋ ಕೇಳ್ತಿದ್ದೀರಾ. ಮುಂದಿನ ಗೀತೆ ನಿಮಗೋಸ್ಕರ.

7:27 ಆಗ್ತಾ ಇದೆ. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಈ ಸೀರೆ ಬಗ್ಗೆ, ಅದರಲ್ಲೂ ಕೂಡ ಕರ್ನಾಟಕದ ಕೈಮಗ್ಗದ ಸೀರೆ ಬಗ್ಗೆ ಮಾತಾಡ್ತಾ ಇದೆ. ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೀರೆ ಅಂದ್ರೆ ವಿಶೇಷವಾದಂತಹ ಪ್ರೀತಿ, ಹಾಗೆ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲೂ ಕೂಡ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ನಮ್ಮಲ್ಲಿ ಹೆಣ್ಮಕ್ಕಳು ಸೀರೆಯನ್ನು ಉಟ್ಟರೆ ಅದೊಂದು ಭಾವನಾತ್ಮಕ ಬಂಧ ಅಡಗಿರುತ್ತೆ. ಮತ್ತು ಹಬ್ಬ ಹರಿದಿನಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಸೀರೆಗಳನ್ನು ಉಡುವಂಥದ್ದು ನಮ್ಮ ಸುಂದರ ಸಂಪ್ರದಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕಾಗಿ ಈ ವಿಷಯವನ್ನು ಆರಿಸ್ಕೊಂಡಿರುವಂಥದ್ದು ಬಹಳ ಖುಷಿ ಕೊಡ್ತು, ಧನ್ಯವಾದಗಳು ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಂದೇಶಕ್ಕೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಮಡಿಕಲ್ ಕೃಪ, ಪೋಚಂಪಲ್ಲಿ ಸೀರೆ ಮತ್ತು ಧರ್ಮಾವರಂ ಸೀರೆ ನೆನಪಾಗುತ್ತೆ ನನಗೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಏನಂತ, ಎಸ್, ಗುಳೇದು ಗುಡ್ಡದ ಸೀರೆ ಮತ್ತು ಇಳುಕಲ್ ಸೀರೆಗಳೇ ಬಹಳ ಸುಂದರವಾದಂತಹ ಸೀರೆಗಳು ಮೇಡಮ್, ನಮ್ಮ ಕರ್ನಾಟಕದ ಸೀರೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅನ್ನುವಂತಹ ಮಾತನ್ನು ಕೂಡ. ಥ್ಯಾಂಕ್ ಯು ಸೋ ಮಚ್ ಚನ್ನಬಸಪ್ಪ ಕರಮಡಿಯವರೇ, ಮಧುಮತಿ ಕರಮಡಿಯವರೇ, ನಿಮ್ಮ ಸಂದೇಶಕ್ಕೆ. 7:28 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ

0: ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್ ಸಿಗುತ್ತೆ. ಅದಾದ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ನಿಮಗಾಗಿ ಮೂಡಿಬರಲಿದೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಯುವಜನರ ಪ್ರಯತ್ನದಿಂದ 2047ಕ್ಕೂ ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆ, 3 ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ವಾರ್ತೆಗಳ ವಿವರ: ಯುವಜನರ ಪ್ರಯತ್ನಗಳ ಮೂಲಕ ಭಾರತ 2047ಕ್ಕೂ ಮುನ್ನವೇ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿರುವ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಷ್ಟ ಮತ್ತು ಸಮಾಜದ ಹಿತಕ್ಕಾಗಿ ಬಳಕೆಯಾದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಾಂತ್ರಿಕ ಪರಿವರ್ತನೆ ಪ್ರಗತಿಯಲ್ಲಿದೆ. ಇಂದಿನ ಅನೇಕ ಸವಾಲುಗಳಿಗೆ ಬಹುಶಿಸ್ತೀಯ ವಿಧಾನವೇ ಪರಿಹಾರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಯಾವುದೇ ಸಂಸ್ಥೆಯಲ್ಲಿನ ಚರ್ಚೆಗಳ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ಸಹಜ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಡೆಯುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಭಾಗವೇ ಇದಾಗಿದೆ ಎಂದು ಆಯೋಗ ಒತ್ತಿ ಹೇಳಿದೆ. ಚುನಾವಣಾ ವ್ಯವಸ್ಥೆ ಸುಧಾರಿಸಲು ಆಯೋಗಕ್ಕೆ ತಮ್ಮ ಸಲಹೆಗಳನ್ನು ನೀಡಲು ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೂ ಸಂಪೂರ್ಣ ಅಧಿಕಾರವಿದೆ. ಬಿಹಾರ, ಕೇರಳಂ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ಚುನಾವಣೆಗಳನ್ನು ಹಾಗೂ ಈ ಅವಧಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಇತರ ಪ್ರಕ್ರಿಯೆಗಳನ್ನು ಆಯೋಗ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಸಿದೆ. ಆಯೋಗ ಹೊರಡಿಸುವ ಎಲ್ಲ ಅಧಿಕೃತ ಆದೇಶಗಳು, ನಿರ್ಧಾರಗಳು ಮತ್ತು ಆಡಳಿತಾತ್ಮಕ ನಿರ್ದೇಶನಗಳು ಸಂಪೂರ್ಣ ಕಾನೂನು ಮಾನ್ಯತೆಯನ್ನು ಹೊಂದಿರುತ್ತವೆ ಮತ್ತು ಸ್ಥಾಪಿತ ಶಾಸನಬದ್ದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೌಟ್ ಅವರು ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿದರು. ಈ ಮೂವರು ಸಚಿವರು ಬಾಹ್ಯಾಕಾಶ, ಇಂಧನ, ಕೃತಕ ಬುದ್ದಿಮತ್ತೆ ಹಾಗೂ ಸಂಸ್ಕೃತಿ ಮತ್ತು ಪರಂಪರೆಯಂತಹ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿನ ತ್ರಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತಾಗಿಯೂ ಚರ್ಚಿಸಿದರು. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ತ್ರಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ವಿಸ್ತರಿಸಲು ಹಾಗೂ ಭಾರತ, ಫ್ರಾನ್ಸ್ ಮತ್ತು ಯುಎಇ ನಡುವೆ ಇರುವ ಬಲವಾದ ಮತ್ತು ಸ್ನೇಹಪರ ಸಂಬಂಧಗಳನ್ನು ಇನ್ನಷ್ಟು ವೃದ್ಧಿಸಲು ಈ

0: ಎರಡೂ ಸಚಿವರು ಒತ್ತು ನೀಡಿದರು. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮಾರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗದಲ್ಲಿ ಕವಚ್ 3.2 ಇಂದ ಕವಚ್ 4.0ಗೆ ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕವಚ್ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದ್ದು, ರೈಲುಗಳ ಸುರಕ್ಷಿತ ಸಂಚಾರಕ್ಕೆ ನೆರವಾಗುತ್ತದೆ. ನಿಗದಿತ ವೇಗಮಿತಿಯನ್ನು ಕಾಯ್ದುಕೊಳ್ಳಲು ಚಾಲಕರಿಗೆ ಸಹಾಯ ಮಾಡುವ ಈ ವ್ಯವಸ್ಥೆ ಅಗತ್ಯವಿದ್ದಲ್ಲಿ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಸಿಗ್ನಲ್ ಉಲ್ಲಂಘನೆ, ಅತಿಯಾದ ವೇಗ ಹಾಗೂ ರೈಲುಗಳ ನಡುವೆ ಸಂಭವಿಸಬಹುದಾದ ಡಿಕ್ಕಿಯ ಅಪಾಯವನ್ನು ಕಡಿಮೆ ಮಾಡಲು ಇದು ನೆರವಾಗಲಿದೆ. ಅಪಾಯದ ಸಂದರ್ಭಗಳಲ್ಲಿ ಹಾಗೂ ಪ್ರತಿಕೂಲ ಹವಾಮಾನದಲ್ಲಿಯೂ ಸುರಕ್ಷಿತ ರೈಲು ಸಂಚಾರಕ್ಕೆ ಕವಚ್ ಸಹಕಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ವಿವಿಧ ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೆ ಏರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಸಮ್ಮೇಳನದ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಫಿಜಿಯಲ್ಲಿ ನಡೆಯಲಿರುವ ಪ್ರಿಕಾಪ್ ಮತ್ತು ಟರ್ಕಿಯಲ್ಲಿ ನಡೆಯಲಿರುವ COP31 ಸಮ್ಮೇಳನಗಳ ಪ್ರಮುಖ ಕಾರ್ಯಸೂಚಿಗಳ ಕುರಿತು ತಾವು ಚರ್ಚಿಸಿರುವುದಾಗಿ ಸಚಿವ ಭೂಪೇಂದ್ರ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. COP31 ಸಮ್ಮೇಳನದ ಅಧ್ಯಕ್ಷರಾಗಿ ಆಸ್ಟ್ರೇಲಿಯಾ ನಿರ್ವಹಿಸುತ್ತಿರುವ ಪಾತ್ರಕ್ಕೆ ಬೆಂಬಲ ನೀಡುವ, ಪಾಲುದಾರನಾಗಿ ಮುಂದುವರಿಯುವ ಭಾರತದ ಬದ್ಧತೆಯನ್ನು ಸಚಿವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ವೇಟ್ಲಿಫ್ಟಿಂಗ್, ಸಾಫ್ಟ್ ಟೆನಿಸ್ ಹಾಗೂ ಶೂಟಿಂಗ್ನಲ್ಲಿ ಹಲವು ಪದಕಗಳನ್ನು ಗೆದ್ದಿದೆ. ಮಹಿಳೆಯರ ಸ್ಕೀಟ್ ಶೂಟಿಂಗ್ ತಂಡದಲ್ಲಿ ರೈಸಾ ದಿಲಾನ್, ಮಹೇಶ್ವರಿ ಚೌಹಾಣ್ ಮತ್ತು ಪರಿನಾಜ್ ದಲಿವಾಲ್ 331 ಅಂಕಗಳೊಂದಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ತಂಡದ ಅನಂತಜೀತ್ ಸಿಂಗ್ ನರೂಕ, ಮೈರಾಜ್ ಅಹಮದ್ ಖಾನ್ ಮತ್ತು ಭೌತೇಜ್ ಸಿಂಗಗಿಲ್ 346 ಅಂಕಗಳೊಂದಿಗೆ ಕಂಚಿನ ಪದಕ ಪಡೆದಿದ್ದಾರೆ. ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವೇಟ್ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಇದು ಮೀರಾಬಾಯಿ ಚಾನು ಅವರ ಮೊದಲ ಪದಕವಾಗಿದೆ. ಸಾಫ್ಟ್ ಟೆನಿಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಜಪಾನ್ನ ಟಕೂಯ ಕುರುಸಾಕ ವಿರುದ್ದ 2-4 ಅಂತರದಲ್ಲಿ ಸೋತ ಜೈಮೀನಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ. ಜಪಾನ್ನ ಐಚಿಯಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ದ 3-1 ಅಂತರದಲ್ಲಿ ಸೋಲನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು.

5 ಬೆಳ್ಳಿ ಮತ್ತು 6 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047 ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ. 3 ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪದಲ್ಲಿ ಇವತ್ತು ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಗೆ ನಾವು ಹೋದ್ರೂ ಕೂಡ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ, ರಾತ್ರಿ ಕಣ್ಣು ಮುಚ್ಚಿದಾಗ ನೆನಪಾಗೋದು ನಮ್ಮ ಹುಟ್ಟೂರು ಮಾತ್ರ. ಆ ಮಣ್ಣಿನ ವಾಸನೆ, ಆ ಹಳ್ಳಿಯ ಹಸಿರು, ಗೆಳೆಯರ ಹರಟೆ, ಅಬ್ಬಬ್ಬಬ್ಬಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಒಲವಿನ ಆಲಾಪದಲ್ಲಿ ಹುಟ್ಟೂರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಎಸ್, ನಿಮಗೂ ಕೂಡ ಈ ಹಳೆ ನೆನಪುಗಳು ಈಗಾಗಲೇ ಬರೋಕೆ ಪ್ರಾರಂಭ ಆಗಿರುತ್ತೆ. ಇವತ್ತಿನ ಈ ಒಂದು ಗಂಟೆಯಲ್ಲಿ ನಾನು ನಿಮ್ಮನ್ನ ನಿಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಅಂತ ಹೇಳಿದ್ರೆ ಅದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಕಾಣೋಕೆ ಸಿಗುತ್ತೆ. ಸಿಟಿಯ ಈ ಧೂಳು, ಟ್ರಾಫಿಕ್ ಮಧ್ಯೆ ಕಳೆದು ಹೋಗಿರೋ ನಮ್ಗೆ ಯಾವಾಗಪ್ಪ ಊರಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾತುಕತೆ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಎರಡು ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ನಾನು ಮಾತಾಡ್ತಾ ಇದ್ದೆ ಬಾಲ್ಯದ ನೆನಪುಗಳ ಬಗ್ಗೆ, ಹುಟ್ಟೂರಿನ ಬಗ್ಗೆ. ಹುಟ್ಟೂರು ಅಂದ ತಕ್ಷಣ ನಿಮಗೆ ಹಳೆ ಬಾಲ್ಯದ ನೆನಪು ನೆನಪಾಗಿರುತ್ತೆ, ಒಂದು ಸಣ್ಣದಾಗಿ ನಗು ಮೂಡಿರುತ್ತೆ, ಎಲ್ಲ ಹಳೆ ನೆನಪುಗಳು ತಾನಾಗೆ ಒಂದರ ಮೇಲೆ ಒಂದು ಅಂತ ಬರ್ತಾ ಇರುತ್ತೆ. ಇನ್ನು ಬಾಲ್ಯ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಸಂತೆ. ಸಂತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಹಳ್ಳಿಯಲ್ಲಿ ಸಂತೆ ಅಂದ್ರೆ ಸಿಕ್ಕಾಪಡೆ ಫೇಮಸ್ಸು. ವಾರಕ್ಕೆ ಒಂದ್ಸಲ ಬರ್ತಾ ಇದ್ದಂತ ಸಂತೆ ಒಂದ್ ರೀತಿ ನಮ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಣ್ಣ ಬಣ್ಣದ ಪೀಪಿ ಸಿಗ್ತಾ ಇತ್ತು, ಜಲೇಬಿ ಸಿಗ್ತಾ ಇತ್ತು, ಕಡಲೆಪುರಿ ಸಿಗ್ತಾ ಇತ್ತು. ಸಂತೆ ಹೋಗಿ ಮನೆ ದಿನಸಿ ಎಲ್ಲ ತಗೊಂಡ ಮೇಲೆ ಅಮ್ಮ ಮಿಠಾಯಿ ಕೊಡಿಸ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇವತ್ತಿನ ಎಸಿ ಮಾಲಲ್ಲಿ ನೀವು ಎಷ್ಟೇ ತಿರುಗಾಡಿದ್ರು ಕೂಡ ಆ ಹಳೆ ಸಂತೆ ನೆನಪು ಮತ್ತೆ ಸಿಗಲ್ಲ, ಆ ಎಂಜಾಯ್ಮೆಂಟ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಏನಂತೀರಾ?

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ನಿಮ್ಮ ಊರಿಗೆ ಹೋಗಿದ್ವಿ, ಹೌದು, ಹುಟ್ಟೂರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಹುಟ್ಟೂರಿನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರಿಗಿರಲ್ಲ ಹೇಳಿ ಹುಟ್ಟೂರು ಅಂದ್ರೆ ಪ್ರೀತಿ. ಬೆಂಗಳೂರಲ್ಲೂ ಅಥವಾ ಇನ್ನೊಂದು ಯಾವುದೋ ಊರಲ್ಲಿ ಕಷ್ಟಪಟ್ಟು ಕೆಲಸಕ್ಕಿದ್ದು ರಜೆ ಸಿಕ್ತು ಅಂತ ಹೇಳಿದ್ರೆ ಬೇಗ ಬೇಗ ಬಸ್ಸು ಟ್ರೈನು ಬುಕ್ ಮಾಡಿಕೊಂಡು ಊರ್ ಕಡೆ ಓಡ್ ಹೋಗ್ಬಿಡ್ತೀವಿ. ಯಾಕೆ ಅಂದ್ರೆ ಅಷ್ಟು ಸೆಳೆತಾ ಇರುತ್ತೆ ಹುಟ್ಟೂರು ಅಂತ ಹೇಳಿದ್ರೆ. ಇನ್ನು ಹಳ್ಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಮನೆ ಗೊತ್ತಿರುತ್ತೆ. ಸೊ ಎಲ್ರಿಗೂ ಎಲ್ಲರೂ ಪರಿಚಯ ಇರ್ತಾರೆ, ಎಲ್ರ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ನೀವೇನಾದ್ರೂ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಫಸ್ಟ್ ಕೇಳ್ತಾರೆ, ಯಾರಪ್ಪ ನೀನು, ಯಾರ ಮನೆಗೆ ಬಂದೆ ಅಂತ ವಿಚಾರಿಸ್ತಾರೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೇನಾದ್ರೂ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆದ್ರೆ ಸಿಟಿ ಹಾಗಿಲ್ಲ ಕಣ್ರಿ, ನಿಮ್ ಮನೆ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ, ಎಷ್ಟೋ ಸಲ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿರುವಂತಹ ಫ್ಲಾಟ್ ಅಲ್ಲಿರೋ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅದು ಸಿಟಿ ಜೀವನ, ಆದ್ರೆ ಹಳ್ಳಿ ಜೀವನ ಆಗಿರೋದಿಲ್ಲ. ಎಲ್ರಿಗೂ ಕೂಡ ನೀವು ಗೊತ್ತಿರುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಗೊತ್ತಿರುತ್ತೆ, ನಿಮ್ಮ ಇಡೀ ಫ್ಯಾಮಿಲಿ ಇಡೀ ಹಳ್ಳಿಗೆ ಗೊತ್ತಿರುತ್ತೆ. ಇನ್ನು ಆ ಹಳೆ ಗೆಳೆಯರ ಜೊತೆ ಸೈಕಲ್ ಸವಾರಿ ಕೆರೆಯಲ್ಲಿ ಈಜಾಡಿದ್ದು ನೆನಪಾದ್ರೆ ಈ ಕೆಲಸನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಓಡ್ ಊರಿಗೆ ಹೋಗ್ಬಿಡೋಣ ಅನ್ಸುತ್ತೆ ಅಲ್ವಾ. ಸದ್ಯಕ್ಕೆ ನಾವು ಕೂಡ ಒಂದ್ ಸಣ್ಣದಾಗಿ ಬ್ರೇಕ್ ತಗೋಣ, ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು. ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮಾತಾಡ್ತಾ ಇದ್ವಿ ಹುಟ್ಟೂರಿನ ಪ್ರೀತಿ ಬಗ್ಗೆ. ಇನ್ನು ಹಬ್ಬಗಳ ವಿಚಾರಕ್ಕೆ ಬಂದ್ರೆ ಹುಟ್ಟೂರಲ್ಲಿ ಅಥವಾ ಹಳ್ಳಿಯಲ್ಲಿ ಹೆಂಗಪ್ಪ ಹಬ್ಬನ ಆಚರಿಸ್ತಾರೆ ಅಥವಾ ಸಿಟಿಲಿ ಹೆಂಗ ಹಬ್ಬ ಆಚರಿಸ್ತಾರೆ ಅನ್ನೋದು ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನು ಯುಗಾದಿ ಇರಲಿ, ಸಂಕ್ರಾಂತಿ ಇರಲಿ, ಅಥವಾ ದೇವಸ್ಥಾನ ಜಾತ್ರೆನೇ ಇರಲಿ, ಊರಲ್ಲಿ ಹಬ್ಬ ಅಂದ್ರೆ ಊರಿಗೆ ಊರೇ ಒಂದು ದೊಡ್ಡ ಮನೆ ತರ ಆಗ್ಬಿಡುತ್ತೆ. ಎಲ್ಲರೂ ಕೂಡ ಒಂಥರ ಫ್ಯಾಮಿಲಿ ತರ ಆಚರಣೆ ಮಾಡ್ತಾರೆ. ಊರಿಂದ ಊರಿಗೆ ಬರೋ ನೆಂಟರಿಗೋಸ್ಕರ ಕಾಯೋ ಸಂಭ್ರಮ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ಇನ್ನು ಜಾತ್ರೆ ತೇರಿಳಿಬೇಕಾದ್ರೆ ಎಲ್ಲರೂ ಒಂದಾಗಿ ಕೂಗುವಂತಹ ಜಯಘೋಷ ಇದೆಯಲ್ಲ, ಆ ಕಲ್ಚರ್ನ ನಾವೆಲ್ಲೂ ಕೂಡ ನೋಡೋಕೆ ಸಿಗೋದೇ ಇಲ್ಲ.

ಇನ್ನು ಅಮ್ಮ ಮಣ್ಣಿನ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂತಹ ಆ ಅಡುಗೆ ಇದೆಯಲ್ಲ, ಇವತ್ತು ನೀವು ಎಷ್ಟೇ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋದ್ರು ಕೂಡ, ಯಾವ ಮಾಸ್ಟರ್ ಚೆಫ್ ಮಾಡಿದ್ರು ಕೂಡ ಆ ಟೇಸ್ಟ್ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ ಟೇಸ್ಟ್ ಸಿಕ್ಕಿದ್ರೆ, ಕರಾವಳಿಗೆ ಹೋದ್ರೆ ಮೀನು ಊಟ ಸಿಗುತ್ತೆ, ಇನ್ನು ದಾವಣಗೆರೆ ಬೆಣ್ಣೆ ದೋಸೆ, ಹೀಗೆ ಪ್ರತಿಯೊಂದು ಊರಿಗೂ ಅದರದ್ದೇ ಆದಂತಹ ಊಟದ ಸ್ಪೆಷಾಲಿಟಿ ಇರುತ್ತೆ. ಎಸ್, ನಿಮ್ಮೂರಿಗೂ ನಿಮ್ಮ ಊಟ ಸ್ಪೆಷಾಲಿಟಿ ಇರುತ್ತೆ, ನೀವು ನೆನ್ಪು ಮಾಡ್ಕೊಂತಿದ್ದೀರಾ ಅಂತ ಭಾವಿಸ್ತೀನಿ. ನೆನ್ಪು ಮಾಡ್ಕೊಂತಾನೆ ಇರಿ. ಅಷ್ಟು ಹೋದಂಗ ಒಂದು ಹಾಡನ್ನ ಕೇಳೋಣ. ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು, ಕೇಳ್ತಾನೆ ಇರಿ. ಇದು ನಿಮ್ಮದು ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಹಳ್ಳಿಯ ಪ್ರೀತಿ ಬಗ್ಗೆ, ಅಥವಾ ನೇಟಿವ್ ಪ್ರೀತಿ ಬಗ್ಗೆ, ನಮ್ಮ ಊರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಎಷ್ಟೋ ಸಲ ನಾವು ನಮ್ಮ ಬದುಕಿನ ಹುಡುಕಾಟದಲ್ಲಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಊರನ್ನ ಬಿಟ್ಟು ನಗರಗಳಿಗೆ ಬಂದು ಅಥವಾ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಆರಂಭದಲ್ಲಿ ಏನೋ ಹೊಸ ಜಗತ್ತು, ಹೊಸ ಊರು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಒಂದು ಸಿಟಿಗೆ ಬಂದಿರ್ತೀವಿ, ಹೊಸ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಇಲ್ಲಿನ ಬಸ್ಗಳು ಆಗಿರ್ಬೋದು, ಇಲ್ಲಿನ ಕಲ್ಚರ್ ಆಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಇನಿಷಿಯಲಿ ಸಿಕ್ಕಾಪಟ್ಟೆ ಖುಷಿ ಅನಿಸ್ಬಿಡುತ್ತೆ. ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಾವು ಏನೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಕೊನೆ ಕೊನೆಗೆ ಹೆಂಗ ಅನ್ಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ವೀಕೆಂಡ್ ಬಂದರೆ ಸಾಕು, ಹೆಂಗಾದ್ರೆ ಇಲ್ಲಿಂದ ಓಡ್ಬಿಡೋಣ ಊರ್ ಕಡೆಗೆ ಅನ್ಸ್ಬಿಡುತ್ತೆ. ಬೆಳಗ್ಗೆ ಇದ್ರೆ ಟ್ರಾಫಿಕ್ಕು, ಸಂಜೆ ಆದ್ರೆ ಟ್ರಾಫಿಕ್ಕು, ಮಧ್ಯಾಹ್ನನೂ ಟ್ರಾಫಿಕ್ಕು. ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿಕೊಂಡು ಜೀವನ ಕಳಿತಿರುವಂತಹ ನಾವು ಒಂದ್ ರೀತಿ ಮಷಿನ್ಸ್ ತರ ಆಗಿದ್ವಿ. ಆದ್ರೆ ಒಂದು ಕಾಲ ಇತ್ತು, ನಾವು ಊರಲ್ಲಿದ್ವಿ, ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಸ್ಕೂಲ್ಗೆ ಹೋಗಿ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಕಾಲಗಳೇ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದಲ್ವಾ. ಎನಿವೇಸ್, ಹಳೆ ಟೈಮ್ ಅಂತೂ ಸಿಗಲ್ಲ, ಆದ್ರೆ ಹಳೆ ನೆನಪನ್ನ ಮೆಲುಕಂತೂ ಹಾಕಬಹುದು. ನಾವು ನಿಮ್ ಜೊತೆ ಮೆಲುಕು ಹಾಕ್ತೀವಿ, ನೀವು ನಮ್ ಜೊತೆ ನೆನಪುಗಳನ್ನ ಮೆಲುಕು ಹಾಕಿ ಒಲವಿನ ಆಲಾಪದಲ್ಲಿ ಕೇಳ್ತಾನೇರಿ. ಇದು ನಿಮ್ಮ ದಿನ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮತ್ತೆ ಹಳೆ ನೆನಪುಗಳ ಕಡೆ ಸಾಗ್ತಾ ಇದೀವಿ. ಇನ್ನು ಹಳ್ಳಿ ವಾತಾವರಣ ಅಥವಾ ಊರಿನ ವಾತಾವರಣದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ರೀ. ನಿಮ್ಮೆಲ್ಲರ ಊರಲ್ಲೂ ಕೂಡ ಒಂದು ಟೀ ಅಂಗಡಿ ಇರುತ್ತೆ, ನೀವು ನೋಡಿರ್ತೀರಾ. ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಟೀ ಕಾಫಿ ಕುಡಿದ್ರು ಕೂಡ ಸಿಗದೆ ಇರುವಂತ ಮಜಾ ಒಂದು ಪುಟ್ಟ ಗೂಡಂಗಡಿಲಿ ಸಿಗುತ್ತೆ. ಏನು ಹಾಕದೆ ಅಥವಾ ಏನು ಆಂಬಿಯನ್ಸ್ ಇಲ್ಲದೆ ಇದ್ರು ಕೂಡ ಅಲ್ಲಿರುವಂತಹ ಪ್ರೀತಿ ಇದೆಯಲ್ಲ, ಅದು ಎಲ್ಲೂ ಕೂಡ ಸಿಗೋಕೆ ಸಾಧ್ಯನೇ ಇಲ್ಲ. ಟೀ ಅಂಗಡಿ ಬರೀ ಟೀ ಅಂಗಡಿನ ಖಂಡಿತ ಅಲ್ಲ, ರಾಜ್ಯ ದೇಶ ವಿದೇಶ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಮಾಹಿತಿ ಕಟ್ಟೆ ಆಗಿರುತ್ತೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಹಳ್ಳಿ ಕಟ್ಟೆಯಲ್ಲಿ ಖಂಡಿತವಾಗಿ ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಅಂಗಡಿಗಳು, ಹಳ್ಳಿ ಕಟ್ಟೆಗಳು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಹಳೆ ಕಾಲಕ್ಕಂತೂ ನಾವು ವಾಪಸ್ ಹೋಗಕ್ಕಾಗಲ್ಲ, ಆದ್ರೆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇರ್ಬೋದು, ಮರುಕಳಿಸ್ತಾ ಇರ್ಬೋದು, ಹಾಗೆ ಊರ್ ಕಡೆ ಹೋಗಿ ಒಂದ್ಸಲ ಬರ್ತಾ ಇರ್ಬೋದು. ಆ ವಾತಾವರಣನ ಮತ್ತೆ ನಾವು ಸವಿತಾ ಇರಬಹುದು. ಏನಂತೀರಾ? ಎಸ್, ನಿಮಗೆ ಹೇಗನ್ನಿಸ್ತು ಇವತ್ತಿನ ಒಲವಿನ ಆಲಾಪ? ಒಲವಿನ ಆಲಾಪದಲ್ಲಿ ನಾವು ಇವತ್ತು ಮಾತಾಡ್ತೀವಿ ಊರಿನ ಪ್ರೀತಿ ಬಗ್ಗೆ, ಹುಟ್ಟೂರಿನ ಪ್ರೀತಿ ಬಗ್ಗೆ. ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಲವಿನ ಆಲಾಪದಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಡಿಜಿಟಲ್ ಭಾರತಕ್ಕೆ ಶಕ್ತಿ ತುಂಬುತ್ತಿರುವ ಡೇಟಾ ಸೆಂಟರ್ಗಳು. ಡೇಟಾ ಸೆಂಟರ್ಗಳು ಭಾರತದ ಡಿಜಿಟಲ್ ಜೀವನಕ್ಕೆ ಶಕ್ತಿ ತುಂಬುವ ಅದೃಶ್ಯ ಇಂಜಿನ್ಗಳಾಗಿವೆ. ಅವು ಪ್ರತಿ ಸೆಕೆಂಡ್ಗೂ ಬ್ಯಾಂಕಿಂಗ್, ಇ ಆಡಳಿತ ಮತ್ತು ಆನ್ಲೈನ್ ಸೇವೆಗಳನ್ನು ಬೆಂಬಲಿಸುತ್ತವೆ. ಉದಯೋನ್ಮುಖ ತಂತ್ರಜ್ಞಾನಗಳು ವೇಗದ ಡೇಟಾ ಬೆಳವಣಿಗೆಯನ್ನು ಮುನ್ನಡೆಸುತ್ತಿರುವಂತೆ ಸರ್ಕಾರವು ಬೆಂಬಲಿತ ನೀತಿ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಮೂಲಸೌಕರ್ಯದ ಸ್ಥಾನಮಾನ, ಹಣಕಾಸಿನ ಪ್ರೋತ್ಸಾಹಗಳು ಮತ್ತು ಶುದ್ಧ ಇಂಧನ ಅಳವಡಿಕೆಯು ಭಾರತದ ಡೇಟಾ ಸೆಂಟರ್ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ದತ್ತಾಂಶ ಕೇಂದ್ರಗಳ ಮೂಲಕ ಭಾರತದ ಡಿಜಿಟಲ್ ಮೂಲಸೌಕರ್ಯ ಉತ್ತಮಗೊಳ್ಳುತ್ತದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು ವೇಗದ ಬೆಳವಣಿಗೆ ಮತ್ತು ತಾಂತ್ರಿಕ ಪರಿವರ್ತನೆಯ ಹೊಸ ಹಂತವನ್ನು ಪ್ರವೇಶಿಸುತ್ತದೆ. ಡಿಜಿಟಲೀಕರಣವು ವಲಯಗಳಾದ್ಯಂತ ಉತ್ಪಾದಕತೆ, ಸ್ಪರ್ಧಾತ್ಮಕತೆ ಮತ್ತು ಸೇವಾ ವಿತರಣೆಯನ್ನು ಮರುರೂಪಿಸುತ್ತದೆ. ಡಿಜಿಟಲ್ ಸೇವೆಗಳು ವಿಸ್ತರಿಸುತ್ತಿದ್ದಂತೆ ಅವು ಕಂಪ್ಯೂಟಿಂಗ್ ಸಾಮರ್ಥ್ಯ, ಡೇಟಾ ಸಂಗ್ರಹಣೆ ಮತ್ತು ಹೆಚ್ಚಿನ ವೇಗದ ಸಂಪರ್ಕಕ್ಕಾಗಿ ಅಭೂತಪೂರ್ವ ಬೇಡಿಕೆಯನ್ನು ಸೃಷ್ಟಿಸುತ್ತಿವೆ. ಈ ಬೇಡಿಕೆಯನ್ನು ಪೂರೈಸಲು ನಿರಂತರವಾಗಿ, ಸುರಕ್ಷಿತವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಬಲ್ಲ ಮೂಲಸೌಕರ್ಯಗಳ ಅಗತ್ಯವಿದೆ. ಡೇಟಾ ಸೆಂಟರ್ಗಳು ಈ ನಿರ್ಣಾಯಕ ಅಡಿಪಾಯವನ್ನು ಒದಗಿಸುತ್ತವೆ ಹಾಗೂ ಭಾರತದ ಆರ್ಥಿಕತೆ ಮತ್ತು ಆಡಳಿತವನ್ನು ಹೆಚ್ಚಾಗಿ ಚಾಲನೆ ಮಾಡುವ ಡಿಜಿಟಲ್ ಸೇವೆಗಳಿಗೆ ಶಕ್ತಿ ತುಂಬುತ್ತವೆ. ಡೇಟಾ ಸೆಂಟರ್ ಎಂಬುದು ಕಂಪ್ಯೂಟಿಂಗ್, ಶೇಖರಣಾ ಮತ್ತು ನೆಟ್ವರ್ಕಿಂಗ್ ಉಪಕರಣಗಳನ್ನು ಹೊಂದಿರುವ ಒಂದು ಸುರಕ್ಷಿತ ಸೌಲಭ್ಯವಾಗಿದೆ. ಇದು ಅಪಾರ ಪ್ರಮಾಣದ ಡಿಜಿಟಲ್ ಮಾಹಿತಿಯನ್ನು ಸಂಗ್ರಹಿಸುತ್ತದೆ, ಸಂಸ್ಕರಿಸುತ್ತದೆ, ನಿರ್ವಹಿಸುತ್ತದೆ ಮತ್ತು ವಿತರಿಸುತ್ತದೆ. ಈ ಸಾಮರ್ಥ್ಯಗಳು ಆನ್ಲೈನ್ ಬ್ಯಾಂಕಿಂಗ್, ಇ ಆಡಳಿತ, ಡಿಜಿಟಲ್ ಪಾವತಿಗಳು, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಇತರ ಹೊಸ ತಂತ್ರಜ್ಞಾನಗಳನ್ನು ಬೆಂಬಲಿಸುತ್ತವೆ. ಡೇಟಾ ಸೆಂಟರ್ ತನ್ನ ನಿರ್ಣಾಯಕ ಉಪಕರಣಗಳ ಅಡೆತಡೆಯಿಲ್ಲದ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ವಿಶ್ವಾಸಾರ್ಹ ವಿದ್ಯುತ್ ಮೂಲಸೌಕರ್ಯವನ್ನು ನೆಚ್ಚಿಕೊಂಡಿದೆ. ಡೇಟಾ ಸೆಂಟರ್ನ ಕಂಪ್ಯೂಟರ್ಗಳು ಎಂದಿಗೂ ಸ್ಥಗಿತಗೊಳ್ಳಬಾರದು. ಒಂದು ಮಿಲಿಸೆಕೆಂಡ್ ಸಹ ಸ್ಥಗಿತ ಆಗುವಂತಿಲ್ಲ. ಅಡೆತಡೆಯಿಲ್ಲದ ವಿದ್ಯುತ್ ಪೂರೈಕೆ ವ್ಯವಸ್ಥೆಗಳು ವಿದ್ಯುತ್ ವ್ಯತ್ಯಯವಾದ ತಕ್ಷಣವೇ ಬ್ಯಾಕಪ್ ಒದಗಿಸುತ್ತವೆ. ಬ್ಯಾಕಪ್ ಜನರೇಟರ್ಗಳು ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳು ಸುದೀರ್ಘ ವಿದ್ಯುತ್ ಕಡಿತದ ಸಮಯದಲ್ಲಿ ಹೆಚ್ಚುವರಿ ಸ್ಥಿರತೆಯನ್ನು ಒದಗಿಸುತ್ತವೆ. ಈ ಪ್ರಮಾಣದ ನಿರಂತರ ಕಾರ್ಯಾಚರಣೆಗಳಿಗೆ ಕಂಪ್ಯೂಟಿಂಗ್ ಉಪಕರಣಗಳಿಗೆ ಸೂಕ್ತವಾದ ವಾತಾವರಣವನ್ನು ನಿರ್ವಹಿಸಲು ಕೂಲಿಂಗ್ ವ್ಯವಸ್ಥೆಗಳ ಅಗತ್ಯವಿರುತ್ತದೆ. ತಾಪನ, ಗಾಳಿ ಬೆಳಕಿನ ವ್ಯವಸ್ಥೆ ಮತ್ತು ಹವಾ ನಿಯಂತ್ರಣ ವ್ಯವಸ್ಥೆಗಳು ಕಟ್ಟಡದ ಒಳಗಿನ ತಾಪಮಾನ ಮತ್ತು ಗಾಳಿಯ ಚಲನೆಯನ್ನು ನಿಯಂತ್ರಿಸುತ್ತವೆ. ಸುಧಾರಿತ ಗಾಳಿಯ ಹರಿವಿನ ನಿರ್ವಹಣೆ ಮತ್ತು ದ್ರವ ಕೂಲಿಂಗ್ ತಾಪಮಾನದ ದಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯವು ಮುಖ್ಯ ಕಂಪ್ಯೂಟಿಂಗ್ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸರ್ವರ್ಗಳು ಮಾಹಿತಿಯನ್ನು ಸಂಸ್ಕರಿಸುತ್ತವೆ ಮತ್ತು ಡಿಜಿಟಲ್ ಅಪ್ಲಿಕೇಶನ್ಗಳನ್ನು ಚಲಾಯಿಸುತ್ತವೆ. ಶೇಖರಣಾ ವ್ಯವಸ್ಥೆಗಳು ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಮತ್ತು ಸಾಲಿಡ್ ಸ್ಟೇಟ್ ಡ್ರೈವ್ಗಳನ್ನು ಬಳಸಿ ಅಪಾರ ಪ್ರಮಾಣದ ಡೇಟಾವನ್ನು ಸುರಕ್ಷಿತವಾಗಿ ಕಾಯ್ದಿರಿಸುತ್ತವೆ. ಭೌತಿಕ ಮತ್ತು ಡಿಜಿಟಲ್ ಬೆದರಿಕೆಗಳಿಂದ ಉಪಕರಣಗಳು, ನೆಟ್ವರ್ಕ್ಗಳು ಮತ್ತು ಡೇಟಾವನ್ನು ಸುರಕ್ಷಿತ ವ್ಯವಸ್ಥೆಗಳು ರಕ್ಷಿಸುತ್ತವೆ. ರೌಟರ್ಗಳು ಮತ್ತು ಹೈಸ್ಪೀಡ್ ಸ್ವಿಚ್ಗಳು ಸೇರಿದಂತೆ ನೆಟ್ವರ್ಕಿಂಗ್ ಉಪಕರಣಗಳು ಕಟ್ಟಡದ ಒಳಗಡೆ ಮತ್ತು ಹೊರಗಡೆ ಡೇಟಾ ವಿನಿಮಯವನ್ನು ಸಾಧ್ಯವಾಗಿಸುತ್ತವೆ. ಫೈಬರ್ ಆಪ್ಟಿಕ್ ಸಂಪರ್ಕಗಳು ಡೇಟಾ ಸೆಂಟರ್ ಮತ್ತು ಬಾಹ್ಯ ನೆಟ್ವರ್ಕ್ಗಳ ನಡುವೆ ಅತಿ ವೇಗದ ಸಂವಹನವನ್ನು ಒದಗಿಸುತ್ತವೆ. ಕೊನೆಯದಾಗಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸಿಸ್ಟಮ್ಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಕಂಪ್ಯೂಟಿಂಗ್ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ವರ್ಚುಲೈಸೇಷನ್ ಒಂದು ಭೌತಿಕ ಸರ್ವರ್ನಲ್ಲಿ ಹಲವು ವರ್ಚುವಲ್ ಮೆಷಿನ್ಗಳನ್ನು ಚಲಾಯಿಸಲು ಅನುವು ಮಾಡಿಕೊಡುತ್ತದೆ. ಇದು ಸಂಪನ್ಮೂಲಗಳ ಬಳಕೆಯನ್ನು ಸುಧಾರಿಸುತ್ತದೆ. ಒಂದು ದೊಡ್ಡ ಮನೆಯನ್ನು ತೆಗೆದುಕೊಂಡು ಅದನ್ನು ಹಲವಾರು ಪ್ರತ್ಯೇಕ ಅಪಾರ್ಟ್ಮೆಂಟ್ಗಳಾಗಿ ವಿಭಾಗಿಸುವುದನ್ನು ಊಹಿಸಿಕೊಳ್ಳಿ. ವರ್ಚುವಲೈಸೇಷನ್ ಒಂದು ಭೌತಿಕ ಕಂಪ್ಯೂಟರ್ಗೆ ಅದರೊಳಗೆ ಹಲವು ವರ್ಚುವಲ್ ಮಿನಿ ಕಂಪ್ಯೂಟರ್ಗಳನ್ನು ಚಲಾಯಿಸಲು ಅವಕಾಶ ನೀಡುತ್ತದೆ. ಇದರಿಂದ ಸಂಪನ್ಮೂಲಗಳ ದಕ್ಷತೆಯನ್ನು ಗರಿಷ್ಠಗೊಳಿಸಬಹುದು. ಆಟೋಮೇಷನ್ ಉಪಕರಣಗಳು ಕೆಲಸದ ಹೊರೆಯನ್ನು ನಿರ್ವಹಿಸುತ್ತವೆ, ನಿರ್ವಹಣೆಗೆ ಬೆಂಬಲ ನೀಡುತ್ತವೆ ಮತ್ತು ಕಾರ್ಯಾಚರಣೆಯ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಕ್ಲಿಕ್ನಿಂದ ಪ್ರತಿಕ್ರಿಯೆಯವರೆಗೆ ಡೇಟಾ ಸೆಂಟರ್ ನಿಮ್ಮ ವಿನಂತಿಯನ್ನು ನಿರ್ವಹಿಸುತ್ತದೆ. ಪ್ರತಿಯೊಂದು ಡಿಜಿಟಲ್ ವಿನಂತಿಯು ಅಪ್ಲಿಕೇಶನ್ ತೆರೆಯುವುದು, ಬ್ಯಾಂಕ್ ಬ್ಯಾಲೆನ್ಸ್ ನಿರೀಕ್ಷಿಸುವುದು ಅಥವಾ ಡಾಕ್ಯುಮೆಂಟ್ ಅನ್ನು ಆಕ್ಸೆಸ್ ಮಾಡುವುದರಂತಹ ಒಂದು ಸರಳ ಕ್ರಿಯೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ತ್ವರಿತ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ವಿನಂತಿಯು ನೆಟ್ವರ್ಕ್ ಮೂಲಕ ಡೇಟಾ ಸೆಂಟರ್ ತಲುಪುತ್ತದೆ. ಅಲ್ಲಿ ಹಲವು ಸಮಸ್ಯೆಗಳು ಅದನ್ನು ಸುರಕ್ಷಿತವಾಗಿ ಮತ್ತು ದಕ್ಷತೆಯಿಂದ ಸಂಸ್ಕರಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ. ಮೊದಲಿಗೆ ಭದ್ರತಾ ಹಂತವು ವಿನಂತಿಯನ್ನು ಪರಿಶೀಲಿಸುತ್ತದೆ ಮತ್ತು ಸೈಬರ್ ಬೆದರಿಕೆಗಳಿಂದ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ. ನಂತರ ಲೋಡ್ ಬ್ಯಾಲೆನ್ಸರ್ ವಿನಂತಿಯನ್ನು ಲಭ್ಯವಿರುವ ಸರ್ವರ್ಗೆ ರವಾನಿಸುತ್ತದೆ. ಇದು ಕೆಲಸದ ಹೊರೆಯನ್ನು ದಕ್ಷತೆಯಿಂದ ಹಂಚಲು ಸಹಾಯ ಮಾಡುತ್ತದೆ.
ಅಪ್ಲಿಕೇಶನ್ ಸರ್ವರ್ ವಿನಂತಿಯನ್ನು ಸಂಸ್ಕರಿಸುತ್ತದೆ ಮತ್ತು ಯಾವ ಮಾಹಿತಿ ಅಥವಾ ಸೇವೆ ಅಗತ್ಯವಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಅಗತ್ಯವಿದ್ದರೆ ಇದು ಇತರ ಅಪ್ಲಿಕೇಶನ್ಗಳು ಅಥವಾ ಸೇವೆಗಳೊಂದಿಗೆ ಸಂವಹನ ನಡೆಸಲು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅನ್ನು ಬಳಸುತ್ತದೆ. ನಂತರ ಡೇಟಾಬೇಸ್ ಸರ್ವರ್ ಅಗತ್ಯವಿರುವ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಅಪ್ಲಿಕೇಶನ್ ಸರ್ವರ್ಗೆ ಮರಳಿ ಕಳುಹಿಸುತ್ತದೆ. ಸಂಸ್ಕರಿಸಿದ ನಂತರ ಮಾಹಿತಿಯು ನೆಟ್ವರ್ಕ್ ಮೂಲಕ ಹಿಂತಿರುಗಿ ಬಳಕೆದಾರರ ಸಾಧನವನ್ನು ತಲುಪುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯು ಕೇವಲ 1-2 ಸೆಕೆಂಡ್ಗಳನ್ನು ತೆಗೆದುಕೊಳ್ಳಬಹುದು. ಇದು ವೇಗದ ಮತ್ತು ಅಡೆತಡೆ ಇಲ್ಲದ ಡಿಜಿಟಲ್ ಸೇವೆಗಳನ್ನು ಸಾಧ್ಯವಾಗಿಸುತ್ತದೆ. ಆಧುನಿಕ ಡೇಟಾ ಸೆಂಟರ್ಗಳು ಕೇವಲ ಶೇಖರಣಾ ಸೌಲಭ್ಯಗಳಿಗಿಂತ ಹೆಚ್ಚು ಏಕೆ ಎಂಬುದನ್ನು ಇದು ತೋರಿಸುತ್ತದೆ. ಅವು ದೈನಂದಿನ ಆನ್ಲೈನ್ ಸೇವೆಗಳನ್ನು ಸಾಧ್ಯವಾಗಿಸುವ ಡಿಜಿಟಲ್ ಮೂಲಸೌಕರ್ಯಗಳಾಗಿವೆ. ಇ ಆಡಳಿತ ಮತ್ತು ಡಿಜಿಟಲ್ ಸೇವೆಗಳ ಕ್ಷಿಪ್ರ ವಿಸ್ತರಣೆಯೊಂದಿಗೆ ಭಾರತದ ಡೇಟಾ ಸೆಂಟರ್ ಪ್ರಯಾಣವು ಅಭಿವೃದ್ಧಿಗೊಂಡಿದೆ. ಆನ್ಲೈನ್ ಸೇವೆಗಳಿಗಾಗಿ ನಾಗರಿಕರ ಹೆಚ್ಚುತ್ತಿರುವ ನಿರೀಕ್ಷೆಗಳು ಬಲವಾದ ಡೇಟಾ ಸೆಂಟರ್ ಮೂಲಸೌಕರ್ಯದ ಬೇಡಿಕೆಯನ್ನು ಹೆಚ್ಚಿಸುತ್ತಿವೆ. ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ದೇಶದಾದ್ಯಂತ ಆಧುನಿಕ ರಾಷ್ಟ್ರೀಯ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಿದೆ. ಇವುಗಳಲ್ಲಿ ದೆಹಲಿಯಲ್ಲಿರುವಂತಹ ಎನ್ಐಸಿ ಪ್ರಧಾನ ಕಚೇರಿ, ಪುಣೆ, ಹೈದರಾಬಾದ್ ಮತ್ತು ಭುವನೇಶ್ವರದಲ್ಲಿರುವಂತಹ ಸೌಲಭ್ಯಗಳು ಸೇರಿವೆ. ಎನ್ಐಸಿ ವಿವಿಧ ರಾಜ್ಯಗಳ ರಾಜಧಾನಿಗಳಲ್ಲಿ 37 ಸಣ್ಣ ಡೇಟಾ ಸೆಂಟರ್ಗಳನ್ನು ಸಹ ಸ್ಥಾಪಿಸಿದೆ. ಈ ಸೌಲಭ್ಯಗಳು ವಿವಿಧ ಹಂತಗಳಲ್ಲಿರುವಂತಹ ಸರ್ಕಾರಿ ಸಂಸ್ಥೆಗಳಿಗೆ ವಿಶ್ವಾಸಾರ್ಹ ಡಿಜಿಟಲ್ ವ್ಯವಸ್ಥೆಗಳನ್ನು ಒದಗಿಸುತ್ತವೆ. ಇವು ನಿರಂತರ ಕಾರ್ಯಾಚರಣೆ, ಸಿಸ್ಟಮ್ ನಿರ್ವಹಣೆ ಮತ್ತು ಪರಿಣಿತ ಆನ್ಸೈಟ್ ಸಿಬ್ಬಂದಿಯನ್ನು ಬೆಂಬಲಿಸುತ್ತವೆ. ಭಾರತದ ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಅರ್ಥವ್ಯವಸ್ಥೆಯು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡೇಟಾ ಮೂಲಸೌಕರ್ಯದ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭಾರತದ ಡೇಟಾ ಸೆಂಟರ್ ವಲಯದಲ್ಲಿ ಸುಮಾರು 70 ಬಿಲಿಯನ್ ಯುಎಸ್ಡಿ ಹೂಡಿಕೆಗಳು ಈಗಾಗಲೇ ಪ್ರಗತಿಯಲ್ಲಿವೆ. ಜೊತೆಗೆ ಹೆಚ್ಚುವರಿಯಾಗಿ 90 ಬಿಲಿಯನ್ ಯುಎಸ್ಡಿ ಮೌಲ್ಯದ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇದು ವಿಸ್ತರಣೆಯ ಪ್ರಮಾಣವನ್ನು ಎತ್ತಿ ತೋರಿಸುತ್ತದೆ ಮತ್ತು ಬಲವಾದ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಸೂಕ್ತ ನೀತಿ ಮತ್ತು ಹಣಕಾಸಿನ ಕ್ರಮಗಳ ಮೂಲಕ ಡೇಟಾ ಸೆಂಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿದೆ. ಕೇಂದ್ರ ಬಜೆಟ್ 2022-23 ಡೇಟಾ ಸೆಂಟರ್ಗಳನ್ನು ಮೂಲಸೌಕರ್ಯಗಳ ಸಂಯೋಜಿತ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಡೇಟಾ ಸೆಂಟರ್ಗಳಿಗೆ ಮೂಲಸೌಕರ್ಯದ ಸ್ಥಾನಮಾನವನ್ನು ನೀಡಿತು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯಲು ನೆರವಾಯಿತು. ಈ ಕ್ರಮವು ಭಾರತದ ಡೇಟಾ ಸೆಂಟರ್ ಸಾಮರ್ಥ್ಯದ ಹೂಡಿಕೆ ಮತ್ತು ವಿಸ್ತರಣೆಗೆ ಬೆಂಬಲ ನೀಡಿತು. ಡೇಟಾ ಸೆಂಟರ್ಗಳಿಗೆ ಮೂಲಸೌಕರ್ಯ ಸ್ಥಾನಮಾನ ನೀಡುವುದು ಎಂದರೆ ಅವುಗಳನ್ನು ರಾಷ್ಟೀಯ ಹೆದ್ದಾರಿಗಳು, ವಿಮಾನ ನಿಲ್ದಾಣ ಮತ್ತು ವಿದ್ಯುತ್ ಗ್ರಿಡ್ಗಳಂತೆಯೇ ಪರಿಗಣಿಸುವುದು. ಇದು ಅವುಗಳಿಗೆ ಸುಲಭವಾಗಿ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಸುದೀರ್ಘ ಅವಧಿಯ ಸಾಲಗಳನ್ನು ಪಡೆಯಲು ಅವಕಾಶ ನೀಡುತ್ತದೆ. ಕೇಂದ್ರ ಬಜೆಟ್ 2026-27 ಅರ್ಹ ವಿದೇಶಿ ಕ್ಲೌಡ್ ಸೇವಾ ಪೂರೈಕೆದಾರರಿಗೆ 2047ರವರೆಗೆ ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ನೀಡಿದೆ. ಈ ಪ್ರೋತ್ಸಾಹವು ಭಾರತ ಆಧಾರಿತ ಡೇಟಾ ಸೆಂಟರ್ ಮೂಲಸೌಕರ್ಯವನ್ನು ಬಳಸುವ ಜಾಗತಿಕ ಕಾರ್ಯಾಚರಣೆಗಳಿಗೆ ಅನ್ವಯಿಸುತ್ತದೆ. ಇದು ಅಧಿಸೂಚಿತ ವಿದೇಶಿ ಕಂಪನಿಗಳಿಗೆ 2026-27ರಿಂದ 2047-47ರವರೆಗಿನ ತೆರಿಗೆ ವರ್ಷಗಳನ್ನು ಒಳಗೊಳ್ಳುತ್ತದೆ. ಈ ಕ್ರಮಗಳು ಡೇಟಾ ಸೆಂಟರ್ ಮತ್ತು ಕ್ಲೌಡ್ ಮೂಲಸೌಕರ್ಯಗಳಿಗಾಗಿ ಭಾರತದ ಹೂಡಿಕೆ ವಾತಾವರಣವನ್ನು ಬಲಪಡಿಸುತ್ತವೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ 2ನೇ ಹಂತಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ 1,27,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಇದು ದೇಶದಲ್ಲಿ ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸುವ ಗುರಿಯನ್ನು ಹೊಂದಿದೆ. ದೇಶದಲ್ಲಿ ಸಮಗ್ರ ಎಐ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಒಟ್ಟು 10,371.92 ಕೋಟಿ ರೂಪಾಯಿ ಬಜೆಟ್ ವೆಚ್ಚದೊಂದಿಗೆ ಇಂಡಿಯಾ ಎಐ ಮಿಷನ್ಗೆ ಅನುಮೋದನೆ ನೀಡಲಾಗಿದೆ. ಈ ಮಿಷನ್ ಅಡಿಯಲ್ಲಿ ಘೋಷಣೆ ಮಾಡಲಾಗುತ್ತಿರುವಂತಹ ಎಐ ಪರಿಸರ ವ್ಯವಸ್ಥೆಯು ಭಾರತದಲ್ಲಿ ಡೇಟಾ ಸೆಂಟರ್ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದೆ. ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆಗೆ ಹೆಚ್ಚಿನ ಹಣಕಾಸಿನ ನೆರವು ನೀಡಲಾಗಿದೆ. ಇದರ ಹಂಚಿಕೆಯನ್ನು 22,000 ಕೋಟಿ ರೂಪಾಯಿಯಿಂದ 40,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಐಟಿ ಹಾರ್ಡ್ವೇರ್ಗಳಿಗಾಗಿ ಬದಲಾದ ದೇಶೀಯ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ರಚಿಸಲು, ಬೃಹತ್ ಹೂಡಿಕೆಗಳನ್ನು ಆಕರ್ಷಿಸಲು, ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಭಾರತವನ್ನು ವಿಶ್ವಾಸಾರ್ಹ ಜಾಗತಿಕ ಪೂರೈಕೆ ಸರಪಳಿ ಕೇಂದ್ರವಾಗಿ ಮಾಡಲು ಭಾರತ ಸರ್ಕಾರವು ಐಟಿ ಹಾರ್ಡ್ವೇರ್ಗಾಗಿ ಪಿಎಲ್ಐ ಯೋಜನೆ 2.0 ಅನ್ನು ಸಹ ಪ್ರಾರಂಭಿಸಿದೆ. ಡೇಟಾ ಸೆಂಟರ್ ಸಾಮರ್ಥ್ಯವು ಕ್ಷಿಪ್ರವಾಗಿ ವಿಸ್ತರಿಸುತ್ತಿದ್ದು, ಇಂಧನ ಮತ್ತು ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸುವುದು ಅತ್ಯಂತ ಮುಖ್ಯವಾಗಿದೆ. ನಿರಂತರ ಕಾರ್ಯಾಚರಣೆಗಳಿಗಾಗಿ ಡೇಟಾ ಸೆಂಟರ್ಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಮತ್ತು ಪರಿಣಾಮಕಾರಿ ಕೂಲಿಂಗ್ ವ್ಯವಸ್ಥೆಗಳ ಅಗತ್ಯ ಇರುತ್ತದೆ. ಇಂಧನ ಸಚಿವಾಲಯದ ಕೇಂದ್ರ ವಿದ್ಯುತ್ ಪ್ರಾಧಿಕಾರದ ಪ್ರಕಾರ ವಿದ್ಯುತ್ ಬೇಡಿಕೆಯು 2031-32 ವೇಳೆಗೆ 17
ಗಿಗಾವ್ಯಾಟ್ಗೆ ತಲುಪಬಹುದು. ಈ ವಲಯವು ವಿಸ್ತರಿಸುತ್ತಿರುವಂತೆಯೇ ಸುಸ್ಥಿರ ಬೆಳವಣಿಗೆಯನ್ನು ಬೆಂಬಲಿಸಲು ಸರ್ಕಾರವು ಸ್ವಚ್ಛ ಇಂಧನ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ಬಳಕೆಯನ್ನು ಉತ್ತೇಜಿಸುತ್ತದೆ. ಹಲವಾರು ಪ್ರಮುಖ ಉಪಕ್ರಮಗಳ ಮೂಲಕ ಸರ್ಕಾರವು ಪುನರುತ್ಪಾದಕ ಇಂಧನವನ್ನು ಉತ್ತೇಜಿಸುತ್ತಿದೆ. ಇವುಗಳಲ್ಲಿ ಗ್ರೀನ್ ಎನರ್ಜಿ ಓಪನ್ ಆಕ್ಸೆಸ್ ರೂಲ್ಸ್, ಗ್ರೀನ್ ಎನರ್ಜಿ ಕಾರಿಡಾರ್ ಯೋಜನೆ ಮತ್ತು ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್ ಸೇರಿವೆ. ಹೈ ಎಫಿಷಿಯನ್ಸಿ ಸೋಲಾರ್ ಪಿವಿ ಮಾಡ್ಯೂಲ್ಗಳ ಮೇಲಿನ ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ಸೋಲಾರ್ ಪಾರ್ಕ್ ಯೋಜನೆಗಳು ಸ್ವಚ್ಛ ಇಂಧನದ ಬಳಕೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. ಈ ಕ್ರಮಗಳು ಹೆಚ್ಚು ಇಂಧನ ಸಾಂದ್ರತೆಯ ಡಿಜಿಟಲ್ ಮೂಲ ಸೌಕರ್ಯಗಳಿಗೆ ಸ್ವಚ್ಛ ಮತ್ತು ಹೆಚ್ಚು ವಿಶ್ವಾಸಾರ್ಹ ವಿದ್ಯುತ್ ತಲುಪಲು ನೆರವಾಗುತ್ತವೆ. ಸುಸ್ಥಿರ ಬಳಕೆ ಮತ್ತು ಭಾರತದ ಪರಿವರ್ತನೆಗಾಗಿ ಪರಮಾಣು ಶಕ್ತಿಯ ಅಭಿವೃದ್ಧಿ ಕಾಯ್ದೆಯು ಸ್ವಚ್ಛ ವಿದ್ಯುತ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದು ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ಸೆಂಟರ್ಗಳು ಸೇರಿದಂತೆ ಉದಯೋನ್ಮುಖ ವಲಯಗಳಿಗೆ ವಿಶ್ವಾಸಾರ್ಹ ಪರಮಾಣು ವಿದ್ಯುತ್ ಶಕ್ತಿಯನ್ನು ಬೆಂಬಲಿಸುತ್ತದೆ. ಈ ಚೌಕಟ್ಟು ಭವಿಷ್ಯದಲ್ಲಿ ಸಣ್ಣ ಮಾಡ್ಯುಲಾರ್ ರಿಯಾಕ್ಟರ್ಗಳು ಮತ್ತು ಮೈಕ್ರೋ ಪರಮಾಣು ರಿಯಾಕ್ಟರ್ಗಳ ನಿಯೋಜನೆಗೆ ಅನುವು ಮಾಡಿಕೊಡುತ್ತದೆ. ಭಾರತೀಯ ಮಾನಕ ಬ್ಯೂರೋ ಡೇಟಾ ಸೆಂಟರ್ ದಕ್ಷತೆಗಾಗಿ ವಿವಿಧ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಿದೆ. ಇದರ ತಾಂತ್ರಿಕ ಸಮಿತಿ LITD 31 ಕ್ಲೌಡ್ ಕಂಪ್ಯೂಟಿಂಗ್, ಮಾಹಿತಿ ತಂತ್ರಜ್ಞಾನ ಮತ್ತು ಡೇಟಾ ಸೆಂಟರ್ಗಳನ್ನು ಒಳಗೊಂಡಿದೆ. ಬೇಸ್ ಪವರ್ ಯೂಸೇಜ್ ಎಫೆಕ್ಟಿವ್ನೆಸ್ ಮತ್ತು ಕಾರ್ಬನ್ ಯೂಸೇಜ್ ಎಫೆಕ್ಟಿವ್ನೆಸ್ ಅನ್ನು ಒಳಗೊಂಡಿರುವ ಮಾನದಂಡಗಳನ್ನು ಪ್ರಕಟಿಸಿದೆ. ಈ ಮಾನದಂಡಗಳು ಕೂಲಿಂಗ್ ಎಫಿಷಿಯನ್ಸಿ ರೇಷಿಯೋ ಮತ್ತು ವಾಟರ್ ಯೂಸೇಜ್ ಎಫೆಕ್ಟಿವ್ನೆಸ್ಗಳನ್ನು ಸಹ ನಿರ್ವಹಿಸುತ್ತವೆ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ 2017 ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ಅನ್ನು ಅಧಿಸೂಚಿಸಿದೆ. ಇದು 2024 ಎನರ್ಜಿ ಕನ್ಸರ್ವೇಷನ್ ಅಂಡ್ ಸಸ್ಟೈನಬಲ್ ಬಿಲ್ಡಿಂಗ್ ಕೋಡ್ ಅನ್ನು ಸಹ ಅಧಿಸೂಚಿಸಿದೆ. ಈ ಸಂಹಿತೆಗಳು ಕಟ್ಟಡಗಳಿಗೆ ಶಕ್ತಿ ದಕ್ಷತೆ ಮತ್ತು ಜಲ ಸಂರಕ್ಷಣೆಯ ನಿಯಮಗಳನ್ನು ನಿಗದಿಪಡಿಸುತ್ತವೆ. ಇವು ಡೇಟಾ ಸೆಂಟರ್ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಒಳಗೊಂಡಿವೆ. ಡೇಟಾ ಸೆಂಟರ್ನ ನೀರಿನ ಅವಶ್ಯಕತೆಗಳು, ಅಲ್ಲಿ ಬಳಸಲಾಗುವ ಕೂಲಿಂಗ್ ತಂತ್ರಜ್ಞಾನಗಳನ್ನು ಆಧರಿಸುತ್ತವೆ. ಕೈಗಾರಿಕಾ ಉದ್ದೇಶಗಳು ಸೇರಿದಂತೆ ಅಂತರ್ಜಲ ಹೊರಸೂಸುವಿಕೆಯನ್ನು ಜಲಶಕ್ತಿ ಸಚಿವಾಲಯ ಹೊರಡಿಸಿದ ಮಾರ್ಗಸೂಚಿಗಳಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಎಐ ಮೂಲಸೌಕರ್ಯವು ಡೇಟಾ ಸೆಂಟರ್ಗಳಲ್ಲಿ ಆಧಾರಿತ ಕೂಲಿಂಗ್ ತಂತ್ರಜ್ಞಾನಗಳ ಅಳವಡಿಕೆಗೆ ಕಾರಣವಾಗುತ್ತಿದೆ. ಇವುಗಳಲ್ಲಿ ಡೈರೆಕ್ಟ್ ಟು ಚಿಪ್ ಲಿಕ್ವಿಡ್ ಕೂಲಿಂಗ್, ಅಡಿಯಾಬ್ಯಾಟಿಕ್ ಕೂಲಿಂಗ್ ಮತ್ತು ಇಮ್ಮರ್ಷನ್ ಕೂಲಿಂಗ್ ಸೇರಿವೆ. ಕ್ಲೋಸ್ಡ್ ಲೂಪ್ ಲಿಕ್ವಿಡ್ ಕೂಲಿಂಗ್ ವ್ಯವಸ್ಥೆಗಳು ಸಹ ಸಂಪನ್ಮೂಲ ದಕ್ಷ ಪರಿಹಾರಗಳಾಗಿ ಹೊರಹೊಮ್ಮುತ್ತಿವೆ. ಭಾರತದ ಡೇಟಾ ಸೆಂಟರ್ ಬೆಳವಣಿಗೆಯು ಚೇತರಿಕೆ ಮತ್ತು ಸಾರ್ವಭೌಮ ಡಿಜಿಟಲ್ ಮೂಲ ಸೌಕರ್ಯದತ್ತ ಸಾಗುತ್ತಿರುವ ಸ್ಥಿರ ನೀತಿ ಪ್ರಮಾಣವನ್ನು ಪ್ರತಿಬಿಂಬಿಸುತ್ತದೆ. ಡೇಟಾ ಸಾರ್ವಭೌಮತ್ವ, ಡಿಜಿಟಲ್ ನಂಬಿಕೆ, ಆರ್ಥಿಕ ಸ್ಪರ್ಧಾತ್ಮಕತೆ ಮತ್ತು ತಾಂತ್ರಿಕ ಸ್ವಾವಲಂಬನೆಗೆ ಇದು ಹೆಚ್ಚು ಮುಖ್ಯವಾಗಿದೆ. ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯಗಳ ವಿಸ್ತರಣೆಯು ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಆದಾಗ್ಯೂ ಈ ಬೆಳವಣಿಗೆಗೆ ಡೇಟಾ, ತಂತ್ರಜ್ಞಾನ, ಶಕ್ತಿ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳ ಜವಾಬ್ದಾರಿಯುತ ಆಡಳಿತದ ಅಗತ್ಯವಿರುತ್ತದೆ. ತಂತ್ರಜ್ಞಾನ ಆಡಳಿತ ವಿಭಾಗವು ಭದ್ರತೆ, ಸುಸ್ಥಿರತೆ, ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ನಾವೀನ್ಯತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದಕ್ಕೆ ಬಲವಾದ ಮಾನದಂಡಗಳು, ದೃಢವಾದ ಸೈಬರ್ ಭದ್ರತೆ, ಜವಾಬ್ದಾರಿಯುತ ಡೇಟಾ ಅಭ್ಯಾಸ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ನಿರ್ವಹಣೆಯು ಅಗತ್ಯವಿದೆ. ಇದು ಕಂಪ್ಯೂಟಿಂಗ್, ಸೆಮಿಕಂಡಕ್ಟರ್, ಶಕ್ತಿ ಮತ್ತು ನಿರ್ಣಾಯಕ ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಹೆಚ್ಚಿನ ದೇಶೀಯ ಸಾಮರ್ಥ್ಯಗಳಿಗೆ ಕರೆ ನೀಡುತ್ತದೆ. ಭಾರತವು 2047 ವೇಳೆಗೆ ವಿಕಸಿತ ಭಾರತದತ್ತ ಮುನ್ನಡೆಯುತ್ತಿರುವಂತೆ ಡೇಟಾ ಸೆಂಟರ್ಗಳು ಡಿಜಿಟಲ್ ಆರ್ಥಿಕತೆಯ ಮೂಲಭೂತ ಸ್ತರವಾಗಿ ಸೇವೆ ಸಲ್ಲಿಸಬಲ್ಲವು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 9:30 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಸುಕೂನ್ ಕೇಪಲ್ ಕಾರ್ಯಕ್ರಮ.

ಕೇಳ್ತಾ ಇದ್ದೀರಾ ಸುಕುನ್ ಕೇಬಲ್ ಹಾಡನ್ನ ಕೇಳಿದಿರಿ. ಚಪ್ಪ ಚಪ್ಪ ಚರಕೆ ಚಲೆ, ಹರಿಹರನ್ ಮತ್ತು ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ. ಮುಂದಿನ ಗೀತೆ ಸೋನು ಕುಮಾರ್ ಸಾನು ಅವರ ಧ್ವನಿಯಲ್ಲಿ ದೋ ದಿಲ್ ಮಿಲ್ ರಹೇ ಹೇ ಅನ್ನುವಂಥ ಒಂದು ಚಂದದ ಗೀತೆ ಸುಕುನ್ ಕೇಬಲ್ನಲ್ಲಿ ಕೇಳಿ ಪರದೇಶ್ ಚಿತ್ರದಿಂದ.

ಸಮಯ 9:53 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇದು ಸುಕುನ್ ಕೇಪಲ್ ಕಾರ್ಯಕ್ರಮ. ಮುಂದಿನ ಗೀತೆ ಶಿಕಾರಿ ಚಿತ್ರದ ಹಾಡು, ಕುಮಾರ್ ಸಾನು ಅವರ ಧ್ವನಿಯಲ್ಲಿಯೇ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ? ಇದು ಕನಸಿನ ಲೋಕ. ಕನಸಿನ ಲೋಕಕ್ಕೆ ಜಾರುವಂತಹ ಸಮಯ 10:21 ಆಗಿದೆ. ಬನ್ನಿ, ಸೊಗಸಾದ ಗೀತೆಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾವ ಹಾಡು, ಯಾವ ಚಿತ್ರದ್ದು? ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಗೌರಿ ಚಿತ್ರದ ಗೀತೆಯೊಂದಿಗೆ ಕನಸಿನ ಲೋಕಕ್ಕೆ ಹೆಜ್ಜೆ ಇಡೋಣ.
1: ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಂ ಡೂಂ ಡಸ್ಸ ಪುಸ್ಸ ಕೊಯ್ ಕೊಟಾರ್.

ಕಲ್ಪವೃಕ್ಷ ಚಿತ್ರದ ಹಾಡನ್ನ ಕೇಳಿದ್ರಿ. ಮನ್ನಾಡೆ ಮತ್ತು ಸಂಗಡಿಗರಿಂದ ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಯದೇವ್ ಅವರ ಸಂಗೀತ ಇದ್ದಂತಹ ಗೀತೆ ಇದಾಗಿತ್ತು. ಮುಂದಿನ ಹಾಡು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಮಾವನ ಮಗಳು ಚಿತ್ರದ ಗೀತೆ. ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿ, ಕುವೆಂಪು ಅವರ ರಚನೆ, ಟಿ ಚಲಪತಿ ರಾವ್ ಅವರ ಸಂಗೀತ ಸಂಯೋಜನೆ.

ಸಮಯ 10:36 ಆಗಿದೆ. ನೀವೆಲ್ಲರೂ ಕನಸಿನ ಲೋಕದಲ್ಲಿ ತೇಲಾಡ್ತಿದ್ದೀರಿ ಅಂಥೇಳಿ ನಿಮ್ಮ ಸಂದೇಶ ಹೇಳ್ತಾ ಇದೆ. ಮೊದಲ ಗೀತೆಯಲ್ಲಿ ಪುಟಾಣಿ ತಂಗಿ ಬದಲು ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಅಂತ ಸಂದೇಶವನ್ನು ಕಳಿಸ್ತಾ ಕಬಾಡಿ ವಿನುತಾ ರವಿ, ಕಬಾಡಿ ರವಿ, ಕಿಶನ್, ಹರ್ಷಾನ್ ಇವರೆಲ್ಲರೂ ಕೂಡ ಮಾಗಡಿ ರೋಡು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುರಾಣಿ ಮತ್ತು ಅಮೃತ ವರ್ಷಿಣಿ ಕನಸಿನ ಲೋಕದ ಆಗಮನಕ್ಕಾಗಿ ಇಂದು ಚಾತಕ ಪಕ್ಷಿಯಂತೆ ಕಾದು ಕುಳಿತದಕ್ಕೆ ಸಾರ್ಥಕ ಆಯಿತು. ಕಲ್ಪವೃಕ್ಷ ಚಿತ್ರದ ಜಯತೆ ಜಯತೆ ಅಪಾರ ಮೌಲ್ಯಯುತವಾದ ಆತ್ಮವಿಶ್ವಾಸ ಸಾರುವಂತಹ ಗೀತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂಥ ಗೀತೆಗಳನ್ನು ಕೇಳಿ ನಿದ್ರೆಗೆ ಜಾರೋದೇ ಸ್ವರ್ಗ ಸುಖ ಅಂತ ಇದ್ದಾರೆ. ನಿಜ ನಿಜ, ಕಲ್ಪವೃಕ್ಷ ಹಾಡನ್ನು ಕೇಳಿದಾಗ ನನಗೂ ಪ್ರತಿ ಸಲ ಹೀಗೆ ಅನಿಸುತ್ತೆ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಡು ಚೆನ್ನಾಗಿದೆ, ಈ ಹಾಡು ಹಾಕೋಕ್ಕಾಗುತ್ತಾ ಅಂಥೇಳಿ ಒಂದು ಹಾಡನ್ನು ಸಜೆಸ್ಟ್ ಮಾಡಿದ್ದಾರೆ. ಚಂದ್ರಶೇಖರ್ ನಾಯ್ ಜೀವನ್ ಭೀಮಾನಗರದಿಂದ, ಕನಸಿನ ಲೋಕದ ಅಪರೂಪದ ಹಾಡುಗಳು ಮಧುರವಾಗಿದೆ ಅಂತ ಇದ್ದಾರೆ. ಕಲಬುರ್ಗಾ ಜಿಲ್ಲೆಯ ಧರ್ಮಡದನಿಯಿಂದ, ಹೂವು ಚಲುವಿಲ್ಲ ನಂದೆಂದಿತು ಅನ್ನುವಂಥ ಸಾಲುಗಳು ಕೇಳಿದಾಗ ಗೀತೆಯ ಸಾಹಿತ್ಯ, ಸಂಗೀತ ಸಂಯೋಜನೆ ಹಾಗೆ ಗಾಯನ ಎಲ್ಲವೂ ಮನಸ್ಸಿಗೆ ಮುಟ್ಟಿತು. ಕನಸಿನ ಲೋಕ ಕಾರ್ಯಕ್ರಮ ಕೇಳೋದೇ ನಮಗೆಲ್ಲ ಒಂದು ರೀತಿಯ ಖುಷಿ ಅಂತ ಇದ್ದಾರೆ. ಎ ಪಿ ಎಂ ಸಿ ಸಾಗರದಿಂದ ವೆಂಕಟೇಶ್ ಮತ್ತು ಕುಟುಂಬದವರು, ಟುಡೇ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ ಸೂಪರೋ ಸೂಪರ್ ಅಂತ ಇದ್ದಾರೆ. ಲಕ್ಷ್ಮೀ ವೆಂಕಟೇಶ್ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಕಾಮನಬಿಲ್ಲಿನ ಕನಸಿನ ಲೋಕ ಮಧುರ ಎಂದಿಗೂ ಕೇಳಿ ಮನಸ್ಸು ಆನಂದ ಆಯಿತು ಅಂತೇಳಿ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಕೂನ್ ಕೇಪಲ್ ಹಾಡುಗಳನ್ನು ಕೇಳ್ತಾ ಆನಂದಿಸಿದೆವು. ಹಾಗೆ ಅನ್ನಪೂರ್ಣ ಚಿತ್ರದುರ್ಗ ಎನ್ ಜಿ ಬಸವರಾಜ್ ಇವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಕನಸಿನ ಲೋಕದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮನ್ನಡೆ ಅವರು ಹಾಡಿರುವಂತಹ ಜಯತೆ ಜಯತೆ ಹಾಡು ಕೇಳಿ ಬಹಳನೇ ಖುಷಿ ಕೊಡ್ತು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹಾಗೆ ಹೂವು ಚಲುವೆಲ್ಲ ನಂದೆದ್ದಿತು, ಗೀತೆ ಅಮೋಘವಾಗಿತ್ತು, ನಿಮ್ಮ ಆಯ್ಕೆಗೆ ಧನ್ಯವಾದಗಳು ಅಂತ ಇದ್ದಾರೆ. ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಓ ಹೋ ಹೋ ಹೋ ಹೋ, ಕನಸಿನ ಲೋಕದ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಆತ್ಮೀಯವಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸುಂದರವಾದಂತಹ ಕನಸಿನ ಲೋಕಕ್ಕೆ ಹೋದ ಹಾಗೆ ಭಾಸವಾಗುತ್ತೆ, ದಿನದ ಆಯಾಸವೆಲ್ಲ ಮರೆಸಿ ನೆಮ್ಮದಿ ಸಂತೋಷ ಇವೆಲ್ಲವೂ ಕೂಡ ಕೊಡ್ತಾ ಇದ್ದೀರಾ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೀತಿಯಿಂದ ಅಭಿಮಾನದಿಂದ ಇಂಥ ಮಾತುಗಳನ್ನು ಹೇಳಿದಾಗ ಮತ್ತಷ್ಟು ಮಗದಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹೆಕ್ಕೋಣ, ಹುಡುಕೋಣ, ನಿಮಗೋಸ್ಕರ ಕೇಳಿಸೋಣ ಅನ್ನೋಂಥ ಉತ್ಸಾಹ ನನ್ನಲ್ಲೂ ಕೂಡ ಹೆಚ್ಚಾಗುತ್ತೆ. ಮುಂದಿನ ಗೀತೆ ನಿಮಗಾಗಿ ಬಿ ಪಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂಥ ಹಾಡು ಇದು. ಕಣ್ತೆರೆದು ನೋಡು ಚಿತ್ರದ ಗೀತೆ.

ಬಸವನ ಗುಡಿ

ಒಬ್ರನ್ನೊಬ್ರು ರೇಗಿಸೋದು ಯಾವತ್ತಿಗೂ ಕೂಡ ಇದ್ದಿದ್ದೆ ಅಂಥೇಳಿ 60ರ ದಶಕದ ಈ ಹಾಡಿನಲ್ಲೂ ಗೊತ್ತಾಗ್ತಾ ಇದೆ. ಆಗಲೂ ಕೂಡ ರೇಗಿಸ್ತಾ ಇದ್ರು, ಈಗಲೂ ಕೂಡ ರೇಗಿಸ್ತಾ ಇದ್ದಾರೆ. ಆದರೆ ಅದರ ಇತಿಮಿತಿಗಳು ಸ್ವಲ್ಪ ಬೇರೆ ಬೇರೆ ಅಂತ ಹೇಳಬಹುದು. ಇನ್ನು FM ರೇನ್ಬೋ ಕೇಳ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇರುವಂತಹ ಈ ಕಾರ್ಯಕ್ರಮ ಕನಸಿನ ಲೋಕ. ಬೆಂಗಳೂರಿನ ಹೆಸರಿನ ಹಾಡುಗಳು ಸೂಪರ್ ಆಗಿ ಕೇಳಿಸ್ತು ಅಂತ ಹೇಳಿ ಸರೋಜಾ ಸಿಂಗ್ ಮತ್ತು ದೇವಿ ಸಿಂಗ್ ಮತ್ತು ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಈ ಹಾಡಿನ ಹೈಲೈಟೇ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಬೆಂಗಳೂರಿನ ಹಳೆಯ ಬಡಾವಣೆಗಳ ಹೆಸರೆಲ್ಲ ಈ ಒಂದು ಸಿನಿಮಾದಲ್ಲಿ, ಈ ಒಂದು ಹಾಡಲ್ಲಿ ಬಂದಿದೆ. ಸೊ ಕೇಳೋದು ಖುಷಿಯಾಗುತ್ತೆ. ಬೆಂಗಳೂರು ಸಿಟಿ ಬಿಡುವಿಲ್ಲದ ಜೀವನದ ಸಮಯದಲ್ಲಿ ಹುಣ್ಣಿಮೆ ಚಂದ್ರನಂತೆ ಗಾಳಿ ತೇಲ್ತಾ ಇದೆ ನಮ್ಮ FM ರೈನ್ಬೋದಲ್ಲಿ ಅಂತ ಇದ್ದಾರೆ ಗಿರೀಶ್ ಸಿಜೆಹಳ್ಳಿಯಿಂದ. ಕನಸಿನ ಲೋಕದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಇಂಪಾಗಿ ಮೂಡಿ ಬರ್ತಾ ಇದೆ, ಆನಂದ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವೂರ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಳೆಯ ಚಿತ್ರಗೀತೆಗಳು ತುಂಬ ಚೆನ್ನಾಗಿದೆ ಅಂಥೇಳಿ ಯೋಗೇಶ್ MC ಮುಕ್ಕಡಹಳ್ಳಿ ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಣ್ಮುಚ್ಚಿ ಕೇಳಿಸ್ಕೊಳ್ತಾ ಇದ್ದೀನಿ, ಬಹಳನೇ ಚಂದ ಉಂಟು ಕೇಳಿಸ್ಕೊಳ್ಳಿಕ್ಕೆ ಎಲ್ಲ ಹಾಡುಗಳು ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ.

ಕಪ್ಪು ಬಿಳುಪು ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಚಂದದ ಮನೆಯಲ್ಲಿ ಅನ್ನುವಂಥ ಗೀತೆ. ಸಮಯ 10:58 ಆಗಿದೆ. ಇನ್ನು 5-6 ನಿಮಿಷಗಳ ಸಮಯಾವಕಾಶ ಅಷ್ಟೇ ಇರುವಂಥದ್ದು. ಮುಂದಿನ ಹಾಡು ನಮ್ಮ ಕನಸಿನ ಲೋಕದಲ್ಲಿ KJ ಯೇಸುದಾಸ್ ಅವರ ಧ್ವನಿಯಲ್ಲಿ ಪ್ರೇಮಮಯಿ ಚಿತ್ರದ ಈ ಗೀತೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 11:10 ಆಗಿದೆ. ನಮ್ಮ ಮುಂದಿನ ಎಫ್ಎಂ ರೈನ್ಬೋ ಪ್ರಸಾರ ಸೇವೆ ನಾಳೆ ಬೆಳಗ್ಗೆ 5:53 ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ದೆಹಲಿ ಕೇಂದ್ರದಿಂದ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.